ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 22ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 12ನೇ ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಪಿ ಮಾಡುವ ನಮಸ್ಕಾರ.

0: ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಬೆಳಗ್ಗೆ 6:10 ಗೀತಾರಾಧನ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ದಿವಾಕರ್ ಡೋಗ್ರಿ ಅವರಿಂದ. 6:35 ಡಾಕ್ಟರ್ ಗುರುರಾಜ್ ಕಜ್ಜಿಗಿ ಅವರಿಂದ ಕರುಣಾಳು ಬಾಬೆಳಿಗೆ ಕಥನಗಳು. ಸಂಜೆಗೆ ರಬಿಯಾದ ಜೀವನ ಕಥೆ. 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ರೈತರಿಗೆ ಪಿಂಚಣಿ ಯೋಜನೆ ಬಗ್ಗೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಪಿಎಸ್ ಧನಂಜಯ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಅರ್ಥಶಾಸ್ತ್ರ ವಿಭಾಗ, ಮೂಡಿಗೆರೆ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಗರ್ಭಪೂರ್ವದ ಸಮಾಲೋಚನೆ ಕುರಿತು ಡಾಕ್ಟರ್ ಚಂದ್ರಶ್ರೀ ಬಿಪಿ ಅವರಿಂದ ಮಾಹಿತಿ. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. 7:15 ಬದುಕು ಜಟಕಾಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಾರ್ಪೆಂಟರ್ ರಾಜು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಏಳು ಚಿತ್ರಗೀತೆಗಳು. 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ತಿಳಿಸಿರುವಂತಹ ಮಧುಮೇಹ ತಡೆಗಟ್ಟುವಿಕೆ ಹಾಗೂ ನಿರ್ವಹಣೆ ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾ ಸುಕೃತಾ ಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿಬರಲಿದೆ ಗಾದೆ ಬಿಡಿಸಿ ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲದೇವರಪುರದ ಶ್ರೀಮತಿ ಓಪಾಳಮ್ಮ ಮತ್ತು ತಂಡದವರಿಂದ ನೀರು ತುಂಬ ಭುವನದ ಭಾಗ್ಯ ನಡೆಸಿಕೊಡುತ್ತಾರೆ ಅಹಲ್ಯಾಬಾಯಿ ಹೋಳ್ಕರ್. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ವಿಷಯ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. 1:20 ಚಿತ್ರಗೀತೆಗಳು. 2:40 ಭಾವಗೀತೆಗಳು. 3:00 ನೇರ ಫೋನ್ ಇನ್ ಕಾರ್ಯಕ್ರಮ. 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಚಿತ್ರಗೀತೆಗಳು. 6:00 ಸೇವಾ ಮಾಹಿತಿ. 6:30 ಅವಲೋಕನ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕತ್ತೆ ಹಾಲಿನ ಮಹತ್ವ, ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸಹಾಯ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ ಪ್ರಮೋದ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ ಪೂರೈಕೆ ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಮಾಹಿತಿ, ಬಳಿಕ ಸಮತೋಲನ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿ. ರಾತ್ರಿ 7:30 ಹಿಂದಿ ಚಿತ್ರಗೀತೆಗಳು. 8:00 ಕನ್ನಡ ಚಿತ್ರಗೀತೆಗಳು. 9:15 ಭಾವಗೀತೆಗಳು. 9:30 ಯಕ್ಷಗಾನ ಸರ್ವೇಶ್ವರ ಕೃಷ್ಣ ಹೆಗಡೆ ಮೂರೂರು ಕುಮಟ ಹಾಗೂ ತಂಡದವರಿಂದ ಪ್ರಸಂಗ ಕಣ್ಣ ಭೇದ ಭಾಗ 2 ಮೂಡಿಬರಲಿದೆ. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿ ಕೂಡ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani, the new

सरस्वती नर्मदे सिंधु कावेरी जलस्मिन सन्निधिं कुरु सप्त नदीगळन्न स्मरिसुत्त इंदिन गीताराधन भक्तिगीतेगळ कार्यक्रमवन्न आरंभिसुत्तिद्देने ನದಿಗಳ ಪರಿಚಯಾತ್ಮಕ ಪಯಣದಲ್ಲಿ ಇಂದು ನಾವು ಕೌಶಿಕಿ ನದಿಯ ಕುರಿತು ಕಿರುಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೌಶಿಕಿ ನದಿಯನ್ನು ಪ್ರಸ್ತುತ ಕೋಸಿ ನದಿ ಎಂದು ಕೂಡ ಕರೆಯಲಾಗುತ್ತೆ. ಇದು ನೇಪಾಳ ಮತ್ತು ಭಾರತದ ಪ್ರಮುಖ ನದಿಗಳಲ್ಲಿ ಕೂಡ ಒಂದು. ಇದು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಮುಖ್ಯವಾಗಿ ಟಿಬೆಟ್ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಉಗಮಿಸುತ್ತೆ. ನೇಪಾಳದಲ್ಲಿ 7 ಉಪನದಿಗಳು ಸೇರಿ ಈ ನದಿಯಾಗಿರುವುದರಿಂದ ಇದನ್ನ ಸಪ್ತಕೋಸಿ ಎಂದು ಕೂಡ ಕರೆಯಲಾಗುತ್ತೆ. ಬಿಹಾರದ ಕುಸ್ರೇಲಾ ಎಂಬಲ್ಲಿ ಈ ನದಿಯು ಗಂಗಾ ನದಿಯನ್ನ ಸೇರುತ್ತೆ. ಇನ್ನು ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಮಂಜುಳಾ ಕೆ ಹೆಚ್ ಅವರು ರಚಿಸಿರುವಂತಹ ಸುರೇಖ ಹೆಗಡೆ ಅವರ ಧ್ವನಿಯಲ್ಲಿ ಕೇಳೋಣ ಯಮ್ಮ ಮನೆಗೆ ಬಾರಮ್ಮ ಕುಕ್ವಾಡೇಶ್ವರಿ ಎಂಬ ಭಕ್ತಿಗೀತೆ.

ಶ್ರೋತೃಗಳೇ, ಇಂದು ನಾವು ಮಾತನಾಡುತ್ತಿರುವಂತಹ ಕೌಶಿಕಿ ನದಿ ಕೇವಲ ಜಲರಾಶಿಯಲ್ಲ, ಅದು ಮಹರ್ಷಿ ವಿಶ್ವಾಮಿತ್ರರ ತಪಸ್ಸಿನ ಸಾಕ್ಷಿ ಅಂತಾನೆ ಹೇಳ್ಬೋದು. ವಿಶ್ವಾಮಿತ್ರರು ತಮ್ಮ ಕಠಿಣ ತಪಸ್ಸಿನ ಮೂಲಕ ಬ್ರಹ್ಮಶ್ರೀ ಪಟ್ಟವನ್ನು ಅಲಂಕರಿಸಿದ್ದು ಇದೇ ನದಿಯ ತೀರದಲ್ಲಿ ಎಂದು ಹೇಳಲಾಗುತ್ತೆ. ಕೌಶಿಕ ಕುಲದ ಹಿನ್ನೆಲೆ ಇರುವುದರಿಂದ ಈ ನದಿಗೆ ಕೌಶಿಕಿ ಎಂಬ ಪವಿತ್ರ ನಾಮ ಬಂದಿದೆ ಎನ್ನಲಾಗುತ್ತದೆ. ಈಗ ಮತ್ತೊಂದು ವೃಂದಗಾನದಲ್ಲಿ ಕೇಳೋಣ ಭಕ್ತಿಗೀತೆ. ವಿದ್ಯಾಭೂಷಣ್ ಅವರ ಸ್ವರದಲ್ಲಿ ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು, ಪುರಂದರದಾಸರ ದೇವರ ನಾಮ.

ಕೌಶಿಕಿ ನದಿಗೆ ಒಂದು ವಿಶೇಷ ಗುಣ ಇದೆ ಶ್ರೋತೃಗಳೇ, ಅದು ನಿರಂತರವಾಗಿ ತನ್ನ ಹಾದಿಯನ್ನ ಬದಲಿಸುತ್ತಾ ಸಾಗುತ್ತೆ. ಲೌಕಿಕ ಜಗತ್ತಿನಲ್ಲಿ ನಮ್ಮ ಮನಸ್ಸು ಕೂಡ ಹಾಗೆ ಚಂಚಲ. ಆದರೆ ಈ ಚಂಚಲ ಮನಸ್ಸನ್ನು ಸ್ಥಿರಗೊಳಿಸಿ ಭಕ್ತಿಯತ್ತ ತಿರುಗಿಸುವುದೇ ಇಂದಿನ ಗೀತಾರಾಧನದ ಉದ್ದೇಶ ಕೂಡ. ಹಿಮಾಲಯದ ಮಡಿಲಲ್ಲಿ ಹುಟ್ಟಿ ತನ್ನ ಹಾದಿಯ ಸವಾಲುಗಳನ್ನು ಮೆಟ್ಟಿ ನಿಂತು ಸಾಗುವ ಕೌಶಿಕಿಯಂತೆ ನಮ್ಮ ಬದುಕಿನ ಪಯಣವೂ ಕೂಡ ದೈವದತ್ತವಾಗಿ ಸಾಗಲಿ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಕೇಳೋಣ. ವೃಂದಗಾನದಲ್ಲಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಎಂಬ

0: ನೇಪಾಳ ಮತ್ತು ಉತ್ತರ ಭಾರತದ ಸಂಸ್ಕೃತಿಯಲ್ಲಿ ಈ ಕೌಶಿಕಿ ನದಿಗೆ ಒಂದು ಪವಿತ್ರ ಸ್ಥಾನವನ್ನು ನಾವು ಕಾಣಬಹುದು. ಇದುವರೆಗೆ ನದಿಗಳ ಪರಿಚಯಾತ್ಮಕ ಪಯಣದಲ್ಲಿ ಕೌಶಿಕಿ ನದಿ ಕುರಿತು ಕಿರುಮಾಹಿತಿಯನ್ನು ತಿಳಿದುಕೊಂಡ್ವಿ. ಮುಂದಿನ ಮಂಗಳವಾರ ಮತ್ತೊಂದು ನದಿಯ ಕಿರು ಪರಿಚಯವನ್ನು ತಿಳಿದುಕೊಳ್ಳೋಣ. ಇಲ್ಲಿಗೆ ಈ ದಿನದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ.
1: ಆಕಾಶವಾಣಿ ಚಿಂತನ, ದಿವಾಕರ್ ಡೋಗ್ರೆ ಅವರಿಂದ.
2: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಲ್ಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸು ಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶ ದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ

0: ಋತುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿಟ್ಟು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತಾ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬಳಿಕೆ ಕಥನಗಳು.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ನನಗೆ ಸೂಫಿ ಸಂತರ ಬಗ್ಗೆ ತುಂಬಾ ಪ್ರೀತಿ. ಅದರಲ್ಲಿ ಒಬ್ಬ ಮಹಿಳೆ ಬರ್ತಾಳೆ, 6ನೇ ಶತಮಾನದಲ್ಲಿದ್ದವಳು ಅಂತ, ರಬಿಯಾ ಅಲ್ಲ ದಾವಿಯಾ ಅಂತ. ಆಕೆ ಕತೆ ನನ್ನನ್ನ ರೋಮಾಂಚನಗೊಳಿಸ್ಬಿಡುತ್ತದೆ. ಆಕೆ ಜೀವನ ಕಥೆನೇ ಅದ್ಭುತವಾದದ್ದು. ಅದರಲ್ಲಿ ಒಂದು ಕಥೆಯನ್ನ ಇವತ್ತು ನಾನು ಹೇಳಬೇಕು ಅನ್ಕೊಂಡಿದ್ದೀನಿ. ರಬಿಯಾ ಮನೆ ಗೃಹಿಣಿ, ಆಕೆ ಗಂಡ ತೋಟದಲ್ಲಿ ಕೆಲಸ ಮಾಡುವಂಥವನು. ಆಕೆ 2 ಮಕ್ಕಳು ಬೆಳೆ ದೊಡ್ಡವರಾಗಿದ್ದಾರೆ, 18 ವರ್ಷದ ಅವಳಿ ಜವಳಿ ಮಕ್ಕಳು. ಒಂದೇ ತರ ಇರುವಂತ 2 ಅವಳಿ ಜವಳಿ ಮಕ್ಕಳು, ಸುಂದರಾಂಗರು, ತುಂಬಾ ಸುಸಂಸ್ಕೃತ ಹುಡುಗರು, ಊರಿಗೆಲ್ಲ ಬೇಕಾದವರು. ರಬಿಯಾ ಅಂತೂ ಆಗಿನ ಕಾಲಕ್ಕೆ ಬಹುದೊಡ್ಡ ತತ್ವದರ್ಶಿ ಅಂತ, ಜ್ಞಾನಿ ಅಂತ, ಭಕ್ತೆ ಅಂತ ಪ್ರಸಿದ್ಧಳಾದವಳು. ಎಷ್ಟರ ಮಟ್ಟಿಗೆ ಅವಳು ದೊಡ್ಡವಳಾಗಿದ್ರು ಅಂದ್ರೆ, ಜುನಾಯಾದಂಥ ಸೂಫಿ ಸಂತನಿಗೆ ಮಾರ್ಗದರ್ಶಿ ಮಾಡಿದವಳು ಆಕೆ ಅಂತ ಹೇಳ್ತಾರೆ. ಆಕೆ ನೀರು ತರೋಕೆ ಬಾವಿಗೆ ಹೋಗ್ತಾ ಇದ್ಲು, ಮಣ್ಣಿನ ಕೊಡ ತಗೊಂಡು. 4-5 ಸಲ ನೀರು ತಗೊಂಡು ಮನೆಗೆ ಬಂದು ಹೋಗಿ ಮಾಡುವಾಗ ದಾರಿಯಲ್ಲಿ ನೋಡಿದ್ಲು, ಈ ಜುನಾಯತ್ ರಸ್ತೆ ಪಕ್ಕ ಮೊಳಕಾಲೂರಿ ಆಕಾಶ ಕಡೆ ಮುಖ ಮಾಡಿ, ಭಗವಂತ ಭಗವಂತ ಸ್ವರ್ಗದ ಬಾಗಿಲು ತೆಗೆದನ್ನು ಕರ್ಕೊಂಡ್ಬಿಡು ಅಂತ ಕೇಳ್ಕೊತಾ ಇದ್ದ. ರಬಿಯಾ ನೋಡಿದವಳು, ನೋಡ್ಲಾಕಾಗ್ಲಿಲ್ಲ, ನೀರು ತುಂಬಿದ ಮಡಿಕೆನ ಠಪ್ ಅಂತ ಒಂದು ತಲೆ ಮೇಲೆ ಹೊಡೆದು ಬಿಟ್ಲು. ಆತ ಗಾಬರಿಗೆ ನಿಂತ್ಕೊಂಡ, ಯಾಕೆ ರಬಿಯಾ ಹಿಂಗ್ ಮಾಡಿದೆ ಅಂತ ಕೇಳ್ದ. ಆ ಕೇಳಿದ, ಎಂತ ಮೂರ್ಖ ಇದೆಯೋ, ಭಗವಂತ ಸ್ವರ್ಗದ ಬಾಗಿಲು ಹಾಕಿಲ್ಲ, ನೀನ್ ಕಣ್ಣು ಮುಚ್ಕೊಂಡಿದ್ಯಾ, ಹೋಗು, ಬಾಗಿಲು ತೆಗೆದಿದ್ದು ಒಳಗೆ ಹೋಗು ಅಂದ್ಲು. ಆ ಕ್ಷಣಕ್ಕೆ ಜುನಾಯದನ ಜ್ಞಾನೋದಯ ಆಯಿತು ಅಂತ ಹೇಳ್ತಾರೆ. ಅಂಥ ರಬಿಯಾ ಜ್ಞಾನಿ. ಒಂದ್ ದಿವಸ ಆಕೆ 2 ಮಕ್ಕಳು, 18 ವರ್ಷದ ಮಕ್ಕಳು ತಂದೆಗೆ ಸಹಾಯ ಮಾಡೋಣ ಅಂತ ತೋಟಕ್ಕೆ ಹೋಗಿದ್ದಾರೆ. ಅಲ್ಲೆಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿಗೆ ಹಸುಗಳಿಗೆ ಹುಲ್ ಬೇಕಲ್ಲ, ಕತ್ತರಿಸಿಕೊಂಡು ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ಅಡ್ಡಮಳೆ ಅಂತ ಬರ್ತದೆ, ಜೋರಾಗಿ ಮಳೆ ಬಂದ್ಬಿಡ್ತು. ಅದರಿಂದ ತಪ್ಪಿಸ್ಕೋಬೇಕು ಅಂತ 2 ಹುಡುಗರು ಓಡ್ ಹೋಗಿ ಒಂದ್ ಮರದ ಕೆಳಗೆ ನಿಂತ್ಕೊಂಡ್ರು. ವಿಧಿ ವಿಲಾಸ ಹೇಗಿರ್ತದೆ ಅಂತ ಹೇಳೋಕಾಗಲ್ಲ. ಒಂದು ಸಿಡ್ಲು ಆ ಮರಕ್ಕೆ ಹೊಡಿತು, ಹೊಡೆದ ತಕ್ಷಣ 2 ಮಕ್ಕಳು ಅಲ್ಲೇ ಸತ್ತೋದ್ರು. ಆ ರೈತರು ಗಾಬರಿ, ಅಯ್ಯೋ ಪಪ್ಪ, ರಬಿಯಾನ್ 2 ಮಕ್ಕಳು ಸೋತೋದ್ರಲ್ಲ ಅಂತ ಹೇಳಿ ಆ ಹೆಣಗಳನ್ನು ಹೊತ್ಕೊಂಡು ಮನೆಗೆ ಬರ್ತಾರೆ. ರಬಿಯಾನ್ ಬಾಗಿಲು ತಟ್ಟಿ ತೋರಿಸಿದಾಗ ತಾವು ಕಲ್ಪನೆ ಮಾಡಬೇಕು, ಬೆಳೆದು ನಿಂತಹ 2 ಮಕ್ಕಳನ್ನು ಕಳ್ಕೊಂಡಂತಹ ತಾಯಿ ಕರುಳು ಏನಾಗಿರ್ಬೇಕು ಅಂತ. ಬೆಂದು ಹೋಗಿರ್ಬೇಕಲ್ಲ, ಆದ್ರೆ ಆ ಸಂಯಮ ಎಂಥದ್ದು. ಆಕೆ ಅವ್ರನ್ನ ಕರೆದು 2 ಮಕ್ಕಳ ದೇಹನ ಒಂದು ಕೋಣೆಯಲ್ಲಿ ಇರಿಸ್ತಾಳೆ, ಬಾಗ್ಲು ಹಾಕ್ತಾಳೆ, ಅವ್ರಿಗೆಲ್ಲ ಕೈ ಮುಗಿದು ಬಿಡ್ಕೋತಾಳೆ, ನೀವೆಲ್ಲ ಮನೆಗೆ ಹೋಗಿ, ಯಾರು ಇರಬೇಡಿ, ನನ್ನ ಗಂಡ ಬರೋ ಹೊತ್ತಿಗೆ ನೀವು ಯಾರು ಇರಬೇಡಿ, ನಾನೆಲ್ಲ ನಿಭಾಯಿಸ್ತೇನೆ ಅಂತಾರೆ. ಗಂಡ ಮನೆ ಬಂದ ಮಧ್ಯಾಹ್ನ ಅವನಿಗೆ ನೋಡಿ ಆ ದುಃಖ ತಡ್ಕೊಂಡು ಅಡಿಗೆ ಮಾಡಿದ್ದಾಳೆ ರಬಿಯಾ. ಬಂದು ಗಂಡನೇ ಕಾಲು ತೊಳ್ಕೊಳಕ್ ನೀರು ಕೊಟ್ಟು ಊಟಕ್ಕೆ ಹಾಕಿದ್ದಾಳೆ. ಊಟ ಆದ್ಮೇಲೆ ಆತ ಗಂಡ ಹೊರಬಂದು ಕಟ್ಟೆ ಮೇಲೆ ಕೂತ್ಕೊಂಡಾಗ ತಾನು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾಳೆ, ನಾನು ಇದುವರೆಗೂ ನಿಮ್ಮಿಂದ ಯಾವ ವಿಷಯವನ್ನು ಮುಚ್ಚಿಟ್ಟಿಲ್ಲ, ಒಂದ್ ವಿಷಯ ಹೇಗೋ ನನ್ನ ಮನಸ್ಸು ತಪ್ಪ ಹೋಗ್ಬಿಟ್ಟಿತ್ತು, ಹೇಳಿರ್ಲಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಮನೆಗೆ ಒಬ್ರು ಮಹಾತ್ಮರು ಬಂದ್ರು, ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾರೆ. ಬಂದು ಹೇಳಿದ್ರು, ನೋಡು ರಬಿಯಾ, ತೀರ್ಥಯಾತ್ರೆಗೆ ಹೋದಾಗ ದಾರಿಯಲ್ಲಿ ಲೂಟಿಕೋರರು, ದರೋಡೆಕಾರರು ಬರ್ತಾರೆ, ಹೊಡೆದು ಸಾಮಾನು ಕಿತ್ಕೊಂಡ್ಬಿಡ್ತಾರೆ. ನನ್ನ ಕಡೆ ಬೆಲೆ ಬಾಳುವಂತ 1-2 ವಸ್ತು ಇದಾವೆ, ನಿನ್ ಕಡೆ ಕೊಟ್ಟು ಹೋಗಿರ್ತೀನಮ್ಮ, ನಾನು ವಾಪಸ್ ಬರುವಾಗ ಇಸ್ಕೋತೀನಿ ಅಂದ್ರು. ಆಯ್ತು ಅಂತ ಇಸ್ಕೊಂಡೆ. ಅವ್ರು ಹೋದ್ರು ಬರಲಿಲ್ಲ, 6 ತಿಂಗಳಾಯ್ತು ಬರಲಿಲ್ಲ, 1 ವರ್ಷ ಆಯ್ತು ಬರಲಿಲ್ಲ. ಆಗಿನ ಕಾಲದಲ್ಲಿ ತೀರ್ಥಯಾತ್ರೆಗೆ ಹೋಗೋರು ವಾಪಸ್ ಬರ್ತೀವಿ ಅಂತ ಹೋಗ್ತಾನೆ ಇರಲಿಲ್ಲ. ಆಕೆ ಅನ್ಕೊಂಡ್ಲು ಪಾಪ ಅವ್ರಿಗೆ ಏನಾಯ್ತು. ಆ ತೆಗೆದ್ ನೋಡಿದ್ರೆ 2 ಬೆಲೆಬಾಳದಂತ ವಸ್ತುಗಳು ಅವನ್ನ ಧರಿಸೋಕ್ ಶುರು ಮಾಡಿಬಿಟ್ಟೆ. ಎಷ್ಟೋ 1 ವರ್ಷ ಆಯ್ತು, ಅದು ನಂದೇ ಅಂತ ಭಾವನೆ ಬಂದ್ಬಿಡ್ತು, ಮೋಹ ಬಂದ್ಬಿಡ್ತು. ಏನಾಯ್ತು ಗೊತ್ತಾ, ಇದು ಬೆಳಗ್ಗೆ ಮಹಾತ್ಮರು ಬಂದ್ಬಿಟ್ರು, ರಬಿಯಾ ನಾನು ಕೊಟ್ಟಿದ್ನಲ್ಲ ಆ ವಸ್ತು ವಾಪಸ್ ಕೊಡ್ತೀಯಮ್ಮ ಅಂತ ಕೇಳಿದ್ರು. ಕೊಟ್ಬಿಡ್ಬೇಕಾಗಿತ್ತು, ಅದೆಷ್ಟು ವರ್ಷ ಬಳಸಿದ್ದೀನಲ್ಲ ಅದ್ರ ಬಗ್ಗೆ ತುಂಬಾ ಮೋಹ ಬಂದ್ಬಿಟ್ಟಿದೆ ನನಗೆ, ನಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ.

0: ಅವ್ರು ಹೇಳಿದೆ ಒಂದ್ ಕೆಲಸ ಮಾಡೋಣ, ನನ್ನ ಗಂಡ ಬರ್ತಾರೆ, ಅವ್ರನ್ನ ಕೇಳಿಬಿಟ್ಟು ವಾಪಸ್ ಕೊಡ್ತೇನೆ, ಸಾಯಂಕಾಲ ಕೊಟ್ರ ಆದೀತೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಆಗ್ಬಹುದು, ಸಾಯಂಕಾಲ ಬರ್ತೀವಿ ಅಂದ್ರು. ಈಗ ನಾನು ಏನ್ ಮಾಡ್ಲಿ, ಆ ವಸ್ತುಗಳ ಬಗ್ಗೆ ಮೋಹ ಬಂದ್ಬಿಟ್ಟಿತ್ತಲ್ಲ, ಕೊಡ್ಲಿಲ್ಲ ಕೊಟ್ಬಿಡ್ಲಾ ಅಂತ ಗಂಡನ್ ಕೇಳಿದ್ಲು. ಗಂಡ ಹೇಳಿದ, ನಿನ್ನಂತ ಜ್ಞಾನಿ ಯಾರೂ ಇಲ್ಲ ಅಂತ ಜಗತ್ ಹೊರಡಾಡ್ತದೆ, ಅಂತದ್ರೊಳಗೆ ನೀನು ಕೊಟ್ಟು ಬಿಡ್ಬೇಕಾಗಿತ್ತಲ್ಲ ಅದನ್ನ, ಯಾಕೆ ಇಟ್ಕೊಂಡೆ? ಅವ್ರ ವಸ್ತು ಕೃತಜ್ಞತೆಯಿಂದ ಕೊಡ್ಬೇಕಾಗಿತ್ತು, ಯಾಕಂದ್ರೆ ವಿಶ್ವಾಸ ಇಟ್ಕೊಟ್ಟು ಹೋಗಿದ್ದಾರೆ ಅವರು. ಆಯ್ತು, ಹಾಗೆ ಮಾಡ್ತೀನಿ ಬನ್ನಿ ಹಾಗಾದ್ರೆ ಅಂತ ಅವನ್ ಕೈ ಹಿಡಿದು ಹೇಳ್ತಾಳೆ. ನಾವಿಬ್ರು ಸೇರಿ ಮಾಡ್ಬೇಕಾದಂತ ಕೆಲಸ ಇದು. ಅವನ್ ಕೈ ಹಿಡಿದು ಕರ್ಕೊಂಬಂದು ಆ ಕೋಣೆಗೆ ಬಂದು ಬಾಗಿಲು ತೆಗೆದು ಆ ಎರಡು ಮಕ್ಕಳ ಹೆಣ ತೋರಿಸಿ ಹೇಳ್ತಾಳೆ, 18 ವರ್ಷಗಳ ಹಿಂದೆ ಭಗವಂತ ಎರಡು ಆಭರಣ ನನಗೆ ಕೊಟ್ಟಿದ್ದ, ಇವತ್ತು ಅದನ್ನು ವಾಪಸ್ ಕೊಡು ಅಂತ ಕೇಳ್ತಿದ್ದಾನೆ. ಇಬ್ರು ಸೇರಿ ಕೊಡೋಣ ಅಂತ. ಗಂಡ ದುಃಖದಲ್ಲಿ ಕೆಳಗ್ ಕುಸಿದು ಬಿಟ್ಟು ಅಳೋಕ್ ಶುರು ಮಾಡಿದ. ಬಿಕ್ಕಿ ಬಿಕ್ಕಿ ಹೇಳಿದ, ನಾನ್ ತಂದೆ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಎರಡು ಮಕ್ಕಳ ಸಾವನ್ನ, ನೀನು ತಾಯಿಯಾಗಿ ಹೇಗೆ ತಡ್ಕೊಂಡೆ ಇದ್ದ ನೋವನ್ನ ಅಂತ. ಆಗ ರಬಿಯಾ ಹೇಳುವಂತ ಮಾತಿದೆಯಲ್ಲ, ಅತ್ಯದ್ಭುತವಾದಂತ ಮಾತು. ಆಕೆ ಹೇಳ್ತಾಳೆ, 18 ವರ್ಷ ಕೊಟ್ಟಿದ್ದ ಅಷ್ಟೇ ನನ್ನ ಭಾಗ್ಯದಲ್ಲಿ ಇರೋದು, ಅದರಿಂದ ಎಂಥ ಕಷ್ಟದ ಶಿಕ್ಷಾರ್ಹ ಪರಿಸ್ಥಿತಿ ಕೂಡ ನನಗೆ ಸ್ವೀಕಾರಾರ್ಹ ಆಗ್ತದೆ. ಆ ನಂಬಿಕೆ ಮುಖ್ಯ. ಇಂಥ ನಂಬಿಕೆಯನ್ನು ತೋರಿಸಿದಂತ ರಬಿಯಾ ನಮ್ಮ ಮುಂದೆ ಒಂದು ಆದರ್ಶ ನಕ್ಷತ್ರವಾಗಿ ನಿಂತ್ಕೋತಾಳೆ. ಯಾವತ್ತಾದ್ರೂ ಮನಸ್ಸಿನ ಅಪನಂಬಿಕೆ ಬಂದಾಗ ಒಂದ್ಸಲ ರಬಿಯಾ ನೆನೆಸ್ಕೊಳ್ಳೋದು ಒಳ್ಳೇದು.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.

0: ಇದೊಂದು ಪ್ರಕಟಣೆ. 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುಗರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 20/5/2026 22/5/2026 ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿಯವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908 9482024908 ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ನೇಗಿಲ ಮಿಡಿತ.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
3: ನಮಸ್ತೆ, ನನ್ನ ಹೆಸರು ಡಾಕ್ಟರ್ PS ಧನಂಜಯ ಸ್ವಾಮಿ ಅಂತ ಹೇಳಿ ನಾನು ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ, ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು, ಈ ಒಂದು ದೇಶದಲ್ಲಿ ಸರಿಸುಮಾರು 60%+ ಜನ ಒಂದು ಕೃಷಿಯನ್ನ ಒಂದು ಅವಲಂಬಿತರಾಗಿದ್ದು, ಅವರ ಒಂದು ಜೀವನೋಪಾಯಕ್ಕಾಗಿ ಹಾಗೂ ಅವರ ಒಂದು ಉದ್ಯೋಗಕ್ಕಾಗಿ ಇದು ಒಂದು ಈ ಒಂದು ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಕೃಷಿಯು ಅವರಿಗೆ ಜೀವನೋಪಾಯಕ್ಕಾಗಿ ಮಾತ್ರ ಒಂದು ನೆರವು ಕೊಡದೆ ಅವರ ಒಂದು ಜೀವನದ ಒಂದು ಭಾಗವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ರೈತರು 60 ವರ್ಷ ವಯಸ್ಸಿದ ನಂತರ ಅವರ ಜೀವನವನ್ನು ನಡೆಸುವುದು ಬಹಳ ಕಷ್ಟಕರವಾದ ಒಂದು ಸಂದರ್ಭದಾಗಿರ್ತದೆ. ಸೊ ಇಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ರೈತರಿಗೆ ಅವರ ಜೀವನವನ್ನು ನಡೆಸಲು ಕೇಂದ್ರ ಸರ್ಕಾರವು ರೈತರಿಗೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ. ಸೊ ಈ ಪಿಂಚಣಿ ಯೋಜನೆಯನ್ನು ಪಡೆದುಕೊಳ್ಳಲು ಕೆಲವು ಅರ್ಹತೆಗಳನ್ನು ರೈತರು ಹೊಂದಿರಬೇಕಾಗುತ್ತದೆ. ಪ್ರಥಮವಾಗಿ ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ಇಳುವರಿದಾರರ ಬಗ್ಗೆ ಆಗಿರಬೇಕಾಗುತ್ತದೆ. ದ್ವಿತೀಯವಾಗಿ ರೈತರ ವಯಸ್ಸು 18-40 ವರ್ಷಗಳವರೆಗೆ ಇರಬೇಕಾಗುತ್ತೆ. ಈ ಎರಡು ಪ್ರಮುಖವಾಗಿ ಅರ್ಹತೆಗಳನ್ನು ಹೊಂದಿರಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೈತ ಈ ಎರಡು ಅರ್ಹತೆಗಳನ್ನು ಹೊಂದಿದ್ದೇ ಆದಲ್ಲಿ ಅವರು ತಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿಯನ್ನ ಬಳಸಿಕೊಂಡು ತಮ್ಮ ಹತ್ತಿರದ ಯಾವುದೇ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಯೋಜನೆಗೆ ತಮ್ಮ ಒಂದು ಹೆಸರನ್ನು ನೋಂದಾಯಿಸಬಹುದು. ಇಲ್ಲಿ ಏನಪ್ಪ ಅಂತ ಹೇಳೋದು ಅಂದ್ರೆ,

0: ರೈತರು ಈ ಒಂದು ಯೋಜನೆಗೆ ತಮ್ಮ ಹೆಸರನ್ನು ನೋಂದಾಯಿಸದಿದ್ದೇ ಆಗಿರಲಿ, ಅವರು ಪ್ರತಿ ತಿಂಗಳು ಸರಿಸುಮಾರು 55 ರಿಂದ ಗರಿಷ್ಠ 200 ರವರೆಗೆ ವಿಮಾ ಕಂತನ್ನು ಅವರು ಪಾವತಿ ಮಾಡಬೇಕಾಗುತ್ತೆ. ಅವರು ಎಷ್ಟು ಪಾವತಿ ಮಾಡಿದ್ರೋ ಅದಕ್ಕೆ ಹೊಂದಾಣಿಕೆಯಾಗಿ ಕೇಂದ್ರ ಸರ್ಕಾರ ಕೂಡ ಅವರ ಒಂದು ಖಾತೆಗೆ ಅವರು ಮಾಡಿರುವಂತಹ ಒಂದು ವಿಮಾ ಕಂತಿನ ಮೊತ್ತವನ್ನು ಕೂಡ ಸರ್ಕಾರ ಕೂಡ ಅವರ ಒಂದು ಖಾತೆಗೆ ಜಮಾಯಿಸುತ್ತದೆ. ಸೊ ಇವರು 60 ವರ್ಷಗಳ ಕಾಲ ಈ ರೀತಿ ವಿಮಾ ಕಂತನ್ನ ಪಾವತಿ ಮಾಡಿದ್ದೇ ಆದಲ್ಲಿ 60 ವರ್ಷದ ನಂತರ ರೈತರಿಗೆ ಪ್ರತಿ ತಿಂಗಳಿಗೆ ಅವರಿಗೆ ಕನಿಷ್ಠ ಪಿಂಚಣಿ 3000ಗಳಷ್ಟು ಪಡೆಯಬಹುದು. ಇದು ಸ್ವಯಂ ಪ್ರೇರಕವಾಗಿದ್ದು ಕೊಡುಗೆ ಪಿಂಚಣಿ ಯೋಜನೆಯಾಗಿದೆ. ಇದು ಯಾವುದೇ ರೀತಿಯಾಗಿ ಪಿಂಚಣಿಯ ಒಂದು ಮುಖ್ಯ ಉದ್ದೇಶ ರೈತರ ಒಂದು ಜೀವನೋಪಾಯವನ್ನು ಸದೃಢಪಡಿಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಹೊರತಂದಿದ್ದಾರೆ. ಹಾಗೆ ನಾನು ಮೊದಲೇ ಹೇಳಿದಾಗೆ ತಮ್ಮ ಹತ್ತಿರದ ಯಾವುದೇ ಸಾಮಾನ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಯಾವುದೇ ರೈತರು 18 ರಿಂದ 40 ವರ್ಷ ಇರುವಂತಹ ವಯಸ್ಸಿನವರು ತಮ್ಮ ಒಂದು ಒಟ್ಟು ಭೂ ಹಿಡುವಳಿ ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿರಬೇಕು ಅಂತ ಹೇಳಿದ್ರೆ ಅವರ ಒಟ್ಟು ಭೂ ಹಿಡುವಳಿ ಸುಮಾರು 2 ಹೆಕ್ಟೇರ್ಗಳಿಂದ ಅಂದ್ರೆ 5 ಎಕರೆಗಳಿಗಿಂತ ಕಡಿಮೆ ಇದ್ದ ರೈತರುಗಳು ಮಾತ್ರ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡೋಕೆ ಅರ್ಹರಾಗಿರ್ತಾರೆ. ಸೊ ಈ ಯೋಜನೆ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದಿದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆ ಆದಂತಹ 9108562528 ಈ ಒಂದು ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಸೊ ಇಷ್ಟ ಹೇಳಿ ನನ್ನ ಒಂದು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನಾನು ಡಾಕ್ಟರ್ ಚಂದುಶ್ರೀ ಬಿಪಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸರ್ಜಿ ಪುಷ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಟಾಪಿಕ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್, ಪೂರ್ವಭಾವಿ ಸಮಾಲೋಚನೆ. ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀರಾ? ಸರಿ, ಹಾಗಾದ್ರೆ ಈ ಪೂರ್ವಭಾವಿ ಸಮಾಲೋಚನೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋ ಯಾವುದೇ ದಂಪತಿಗಳು ಸ್ತ್ರೀ ರೋಗ ತಜ್ಞರ ಬಳಿ ಹೋಗಿ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಸುಮಾರು 3 ರಿಂದ 6 ತಿಂಗಳ ಮುಂಚೆಯೇ ಸೂಕ್ತ ಸಮಾಲೋಚನೆ ನಡೆಸಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡು ಗರ್ಭಾವಸ್ಥೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಆರೋಗ್ಯವಂತ ಮಗು ಮತ್ತು ತಾಯಿ ಪಡೆಯುವುದೇ ಇದರ ಮುಖ್ಯ ಉದ್ದೇಶ. ಇದರ ಪ್ರಮುಖ ಅಂಶಗಳೇನಂತ ಹೇಳಿದ್ರೆ, ಇಬ್ರು ಗಂಡ ಹೆಂಡತಿ ಸಾಮಾನ್ಯವಾಗಿ ಜೊತೆಗೆ ಹೋಗ್ಬೇಕಾಗತ್ತೆ. ಹೋದಾಗ ಪ್ರತಿಯೊಂದು ಹಿಸ್ಟ್ರಿ ಅಂತ ಹೇಳಿದ್ರೆ, ಈಗ ಮುಂಚೆ ಹೆಣ್ಮಕ್ಳಲ್ಲಿ ಅವರ ವಯಸ್ಸೇನು, ವಯೋನ್ಮಿತಿ ಅಂದ್ರೆ 30 ವರ್ಷಗಳಿಗಿಂತ ಜಾಸ್ತಿ ಆಗಿದೆಯಾ ಅಥವಾ 30 ವರ್ಷದೊಳಗಿದೆಯಾ ಏಜು, ಬಿಕಾಸ್ ಏಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಲ್ದಿ ಪ್ರೆಗ್ನೆನ್ಸಿನ ತಗೋಬೇಕಾದ್ರೆ. ಆಮೇಲೆ ಅವ್ರ ಮುಂಚೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್, ಮತ್ತೆ ಬಿಪಿ ಕಾಯಿಲೆ, ಸಕ್ಕರೆ ಕಾಯಿಲೆ, ಆಸ್ತಮಾ, ಹಾರ್ಟ್ ಪ್ರಾಬ್ಲಮ್, ಮತ್ತೆ ಕಿಡ್ನಿ ಪ್ರಾಬ್ಲಮ್, ಈ ತರದ ಯಾವುದೇ ಸಮಸ್ಯೆ ಇದೆಯಾ, ಮತ್ತೆ ಅದಕ್ಕೆ ಏನಾದ್ರು ಮಾತ್ರೆ ತಗೋತಾ ಇದ್ದಾನಾ, ಈ ಮಾತ್ರೆಗಳು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರುವಾಗ ತಗೋಬೇಕಾ, ಟ್ಯಾಬ್ಲೆಟ್ಸ್ ನೇ ಚೇಂಜ್ ಮಾಡ್ಬೇಕಾ ಅಥವಾ ಡೋಸೇಜ್ ಅಡ್ಜಸ್ಟ್ ಮಾಡ್ಬೇಕಾ, ಈ ಎಲ್ಲ ಮಾಹಿತಿಗಳನ್ನು ಡಾಕ್ಟರ್ ಹತ್ರ ನೀವು ಸಲಹೆ ಪಡ್ಕೊಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವು ಮಾತ್ರೆಗಳನ್ನ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಾಗ ತಗೊಂಡ್ರೆ ಮಕ್ಕಳಲ್ಲಿ ಅನಾಮಲಸ್ ಫೀಟಸ್ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಆ ಅಂಗಾಂಗಗಳು ಜನನ ಆಗುವಾಗ ಹಾರ್ಟ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು ಪ್ರಾಬ್ಲಮ್ ಆಗುತ್ತೆ. ಸೊ ಅಂತ ಮಾತ್ರೆಗಳನ್ನ ಚೇಂಜ್ ಮಾಡಿ ಡೋಸ್ ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಇನ್ನ ಮುಂಚೆ ಯಾವ್ದಾದ್ರು ಹೊಟ್ಟೆ ಮೇಲ್ಭಾಗದಲ್ಲಿ ಶಸ್ತ್ರಚಿಕಿತ್ಸೆಗಳೇನಾದ್ರೂ ಆಗಿದೆಯಾ, ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಏನಾದ್ರೂ ಇತ್ತ ಫ್ಯಾಮಿಲಿಲಿ, ಆಮೇಲೆ ಮುಂಚೆ ಏನಾದ್ರೂ ಅಪೆಂಡಿಕ್ಸ್ ಆಪರೇಷನ್ಗಳು ಅಥವಾ ಕೋಲೆಸಿಸ್ಟೆಕ್ಟಮಿ ಪಿತ್ತಕೋಶದ ಕಲ್ಲಿನ ಆಪರೇಷನ್ಗಳೇನಾದ್ರೂ ಆಗಿದೆಯಾ, ಮುಂಚೆ ಅಬಾರ್ಷನ್ಸ್ ಏನಾದ್ರೂ ಆಗಿದೆಯಾ, ಒಂದಕ್ಕಿಂತ ಜಾಸ್ತಿ ಅಬಾರ್ಷನ್ಸ್ ಆದ್ರೆ ನಾವು ಈ ಪ್ರೆಗ್ನೆನ್ಸಿನ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಥೈರಾಯ್ಡ್ ಸಮಸ್ಯೆಗಳೇನಾದ್ರೂ ಇದೆಯಾ, ಅದಕ್ಕೇನಾದ್ರೂ ಶಸ್ತ್ರಚಿಕಿತ್ಸೆಗಳಾಗಿದೆಯಾ, ಮತ್ತೆ ಅವರ ಫ್ಯಾಮಿಲಿಲಿ ಯಾವ್ದಾದ್ರು ಅನುವಂಶಿಕ ಕಾಯಿಲೆಗಳಿದೆಯಾ, ಮೆಂಟಲಿ ರಿಟಾರ್ಡೆಡ್ ಬುದ್ಧಿಮಾಂದ್ಯ ಮಕ್ಕಳು ಯಾರು ಇದಾರ, ಇದ್ರ ಬಗ್ಗೆ ಕೂಡ ಸಮಾಲೋಚನೆ ನಡೆಸಬೇಕಾಗುತ್ತೆ. ನೆಕ್ಸ್ಟ್ ಅವರ ಹ್ಯಾಬಿಟ್ಸ್, ಈಗ ಕೆಲವರು ಆಲ್ಕೋಹಾಲ್ ಸ್ಮೋಕಿಂಗ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಇವತ್ ನಿಮಗೆ ಗೊತ್ತಿರೋ ಹಾಗೆ ಬರೀ ಗಂಡ್ಮಕ್ಳಷ್ಟೇ ಅಲ್ದಲೆ ಹೆಣ್ಮಕ್ಳು ಕೂಡ ಆಲ್ಕೋಹಾಲ್ ಸ್ಮೋಕಿಂಗ್ಗೆ ಅಡಿಕ್ಟ್ಸ್ ಆಗಿದ್ದಾರೆ. ಸೊ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾರವಾಗ ಇದರ ಯಾವುದೇ ರೀತಿ ದುಶ್ಚಟಗಳು ಇರಕೂಡ್ದು, ಇದು ಮಗು ಆಗ್ಲಿಕ್ಕೆ ತೊಂದರೆ ಆಗುತ್ತೆ. ನೆಕ್ಸ್ಟ್ ಆಹಾರ ಪದ್ಧತಿ ಯಾವ್ದಿದೆ, ಜಂಕ್ಸ್ ಹೊರಗಡೆ ಜಾಸ್ತಿ ತಿನ್ನಬಾರ್ದು, ಹೆಲ್ತಿ ಡಯಟ್ ತುಂಬಾ ಇಂಪಾರ್ಟೆಂಟ್, ಫ್ರೂಟ್ಸ್ ವೆಜಿಟೇಬಲ್ಸ್ ಈ ತರದ್ದೆಲ್ಲ ತಗೊಳ್ಳೋದು, ಮತ್ತೆ ಲೈಫ್ ಸ್ಟೈಲ್ ಎಕ್ಸಸೈಸ್ ಮಾಡ್ತಾ ಇದಾರೆ, ಎಕ್ಸಸ್ ವೇಟ್ ಇದೆಯಾ, ಪಿಸಿಒಡಿ ಪ್ರಾಬ್ಲಮ್ ಏನಾದ್ರೂ ಇದೆಯಾ. ಗಂಡಸ್ರಲ್ಲಿ ಸಾಮಾನ್ಯವಾಗಿ 1 ವರ್ಷ ಸತತವಾಗಿ ಗಂಡ ಹೆಂಡತಿ ಇಬ್ರು ಜೊತೆಗಿದ್ದು ಯಾವುದೇ ರೀತಿ ಕಾಂಟ್ರಸೆಪ್ಷನ್ ಅಂದ್ರೆ ಈ ಕಾಂಡಮ್ಸ್ ಆಗ್ಲಿ ಬರ್ತ್ ಕಂಟ್ರೋಲ್ ಪಿಲ್ಸ್ ಆಗ್ಲಿ ತಗೊಂಡಲೆ

0: ಜೊತೆಗೆ ಇದ್ದು ಟ್ರೈ ಮಾಡಿ ಕೂಡ ಮಕ್ಕಳಾಗ್ಲಿಲ್ಲ ಅಂದ್ರೆ ಅದನ್ನ ನಾವು ಇನ್ಫರ್ಟಿಲಿಟಿ ಅಂತ ತಗೋತೀವಿ. ಬಟ್ ಇದೇ ಏಜ್ ಏನಾದ್ರೂ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ 6 ಮಂತ್ಸ್ಗೆ ನಾವು ಎವಾಲ್ಯೂಯೇಷನ್ ಮಾಡ್ತೀವಿ. ಸೊ ಗಂಡ್ ಮಕ್ಕಳಲ್ಲಿ ಶುಗರ್ ಟೆಸ್ಟ್ ಮಾಡಿಸ್ತೀವಿ, ಮತ್ತೆ ಸೆಮೆನ್ ಅನಾಲಿಸಿಸ್ ಅಂದ್ರೆ ವೀರ್ಯ ಪರೀಕ್ಷೆಯನ್ನು ಕೂಡ ಮಾಡಿಸ್ತೀವಿ. ಈಗ ಒಂದ್ ಮಗು ಆಗ್ಬೇಕು ಅಂತ ಹೇಳಿದ್ರೆ ಎಲ್ತಿ ಏಗ್ ಎಷ್ಟು ಇಂಪಾರ್ಟೆಂಟ್, ಎಲ್ತಿ ವೀರ್ಯಾಣನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಮಾಹಿತಿ ತಗೊಂಡು ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದ್ರಿಂದ ಎಲ್ಲಾ ಪ್ರೆಗ್ನೆನ್ಸಿಲಿ ಆಗ್ತಕ್ಕಂತ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಬಹುದು. ಸೊ ಇದಕ್ಕೆ ಪ್ರೀ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅಥವಾ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್, ಪೂರ್ವಭಾವಿ ಸಮಾಲೋಚನೆ ಅಂತ ಹೇಳ್ತೇವೆ. ಧನ್ಯವಾದಗಳು.
1: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
2: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವು ಆಗ್ತಿದೆ.
1: ಮೊನ್ನೆ ನಮ್ಮ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ಮ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ECHO, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
3: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
4: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.
5: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ.
6: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
7: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
5: ಕೇಳುಕರೆ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಬದುಕು ಜಟಕಾಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಾರ್ಪೆಂಟರ್ ರಾಜು ಅವರೊಂದಿಗೆ ಸಂದರ್ಶನವನ್ನು ಈ ದಿನ ಕೇಳಬಹುದು. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ವೈದ್ಯ ಪದ್ದತಿಯಲ್ಲಿ ತಿಳಿಸಿರುವಂತಹ ಮಧುಮೇಹ ತಡೆಗಟ್ಟುವಿಕೆ ಹಾಗೂ ನಿರ್ವಹಣೆ, ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸುದ್ದಿ ಮಿಂಚು. ಶ್ರೀ ಸಿಗಂದೂರು ಚೌಡೇಶ್ವರಿ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ May 13-28 ಅಗ್ನಿವೀರ್, ಪ್ಯಾರಾ ಮಿಲಿಟರಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಹಾಗೂ ಅರ್ಜಿ ಸಲ್ಲಿಸಲು ಬಯಸುವವರಿಗೆ ಮಲೆನಾಡು ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರ ನುರಿತ ತರಬೇತಿದಾರರು ಯೋಧರಿಂದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಊಟ ವಸತಿ ಹಾಗೂ ದೈಹಿಕ ಮತ್ತು ಲಿಖಿತ ತರಬೇತಿಗಳು ಹಾಗೂ ಮಾರ್ಗದರ್ಶನ ಶಿಬಿರವನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ಸಂಖ್ಯೆ ಹೇಗಿದೆ? 7019776749. ಜಿಲ್ಲಾ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯು ಶಿವಮೊಗ್ಗ ತಾಲೂಕು ಗಾಜನೂರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ವಿವಿಧ ವೃತ್ತಿಗಳಿಗೆ 2026-27 ಸಾಲಿನ NCVT ಯೋಜನೆ ಅಡಿ ಐಟಿಐ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 944-87-22-2. ICAR ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 25 2000

26ರಿಂದ 22/5/2026ರವರೆಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿ 18ರಿಂದ 35 ವರ್ಷ ವಯೋಮಿತಿಯ ಯುವಕ ಅಥವಾ ಯುವತಿಯರು ಅರ್ಹರಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಹೇಗಿದೆ? 9482024908. ಸುದ್ದಿ ಮಿಂಚು ಕೇಳಿದಿರಿ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: हिमंत बिस्वा शर्मा इत्येषः अद्य चतुर्मन्त्रिभिः सह असमराज्यस्य मुख्यमंत्री रूपेण शपथवचनं ग्रहीष्यति। असमराज्ये तृतीयवारं एनडीए प्रशासनं भविष्यति, यस्य नेतृत्वं शर्मा वर्यः निरन्तरं द्वितीयवारं मुख्यमन्त्रित्वेन करिष्यति। आईपीएल इति क्रिकेट प्रतिस्पर्धायां धर्मशाला इत्यत्र हिमाचल प्रदेश क्रिकेट एसोसिएशन स्टेडियम इत्येतस्मिन् क्रीडांगणे दिल्ली कैपिटल्स दलेन पंजाब किंग्स दलम् त्रिस्तोभिः पराजितम् इति वार्ताः।
1: आकाशवाणी भद्रावती शिवमुख केळुकरे ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15ಕ್ಕೆ ಬದುಕು ಜಟಕಾಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಇದಿನ ಶಿವಮೊಗ್ಗದ ಕಾರ್ಪೆಂಟರ್ ರಾಜು ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಎಂಟು 8:30ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ತಿಳಿಸಿರುವಂತಹ ಮಧುಮೇಹ ತಡೆಗಟ್ಟುವಿಕೆ ಹಾಗೂ ನಿರ್ವಹಣೆ ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ಹತ್ತು 10ಗಂಟೆಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿಬರಲಿದೆ ಗಾದೆ ಬಿಡಿಸಿ ಗಾದೆಯ ಗಾಡಿ. ಕೇಳುಗರಿಗೆ ಗಾದೆಗಳ ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಉತ್ತರಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕಳಿಸುವ ಮೂಲಕ ನಮ್ಮೆಲ್ಲ ಪ್ರಿಯ ಶ್ರೋತೃಗಳು ಕೂಡ ಭಾಗವಹಿಸಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಜಾಹೀರಾತುಗಳು, ನಂತರ ಸರಿಯಾಗಿ 7:05ಕ್ಕೆ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಕವಚಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು, ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ ಬಿಎಸ್ಟಿಪಿಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಶಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಐಸಿಎಫ್ಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1,513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ಐಸಿಎಫ್ ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ದ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ, 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ.

0: ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಋಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ ಜುಲೈ 1 ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22 ಕೊಪ್ಪಳದಲ್ಲಿ 10 ವರ್ಷದ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ದಿನಗಳ ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು, ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ 10 ವರ್ಷದ ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಇಸವಿಯಿಂದ ಪ್ರಾರಂಭವಾಗಿ ಈಗ 2026-27 ಸಾಲಿನವರೆಗೂ ನಡೆದು ಬಂದಿದೆ. ಪ್ರತಿ ವರ್ಷನು ಇದು ಹೆಚ್ಚಾಕಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಮಾಡಿದ್ವಿ. ಆಮೇಲೆ 100 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದೀವಿ. ದಶೇರಿ, ಮಲ್ಲಿಕ, ಅಪ್ಪೂಸ್ ರೈತರಿಗೆ ಬಹಳ ಅನುಕೂಲ ಆಗಿದೆ.
0: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ದ ಯಾತ್ರಾಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ March 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ

0: 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚುಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆಕಾಶವಾಣಿ
2: ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬಾ.
1: ಬದುಕು ಜಟಕ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಸ್ತುತಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.
3: ಕೇಳಿದರೆ ಬದುಕು ಜಟಕ ಬಂಡಿ ಕಾರ್ಯಕ್ರಮದಲ್ಲಿ ನಾವು ವಿವಿಧ ರೀತಿಯ ಸಾಧನೆಗಳನ್ನ ಮಾಡಿದಂತವರ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇರೋದು ಗೊತ್ತೇ ಇದೆ. ಈ ಬದುಕಿನಲ್ಲಿ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿಯಲ್ಲಿ ಇರುತ್ತೆ. ಕೆಲವರು ಓದನ್ನ ಮುಗಿಸಿ ಸಾಧನೆಯನ್ನು ಮಾಡ್ತಾರೆ, ಕೆಲವರು ಓದದೇ ಇದ್ರೂ ಕೂಡ ಸಾಧನೆ ಮಾಡ್ತಾರೆ. ಅಕ್ಷರಾಭ್ಯಾಸದಲ್ಲಿ ಹಿಂದುಳಿದಿದ್ರು ಕೂಡ ತಮ್ಮದೇ ಆದಂತಹ ಕವನಗಳನ್ನ ಬರೆದು ಹಾಡುವುದರ ಮುಖಾಂತರ ಕಾರ್ಪೆಂಟರ್ ವೃತ್ತಿಯಲ್ಲಿ ಇದ್ರೂ ಕೂಡ ವಿಶೇಷ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಯೊಬ್ಬರನ್ನ ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಅವರೇ ಶಿವಮೊಗ್ಗದಲ್ಲಿ ಪ್ರಸ್ತುತ ವಾಸವಾಗಿರತಕ್ಕಂತಹ ಕಾರ್ಪೆಂಟರ್ ರಾಜು ಅವರು. ರಾಜು ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ರಾಜು ಅವರೇ, ತಾವು ವೃತ್ತಿಯಲ್ಲಿ ಕಾರ್ಪೆಂಟರ್
4: ಸರ್? ವೃತ್ತಿಯಲ್ಲಿ ಹೌದು ಸರ್, ಮರಗೆಲಸ ಮಾಡ್ತೀವಿ.
3: ಮರಗೆಲಸ ಮಾಡ್ತಿರಲ್ಲ, ಏನೇನ್ ಮರಗೆಲಸ ಮಾಡ್ತೀರಿ?
4: ಮರಗೆಲಸ ಸರ್, ಕಿಟಕಿ ವಾಸ್ಕಲ್ಲು ಡೋರು ಫರ್ನಿಚರ್ಸ್ ಇವೆಲ್ಲವೂ.
3: ಇವೆಲ್ಲವನ್ನ ಮಾಡುವಂತ ನಿಮಗೆ ಕವನವನ್ನ ಬರೆಯುವಂತ ಹವ್ಯಾಸ ಹೇಗೆ ಬೆಳ್ಕೊಂಡು?
4: ಸುಮಾರು ಸರ್ ಒಂದು 17-18 ವರ್ಷದಿಂದ ನಾನು ಈ ಕವನ ಬರೆಯೋದನ್ನು ತನ್ನಷ್ಟಿತ್ತಾನೇ ಬರೆಯೋದೊಂದು ಹವ್ಯಾಸ ಮಾಡ್ಕೊಂಡೆ. ಅದು ಈಗ್ಲೂ ಸುಧಾ ಬರಿತಾ ಬರಿತಾ ಬರಿತಾ ಅದು ಎಷ್ಟೋ ಹಾಡುಗಳದು. ಅಯ್ಯೋ ನನ್ಗೂ ಸುಧಾ ಅದು ತುಂಬಾ ಸತಿ ಇದು ಏನೇನೋ ಬರಿತಾ ಇದೀನಿಲ್ಲ, ಯಾವ್ದಾದ್ರು ಒಂದ್ ಜಾಗದಲ್ಲಿ ಕೂತ್ರೆ ಅದು ಅದ್ಭುತವಾಗಿ ಬರಿಬೇಕು ಅನ್ನೋದೆ ದೊಡ್ಡ ಆಸೆ. ಎಲ್ಲಾ ಕಡೆ ಇದ್ದಂತ ಸಾಂಗ್ ತರನೇ ಬರೀಕ್ ಇಷ್ಟ ಇಲ್ಲ, ನನಗೇನು ಕಲ್ಪನೆ ಬರುತ್ತೋ ಅದೇ ತರ ಬರ್ಕೊಂಡು ಹೋಗುದು. ಆದ್ರೆ ಸುಮ್ನೆ ಬರೆಯಲ್ಲ, ಹಾಡ್ಕೊಂಡು ಬರೀತಾ ಇರ್ತೀನಿ ಸರ್.
3: ಹಾಡ್ಕೊಂಡು ಬರೀತಾ ಇರ್ತೀರಿ ಕವನವನ್ನ ಬರೆಯುವುದಕ್ಕೆ ಕಲ್ಪನೆಯಲ್ಲಿ ತಾವು
4: ಬರೆಯೋದಷ್ಟೇ.

0: ಒಂದು 500 ಮೇಲ್ ಬರ್ದಿರ್ಬೋದು ಸರ್,
1: 500 ಮೇಲೆ ಹಾಡನ್ನ ಬರ್ದಿರಿ ಅಂತ ಹೇಳ್ತಾರೆ. ತಾವು ಮೂಲತಃ ಮಂಡ್ಯದವರು ಇರ್ಬೇಕಲ್ಲ?
0: ನಮ್ದು ಮಂಡ್ಯ ಜಿಲ್ಲೆ ಮಳವಳ್ಳಿ, ನಮ್ ಸ್ವಂತ ಊರು ಅಂದ್ರೆ ಅಲ್ಲಿಂದ ಬಂದು ಇಲ್ಲಿ ಇದೀನಿ ಈಗ. ನಾ ಅಣ್ಣನ ಮನೆ ತಾವು ಇಲ್ಲೇ ಇರೋದು ಅಣ್ಣನ ಜೊತೆ.
1: ಶಿವಮೊಗ್ಗ,
0: ಶಿವಮೊಗ್ಗ ಮಲ್ಲಿಗೆನಹಳ್ಳಿ,
1: ಮಲ್ಲಿಗೆನಹಳ್ಳಿ ಈಗ ವಾಸ ಇದೆ.
0: ಹೌದು ಸರ್.
1: ಈಗ ಕಾರ್ಪೆಂಟರ್ ವೃತ್ತಿಗೂ ಈ ಕವನಕ್ಕೂ ಸಂಬಂಧ ಅಂತ
0: ನನಗೂ ಸುದಾ ಇದ್ರ ಬಗ್ಗೆ ಅರಿವಿಲ್ಲ. ಏನೋ ಒಂದ್ ರೀತಿ ಬರಿತೀನಿ, ಆದ್ರೆ ಯಾರಿಗೂ ಸುದಾ ಈ ನಾನು ಬರೆದಿರುವಂತದನ್ನ ಇದುವರೆಗೂ ಒಬ್ಬರಿಗೂ ಪಬ್ಲಿಸಿಟಿ ಕೊಡ್ಲಿಲ್ಲ. ಮತ್ತೆ ನಾನು ಬರಿತಾ ಇರುವಂತ ಹಾಡು ನನ್ಗೂ ಸುದಾ ಗೊತ್ತಿಲ್ಲ. ಏನೋ ಒಂದು ಕಲ್ಪನೆ ಹುಡ್ತವೆ ತಲೆಯಲ್ಲಿ, ಏನೋ ಬರಿತೀನಿ, ಆದ್ರೆ ಹಾಡ್ಕಂದ್ರೆ ಅಲ್ಲೇ ಪದ ಕಟ್ಕೊಂಡು ಬರದೇ ಅಭ್ಯಾಸ ಇರೋದು.
1: ಈಗ ಈಗ ಹಾಡ್ ಕಟ್ ಬರಿತೀನಿ ಅಂತ ಹೇಳಿದ್ರು, ಯಾವ ಯಾವ ರೀತಿಯ ಕವನಗಳನ್ನ ಬರೀತೀರಿ? ಭಕ್ತಿಗೀತೆ, ಭಾವಗೀತೆ?
0: ಒಂದು ನಿಮ್ಗೆ ಈಗ ನಾನು ಬರ್ದಿರೋ ಹಾಡನ್ನ ಹೇಳ್ತೀನಿ ನಿಮ್ಗೆ. ಈ ಜೀವನವೇ ಸಂತೆ, ಮುಗಿದೋದರೆ ಚಿಂತೆ, ಚಿರನಿದ್ದ

0: ಸಾವಿನವರೆಗೂ ಬೆರೆತು ಬಾಳಬೇಕಂತೆ, ಬದುಕಿರೋವರೆಗೂ ತೀರದ ಕಂತೆ. ಈ ತರ ಸಾಂಗ್ಗಳು ನಮ್ ಕಲ್ಪನೆಯಲ್ಲಿ ಮೂಡ್ ಬತ್ತವೆ, ಗೊತ್ತಿಲ್ಲ. ನಾನು ಹಂಗೆ ಆಡ್ಕಂದೆ ಬರೀತಾ ಇರ್ತೀನಿ. ಈಗ ಇತ್ತೀಚೆಗೆ ಒಂದು ಈ ಬೇಲೂರಿಗೆ ಹೋಗಿದ್ದಾಗ ಒಂದು ಶಿಲ್ಪಕಲೆ ಬಗ್ಗೆ ಒಂದು ಯಾರೋ ಮಾಹಿತಿ ಹೇಳ್ತಿದ್ದಾಗ ನನ್ನ ತಲೆಯಲ್ಲಿ ಒಂದು ತಟ್ ಅಂತ ಒಂದು ಸಾಂಗ್ ಬರೀಬೇಕು ಅನಿಸ್ತು. ಹಿಂಗೆ ನಾಲಿಗೆ ನಲಿದಂತೆ ನರ ನಾಡಿ ನರ್ತಿಸೋ ನಾಟ್ಯ, ಭಗವಂತನ ಭರತನಾಟ್ಯ, ಭಗವಂತನ ಭರತನಾಟ್ಯ. ನೆತ್ತಿಯ ಕೈಬೆರಳ ನೀರು, ಸೊಂಟದ ಕಿರುಬೆರಳ ತಾಕಿ, ಕಾಲ್ಬೆರಳ ಸೋಕು ಸರದೆಯ ನಾಟ್ಯ, ಗಜಸುರ ಮರ್ದನ ಬೆರೆಯೋ ನಾಟ್ಯ, ಪರಬ್ರಹ್ಮನ ಪರಂಜ್ಯೋತಿಯ ಬೆಳಗೋ ನಾಟ್ಯ. ಹಿಂಗೆ ಅಪ್ಪ ಒಂದೇನೋ ಒಂದು ಆ ಕಲ್ಪನೆ ಅಲ್ಲಿ ಹುಟ್ಟುತ್ತೆ, ತಕ್ಷಣವಾಗಿ ಬರೀತೀನಿ.
1: ತಕ್ಷಣವಾಗಿ ಬರೀತೀರಿ ಅಂತಂದ್ರೆ ರಾಜು ಅವರೇ, ಈಗ ತಾವು ಯಾವುದೇ ಒಂದು ನೋಟ್ ಬುಕ್ ಗಳನ್ನ ಇಟ್ಕೊಂಡಿಲ್ಲ, ಒಂದು ಸಣ್ಣ ಸ್ಲಿಪ್ ನಲ್ಲಿ ಬರ್ಕೋತೀರಿ?
0: ಅಷ್ಟೇ ಸರ್, ಹಂಗೆ ಹಾಡ್ಕಂದಾದ್ಮೇಲೆ ಬರ್ಕೊಂತೀನಿ. ಅಲ್ಲೇ ಪದ ಕಟ್ಟಿ
1: ನೀವು ಕವನ ಬರೆದು ಹಾಡನ್ನ ಹೇಳೋದಿಲ್ಲ?
0: ಇಲ್ಲ ಇಲ್ಲ,
1: ಹಾಡ್ಕೊಂಡ್ರೆ ಕವನ ಬರೀತೀವಿ.
0: ಅಲ್ಲೇ ಹಾಡಿ ಪದ ಕಟ್ಕೋತೀನಿ, ಅಲ್ಲಿ ಮುಡ್ದೆಲ್ಲ ತಲೆಯಲ್ಲಿ ಇಟ್ಕೊಂತೀನಿ ಒಂದು ಐದಾರು ಲೈನು, ಹಂಗೆ ಆಮೇಲೆ ಬರ್ಕೋತೀನಿ. ಇನ್ ಮುಂದಕ್ಕೆ ಏನೇನ್ ಬರೀಬೇಕು ಅದನ್ನ ಸಂಜೆ ಅಷ್ಟೊತ್ತಕ್ಕೆ ಅದೊಂದು ಹಾಡ್ ಕಂಪ್ಲೀಟ್ ಮಾಡಕ್ ಇಷ್ಟಪಡ್ತೀನಿ.
1: ಸುಮಾರು ಒಂದು ದಿನಕ್ಕೆ ಎರಡು ಮೂರು ಬರೆದಿದ್ದು ಇದೆಯಾ?
0: ಇದೆ, ಆದ್ರೆ ಏನು ಅಂತಾನೆ ಗೊತ್ತಿಲ್ಲ, ಎಲ್ಲವೂ ಪರಮಾತ್ಮನ ಇಚ್ಛೆ ಅನ್ಕೊಬಿಟ್ಟಿದ್ದೀನಿ. ಯಾಕೆಂದ್ರೆ ಇತ್ತೀಚೆಗೆ ಕೆಲವು ಹಾಡುಗಳು ಬರೆಯೋದೇ ನನಗೆ ಒಂದು ದೊಡ್ಡ ಕುತೂಹಲ. ಅದರಲ್ಲೂ ಸುದಾ ಈ ಕೆಲವು ಸಂದರ್ಭಗಳಲ್ಲಿ ಯಾರು ಒಂದು ಹೇಳ್ತಾರೆ ಏನಾರು ಒಂದು ಬರೀರಿ ಇವಾಗ್ಲೇ ಬರೀರಿ ಅಂತ ಅಂತಾರೆ. ಹಂಗಾಗಿ ಅದು ಅಷ್ಟೇನೆ. ಈಗ ಒಂದು ಶ್ರೀರಾಮ ಮಂದಿರದಲ್ಲಿ ಒಂದು ಅವತ್ತೊಂದು ದಿವಸ ಕೂತಿದ್ದಾಗ ಹಿಂಗ್ ಕೇಳಿದ್ರು, ಅದಕ್ಕೆ ಒಂದು ಹಾಡ್ ಬರ್ದ ಇದ ಯಾವ್ದೋ ಒಂದು ದಿವಸ ತಲೆಯಲ್ಲಿ ಇತ್ತು ಅದು. ಅದು ಆ ತಕ್ಷಣಕ್ಕೆ ಒಂದ್ ಪದ ಕಟ್ಟಿ ಬರೆಯೋದು. ಮರ ಮರ ಮರ ಮರ ಮರ ಶ್ರೀರಾಮನ ಸ್ವರ, ಮರದ ಕೆಳಗೆ ಜಪಿಸಿದರೆ

0: ನಿತ್ಯಸ್ವರ ಹಿಂಗೆ ಒಂದು
1: ನೀವು ಕವನವನ್ನು ಬರೆಯೋದ್ರಲ್ಲಿ ಒಂದನ್ನ ನೋಡ್ತಿದ್ದೀವಿ ರಾಜು, ಏನು ಅಂತಂದ್ರೆ ಪ್ರಾಸಬದ್ಧವಾಗಿ ಬರೆಯೋದಕ್ಕೆ ಹೋಗ್ತಾ ಇದ್ದೀರಿ.
0: ಹೌದು, ಆದ್ರೆ ಎಲ್ಲ ಒಂದೇ ದಾಟಿಲಿ ಆಡ್ಕೊಂಡ್ ಬರೀದಿ ಸಹ, ಆದ್ರೆ ಏನು ಗೊತ್ತಿಲ್ಲ, ಸಂಗೀತದ ಬಗ್ಗೆನೂ ಅರಿವಿಲ್ಲ, ಅಥವಾ ಹಿಂಗೆ ಹಿಂಗೆ ಬರೆದ್ರೆ ಹಿಂಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಬರೆಯೋದು, ನನ್ನ ಪಾಡಂಗ್ ನಾನು ಆಡ್ಕೊಳ್ಳೋದು, ಎಲ್ಲಿ ಕೂತಿರ್ತೀನಿ ಅಲ್ಲಲ್ಲೇ ಒಂದೊಂದು ಪದಗಳು ಅಂದ್ರೆ ಹೆಂಗ್ ಬರ್ತವೆ ಅಂತ ನನಗೂ ಸುದಾ ಇವತ್ತಿಗೂ ಗೊತ್ತಿಲ್ಲ. ಒಂದೇನೋ ಒಂದ್ ಕೇಳ್ತಾರೆ, ತಕ್ಷಣ ಹೇಳಕ್ ಇಷ್ಟಪಡ್ತೀನಿ.
1: ನಾವು ಸಂಗೀತ ಕಲ್ತಿಲ್ಲ,
0: ಎಂತದು ಇಲ್ಲ ಸರ್,
1: ಅಕ್ಷರಾಭ್ಯಾಸ ಮಾಡಿಲ್ಲ,
0: ಯಾವುದು ಇಲ್ಲ.
1: ಅಕ್ಷರಾಭ್ಯಾಸ ಮಾಡದೆ ಇದ್ರು ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು?
0: ಅದು ಅಕ್ಷರಾಭ್ಯಾಸ ಸುಮಾರಾಗಿ ನಮ್ಮಣ್ಣ ಅವಾಗ ಒಂದ್ 2 ವರ್ಷ ಅಷ್ಟು ಹೊಡೆದು ಹೊಡೆದು ಹೇಳ್ತಿದ್ ನೋಡ, ಸುಮಾರಾಗಿ ಹೆಂಗ್ ಹೆಂಗ್ ಮಾಡಿ ಮಾಡಿ ಅವಾಗ ಅವತ್ತಿನಿಂದ ಬರಿಬೇಕು ಓದ್ಬೇಕು ಅಂತ ಸ್ಕೂಲ್ ಬಿಟ್ಟು ಸುಮಾರು ವರ್ಷ ಆದ್ಮೇಲೆ ನನ್ಗೆ ಅನುಭವ ಬಂತಿತ್ತು. ನನ್ಗೆ ಇವಾಗ 50 ವರ್ಷ ಸರ್.
1: ಈಗ 50 ವರ್ಷ ತಾವು ಬರೆಯೋದಕ್ಕೆ ಪ್ರಾರಂಭ ಮಾಡಿ?
0: ಬರೆಯ ಮಾಡೋದಕ್ಕೆ ನಾನು ದಾದ ಸ್ಕೂಲ್ ಬಿಟ್ಟ ಒಂದು 5-6 ವರ್ಷದ ಮೇಲೆ ನಾನು ಬರೆಯಕ್ ಇಷ್ಟಪಟ್ಟದ್ದು. ನಾನೇ ಬರಬೇಕು ಓದ್ಬೇಕು ಅನ್ನೋ ಕುತೂಹಲ ಜಾಸ್ತಿ ಆಯ್ತು. ಆಮೇಲೆ ಆಮೇಲೆ ಬರೀಕ್ ಬರೀಕ್ ಶುರು ಮಾಡಿದೆ, ಹಾಡು ಬರೀಕ್ ಶುರು ಮಾಡಿದೆ, ಆಮೇಲೆ ಬುಕ್ ಓದಕ್ ಶುರು ಮಾಡಿದೆ. ಹಂಗೆ ಹಂಗೆ ಹಂಗೆ ಹೋಯ್ತಾ ಹೋಯ್ತಾ ಹೋಯ್ತಾ ನಾನು ಏನು ಅಂತ

0: ಗೊತ್ತಾಗ್ಲಿಲ್ಲ, ಅಲ್ಲಲ್ಲಲ್ಲಲ್ಲಿ ಆ ಜಾಗದ ಸಂದರ್ಭಗಳಲ್ಲಿ ಒಂದು ವಿಶೇಷವಾಗಿ ಬರಿಬೇಕು, ಹಿಂಗ್ ಬರಿಬೇಕು ಹಂಗ್ ಬರಿಬೇಕು ಅಂತ. ದೇವ್ ಭಕ್ತಿ ಗೀತೆಗಳು ಅಷ್ಟೇ, ಫಿಲ್ಮ್ ಸಾಂಗ್ ಬರ್ದಿದ್ದೀನಿ ಇತ್ತೀಚೆಗೆ.
1: ಫಿಲ್ಮ್ ಸಾಂಗ್ ಫಿಲ್ಮ್ ತಗೊಂಡಿದಾರಾ? ಇಲ್ಲ
0: ಇಲ್ಲ, ಯಾವ್ದು ಕೊಟ್ಟಿಲ್ಲ ಸರ್, ಬರಿತಾ ಇದ್ದೀನಿ. ಆದ್ರೆ ಯಾರ್ ಕೊಡ್ಬೇಕು ಅನ್ನೋ ಆಸೆ ಅಂತವ್ರು ಯಾರು ಕೇಳ್ತಾ ಇಲ್ಲ.
1: ಆಮೇಲೆ ತಾವು ಬರ್ದಿದ್ದನ್ನೆಲ್ಲ ದಾಖಲೀಕರಣ ಮಾಡೇ ಇಲ್ವಲ್ಲ ರಾಜು ಅವ್ರೆ?
0: ಓ, ಅದು ಅದು ಆಗ್ಲಿಲ್ಲ ಸರ್. ದಾಖಲೆ ಮಾಡಿದ್ದು ಎಷ್ಟೋ ಹಾಡುಗಳೆಲ್ಲ ಹೋಯ್ತು.
1: ಹೇಗೋಯ್ತು?
0: ಕಳೆದೋಯ್ತು. ಆಮೇಲೆ ಎಷ್ಟೋ ಹಾಡುಗಳು ಬರ್ದಿ ನಾನು ಅಲ್ಲಿ ಇಟ್ಟರೆ ಹೋಗುತ್ತೆ, ಬೊಕ್ಕುಗಳು ಬರ್ದಿಟ್ಕೊಂಡಿದೆ. ಎಷ್ಟೋ ಸಂದರ್ಭಗಳಲ್ಲಿ ಮಳೆಯಲ್ಲಿ ನೆಂದು ತುಂಬಾ ಒಂದು 100-150 ಹಾಡಷ್ಟು ಓದೋ, ಮತ್ತೆ ಆತರ ಹಾಡು ಬರೆಯಕ್ಕಾಗಲ್ಲ ಇವತ್ತಿನ ದಿವಸ. ಎಷ್ಟೋ ಸತಿ ಬೇರೆಯವ್ರ ಮನೇಲಿ ಹೋದ ಕಡೆ, ಕೆಲಸದ ಕಡೆ ಹೋದಾಗ ಎಲ್ಲ ಒತ್ಕೊಂಡು ಹೋಗಕ್ಕಾಗಲ್ಲ ನಾನು ಬುಕ್ ನ. ಏನಾಗುತ್ತೆ, ಇಲ್ಲಿ ಜೋಬಲ್ಲಿ ಇಟ್ಕೊಂಡ್ರು ಸುದ ಅದು ಒತ್ತುತ್ತೆ ಕೆಲಸ ಮಾಡ್ಬೇಕಾದ್ರೆ. ಅದಕ್ಕಾಗಿ ಏನಾಗುತ್ತೆ, ಹಾಳೆಗಳನ್ನೇ ಅರ್ಧ ಇಟ್ಕೊಂಡ್ಬಿಟ್ಟಿದೀನಿ ನಾನು.
1: ಇಟ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತಲ್ಲ ರಾಜು.
0: ಅದು ಸುದ ಎಷ್ಟೋ ಸತಿ ಮಡ್ಸ್ಕೊಂಡ್ ಮಡ್ಸ್ಕೊಂಡು ಅದು ಕೊನೆ ಕೊನೆ ಲೈನ್ಗಳೇ ಹೋಗ್ಬಿಟ್ಟವೆ. ಆದ್ರೆ ಈಗ್ಲೂ ಸುದ
1: ಏನಾದ್ರು ನೋಟ್ ಬುಕ್ ಅಲ್ಲಿ ಬರ್ದಿಡಬೇಕು ಅಂತ ಆಸೆ ಆಗ್ಲಿಲ್ಲ.
0: ಬರ್ದಿಡಕ್ಕೆ ಎಲ್ಲ ಆಸೆ, ನಮ್ಗೆ ಪ್ರೋತ್ಸಾಹ ಕೊಡೋರು ಯಾರಿಲ್ಲ ಸರ್. ಬರ್ದಿಟ್ರು ಸುದಾ ಅದನ್ನ ಉಪಯೋಗಿಸ್ಕೊಳ್ಳೋರೆ ಜಯಿಸ್ತಾ ಆಗ್ಬಿಟ್ಟವ್ರೆ, ಆಗಲ್ಲ. ಮತ್ತೆ ಅದಕ್ಕೆ ಏನ್ ಮಾಡ್ದೆ, ಈಗ ನನ್ನ ತಲೆಲೆ ಹೆಚ್ಚು ಕಡಿಮೆ, ನನ್ನ ಮೈಂಡ್ ಸೆಟ್ ಅಲ್ಲೇ 100 ಸಾಂಗ್ ಮೇಲೆವೆ ಸರ್. ಯಾಕೆಂದ್ರೆ ನಾನು ಇವಾಗ ಯಾರ ಕೇಳಿದ್ರೆ ತಕ್ಷಣ ಹೇಳೋದು ಐತೆ. ಈಗ ನನ್ ಭಕ್ತಿ ಗೀತೆಗಳು ನಂದೇ ಸ್ಟೈಲ್ ಅಲ್ಲಿ ಬರ್ದಿದ್ದೀನಿ. ಹೆಂಗೆ ಅಂದ್ರೆ, ವರ ನೀಡೋ ವರದಾತೆ ಪರಶಿವನ ಪೂಜಿತೆ ಪರಮೇಶ್ವರಿ ವರನಾಡ ಅನ್ನಪೂರ್ಣೇಶ್ವರಿ ವರನಾಡ ಅನ್ನಪೂರ್ಣೇಶ್ವರಿ.
1: ಈಗ ಹೊರನಾಡ ಅನ್ನಪೂರ್ಣೇಶ್ವರಿ ಅಂತ ಭಕ್ತಿಗೀತೆಯನ್ನೇನ ಬರೆದ್ಬಿಟ್ರಿ ರಾಜು ಅವ್ರೆ. ಭಕ್ತಿಗೀತೆ ಬರೀತೀರಿ, ಭಾವಗೀತೆ ಬರೀತೀರಿ, ಹೀಗೆ 10 ಹಲವು ಕವನಗಳನ್ನ ತಾವು ಬರಿತಾ ಹೋಗ್ತೀರಿ. ನಾನು ಮೊದಲನೇ ಅಥವಾ ಮುಖ್ಯವಾಗಿ ಹೇಳ್ತಾ ಇರೋದು, ತಾವು ಈ ಬರೆದಿದ್ದನ್ನೆಲ್ಲವನ್ನು ಒಂದು ನೋಟ್ ಬುಕ್ ಅಲ್ಲಿ ಬರೆದಿಟ್ರೆ ಯಾರಾದ್ರೂ ಪಬ್ಲಿಷರ್ ಆದ್ರೂ ಸಿಕ್ಕೋ ಚಾನ್ಸಸ್ ಇರುತ್ತಲ್ವಾ?
0: ಇದೆ, ಮೆಕಾನಿಕ್ ಕೊಡ್ತೀನಿ ನಾನು. ಅಂದ್ರೆ ನನ್ಗೆ ಪ್ರೋಸ್ ಕೇಳಿ ಹಿಂಗ್ ಮಾಡ್ರಿ ಬಿಡ್ರಿ ಅಂತ ಹೇಳ್ದವ್ರಿಲ್ಲ ಇದುವರೆಗೂ. ಮತ್ತೆ ನನಗ್ ಕೊಡಕ್ ಟೈಮ್ ಸಿಕ್ಲಿಲ್ಲ. ಕೆಲ್ಸಕ್ ಹೋಗ್ತೀನಿ, ಬೆಳಗ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ. ಆ ಕೆಲ್ಸದ ನಡುವೆಲ್ಲೂ ಮಧ್ಯ ಮಧ್ಯ ನನ್ಗೆ ತಲೆಯಲ್ಲಿ ಏನೋ ವಿಷಯಗಳು ಓಡ್ತಾ ಇರ್ತವೆ. ನಾನು ಹಿಂಗ್ ಬರೀಬೇಕು ಹಂಗ್ ಬರೀಬೇಕು ಅಂತ ಒಂದ್ ಕಲ್ಪನೆ. ನಾನ್ ಕೆಲ್ಸ ಮಾಡ್ಬೇಕಾದ್ರೂ ಒಂದು ಒಂದು ಕಡೆ ಅದು ನಮ್ಮೊಂದು ಕೆಲಸ ಕೊಡ್ತಾರೆ, ಅದು ಅದು ಪರಿಪೂರ್ಣತೆ ಆಗುವ ತನಕ ನನ್ನ ತಲೆಯಲ್ಲಿ ಅದೇನೆ ಓಡ್ತಾ ಇರುತ್ತೆ. ನಾಳೆ ಹೋಗ್ಬೇಕು, ಇಷ್ಟ ಈ ತರ ಮಾಡ್ಬೇಕು, ಈ ಹಿಂಗ್ ಬರ್ಬೇಕು, ಅದ್ ಅದೇ ಮೈಂಡ್ ಅಲ್ಲಿ ಇರುತ್ತೆ. ಅದ್ ಮುಗಿಸದ್ಮೇಲೆ, ಕೆಲಸ ಮುಗಿಸದ್ಮೇಲೆ ತಿರ್ಗಾ ಬೇರೆ ಕೆಲಸ ಮಾಡಕ್ ಹೋಗಲ್ಲ. ಸ್ವಲ್ಪ ದಿವಸ ಸ್ಟಾಪ್ ಮಾಡ್ತೀನಿ, ಒಂದ್ 4-5 ದಿವಸ. ಅವಾಗ ನಾನು ದೇವಸ್ಥಾನಗಳಿಗೋ ಎಲ್ಲೋ ಹೋಗಿ ಒಂದ್ ನಂದೇ ಆದ ರೀತಿಯಲ್ಲಿ ಕೂತ್ಕೊಂಡು ಅಲ್ಲಿ ನಾನೇನ್ ಮಾಡ್ತೀನಿ, ಹಾಡುಗಳು ಬರೀಕ್ ಇಷ್ಟಪಡ್ತೀನಿ.
1: ಇನ್ನು ಒಂದಾಗುತ್ತೆ ರಾಜು ಅವರೇ, ತಾವು ಮರಗೆಲಸನು ಮಾಡ್ತಾ ಇರೋದ್ರಿಂದ
0: ಹೌದು
1: ಸರ್, ಕಲ್ಪನೆಯು ತಮ್ಮದು ಅದ್ಭುತವಾಗಿ ಇರೋದ್ರಿಂದ
0: ಹೌದು ಸರ್,
1: 10 ಹಲವು ದೈವಿಕ ಭಾವನೆಯು ಇರೋದ್ರಿಂದ
0: ಹೌದು ಸರ್.
1: ಈಗ ಮನೆ ಅಂತಂದ ಕೂಡಲೇ ತಾವು ವಾಸಗಲ್ಲನ್ನು ಮಾಡ್ತೀರಿ, ಅದೇ ರೀತಿಯಲ್ಲಿ ದೇವರ ಮನೆಯ ಬಾಗಿಲುಗಳನ್ನು ಕೂಡ ಮಾಡ್ತೀರಿ. ಇದನ್ನ ವಿಶೇಷ ಒಂದು ನಿಮ್ಮ ಕಲ್ಪನೆಯ ರೂಪದಲ್ಲಿ ತರೋದಕ್ಕೆ ಸಾಧ್ಯ ಆಗೋದಿಲ್ವ?
0: ಹೌದು ಸರ್, ನನ್ ಖಂಡಿತ ಆಸೆ ಇದೆ. ಯಾಕೆಂದ್ರೆ ಮನುಷ್ಯನಿಗೆ ನಾನಾ ರೀತಿ ಆಸೆ ಇರ್ತವೆ, ಅದು ನನ್ಗಿರೋ ಒಂದು ಆಸೆ ತುಂಬಾ ಇದೆ. ಯಾಕೆಂದ್ರೆ ಈಗ ಎಷ್ಟೋ ಸತಿ ಕಡಿಮೆ ಬಜೆಟ್ ಅಲ್ಲಿ ಮನೆ ಕಟ್ಟುದು ಹೆಂಗೆ ಅಂತ ಒಂದು ಇದೆ. ಅದ್ರಲ್ಲೂ ಆ ಮನೆ ಅಷ್ಟು ಸುಂದರವಾಗಿರ್ಬೇಕು, ಅದ್ ಯಾಕೆ ಕಟ್ಬೋದು, ಆದ್ರೆ ಹೆಂಗಿರ್ಬೋದು ಅದು, ಆ ಕಲ್ಪನೆ ಮನೆ ನೋಡಕ್ಕೆ ಇನ್ನೊಬ್ರು ಬರ್ಬೇಕು, ಆ ಲೆವೆಲ್ಗೆ ನಾನು ಮನೆ ಮಾಡ್ಬೇಕು ಅಂದ್ರೆ ತುಂಬಾ ಆಸೆ ಇದೆ. ಅಂದ್ರೆ ಲೋ ಬಜೆಟ್ ಅಲ್ಲಿ ತೀರಾ ಕಡಿಮೆ ವುಡ್ ಅಂದ್ರೆ ಅದು ವೇಸ್ಟೇಜ್ ಆಗಿರುವಂತ ಸೈಡ್ ಪರೋಡ ಮರಗಳು ಅಂತವನ್ ತಗೊಂಡು ಅದರಲ್ಲೇ ನಾನು ಒಂದು ಹೊಸ ಕಲ್ಪನೆ ಸೃಷ್ಟಿ ಮಾಡ್ಬೇಕು ಅನ್ನೋ ದೊಡ್ಡ ಆಸೆ ಇದೆ. ಅದಕ್ ನಮ್ಗೆ ಪ್ರೋತ್ಸಾಹ ಇಲ್ಲ.
1: ಪ್ರೋತ್ಸಾಹ ಇಲ್ಲ ಅಂತಂದ್ರೆ ಯಾರಾದ್ರೂ ನಿಮ್ ಕೆಲಸ ಕೊಟ್ಟು,
0: ಯಾರಾದ್ರೂ ನನ್ಗೆ ಆತರ ಒಂದ್ ಕೆಲಸ ಕೊಟ್ಟು ನೀವೇನೋ ಒಂದು ಕ್ರಿಯೇಟಿವಿಟಿ ವರ್ಕ್ ಮಾಡ್ತಿರ್ಕಣ್ರಿ, ಮಾಡ್ರಿ, ನಿಮ್ಗೆ ಹೆಂಗ್ ಅನ್ಸುತ್ತೋ ಆತರ ಮಾಡಿ. ಈ ಅದೇನ್ ಖರ್ಚಾಗುತ್ತೋ ನಾನು ಮಾಡ್ದೆ ಅಂದ್ರೆ ನಾನು ಅವ್ರಿಗೆ ಅತಿ ಹೆಚ್ಚು ಹೆಚ್ಚು ಲಕ್ಷ ಆಗೋ ತರ ನಾನೇನ್ ಮಾಡಲ್ಲ. ನನ್ಗೊಂದ್ ಫ್ರೀ ಬಿಟ್ಟು ಒಂದ್ ಮನೆ ಕಟ್ಟ್ರಿ, ಒಂದ್ ಕನಸಿನ ಮನೆ ಕಟ್ತೀನಿ ಅಂತೀರಿ ಕಟ್ರಿ ಅಂತ ಯಾರು ಬಿಟ್ರೆ ಅದು ಬೇರೆನೆ ಲೆವೆಲ್ ಆಗಿರುತ್ತೆ. ನಾವು ವಿಶ್ವಕರ್ಮ ಆಚಾರ, ನಾವು ಅಂದ್ರೆ ವಿಶ್ವಕರ್ಮ ಆಚಾರ ಅಂದ್ರೆ ನಾವು ನಮ್ಮಲ್ಲಿ ಅಷ್ಟೇನು ಇದಲ್ಲ, ನಮ್ಗೆ ಅದು ಸ್ವಲ್ಪ ನಮ್ ತಾತ ಹೇಳ್ತಿದ್ರು. ವಿಶ್ವ ಅಂದ್ರೆ ಪ್ರಪಂಚ, ಕರ್ಮ ಅಂದ್ರೆ ಕಾರ್ಯ, ಆಚಾರ ಅಂದ್ರೆ ಆಚಾರ ವಿಚಾರ ಬಲ್ಲವರು ಅಂತ. ಹಾಗಾಗಿ ಆ ಅರಿವು ನನ್ಗಿದೆ, ಅಲ್ಲಿ ಏನು ಸಾಧಿಸ್ಬೇಕು ಅನ್ನೋದು ಒಂದು ಛಲ ಇದೆ. ಅವಕಾಶ ಕೊಟ್ರೆ ಖಂಡಿತ ಮಾಡ್ತೀವಿ ಸರ್.
1: ಹಾಗೆ ನಿಮ್ಮ ಕವನಗಳನ್ನ ಪಬ್ಲಿಷ್ ಮಾಡೋದಕ್ಕೆ ಯಾರಾದ್ರೂ ಮುಂದೆ ಬಂದ್ರು ಕೂಡ ಅಂತವರಿಗೂ ಕೂಡ ಕೊಡ್ತೀರಾ?
0: ಖಂಡಿತ ಕೊಡ್ತೀನಿ. ಎಷ್ಟೋ ಜನ ನನಗೆ ಮೋಸ ಮಾಡ್ತಾರೆ ಸರ್, ನನ್ನಲ್ಲಿ ಕೆಲವು ಎಷ್ಟೋ ಒಂದು ಇಂಪಾರ್ಟೆಂಟ್ ಸಾಂಗ್ ಗಳು ಬರ್ದಿದ್ದೀನಿ, ಆ ಹಾಡು ಒಂದೆರಡು ಸಾಂಗ್ ಪ್ರಚಾರ ಆದ್ರೆ ನನ್ಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದು ಇಲ್ಲ ಸರ್. ಮ್ಯೂಸಿಕ್ ಕಂಪೋಸ್ ಮಾಡಿ ನನ್ನ ಸಾಂಗ್ ಬಿಡುಗಡೆ ಆದ್ರೆ ಆ ಭಾರಿ ಖುಷಿ ಪಡ್ತೀನಿ, ಯಾಕಂದ್ರೆ ಒಳ್ಳೊಳ್ಳೆ ಸಾಂಗ್ ನೇ ಬರೆಯಕ್ಕೆ ಇಷ್ಟಪಟ್ಟಿದ್ದೀನಿ.
1: ಆ ತರದ ಸಾಂಗ್ ನ ಯಾರಾದ್ರೂ ತಮ್ಮ ಮ್ಯೂಸಿಕ್ ಕಂಪೋಸ್ ಮಾಡಿ ಒಂದು ಕ್ಯಾಸೆಟ್ ಅಂದ್ರೆ ಸಿಡಿ ಅನ್ನೋ ಇಲ್ಲ ಯೂಟ್ಯೂಬ್ ನೆಲ್ಲ
0: ಮಾಡಿದ್ರೆ ನಾನು ತುಂಬಾ ಖುಷಿ ಪಡ್ದೆ, ಯಾಕಂದ್ರೆ ಒಂದು ಹೊಸತನ ಇರೋ ಸಾಂಗ್ ಗಳೇ ಯಾವ ಅಂತ ಇದ್ದಿಲ್ಲ. ಫಿಲ್ಮ್ ಸಾಂಗ್ ಗಳಂತೂ ಒಂಥರ ಸುಮ್ನೆ ನನ್ನ ಕಲ್ಪನೆ ಮೂಡುವಂತ ಸಾಂಗ್ ಗಳು ತುಂಬಾನೇ ಅವೆ.
1: ಅದಾಯ್ತು, ಹಾಗಿದ್ರೆ ಈ ರೀತಿ ಒಂದು ದಾಖಲೀಕರಣವನ್ನು ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತೀರಿ. ಯಾರಾದ್ರೂ ಮನೆ ಕಟ್ಟೋದಕ್ಕೆ ಲೋ ಬಜೆಟ್ ನಲ್ಲಿ ಸುಂದರವಾಗಿ ಕಟ್ಕೊಡಿ ಅಂತ
0: ಕಟ್ಕೊಡಿ ಅಂದ್ರೆ
1: ಕೂಡ ನಿಮ್ಮ ಕಲ್ಪನೆಯನ್ನ ಅಲ್ಲಿ ಮೂಡಿಸಿ
0: ಮೂಡಿಸ್ತೀನಿ,
1: ಅದಕ್ಕೂ ಕೂಡ ಒಂದು ಅವಕಾಶವನ್ನ
0: ಕೊಟ್ಟರೆ.
1: ತಮ್ಮನ್ನ ಸಂಪರ್ಕಿಸೋದಕ್ಕೆ ನಾವು ದೂರವಾಣಿ ಸಂಖ್ಯೆಯನ್ನ ನಮ್ಮ ಕೇಳುಗರಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳೋಣ ರಾಜು ಅವರೇ.
0: ಆಯ್ತು ಸರ್.
1: ಈಗ ನನಗೆ ಒಂದು ಕುತೂಹಲ, ತಾವು ಈಗ ಆಕಾಶವಾಣಿಯಲ್ಲಿ ಕೂತಿದ್ದೀರಿ ನಮ್ಮ ಸ್ಟುಡಿಯೋದಲ್ಲಿ, ನಮ್ಮ ಆಕಾಶವಾಣಿ ಬಗ್ಗೆ ಯಾಕೊಂದು ಕವನ ಹೇಳಬಾರ್ದು?
0: ನಿಮ್ಮ ಸ್ಟುಡಿಯೋಕ್ಕೆ ಬಂದ್ ಕೂತಾಗ್ಲೇ ನನ್ಗೊಂದು ಅನಿಸಿಕೆ ಬಂತು, ಈ ಒಂದು ಹಾಡು ಬರ್ದೆ ನಾನು ಆಕಾಶವಾಣಿ ಬಗ್ಗೆನೆ. ಅಂತರಾಳದ ಅನುಭವ ಹಂಚೋ ಆಕಾಶವಾಣಿ, ಕೇಳೋ ಕಿವಿಗಳ ಕಲರವ, ಆತ್ಮ ಆತ್ಮಗಳ ಅನುಭವ ಈ ವಾಣಿ ಆಕಾಶವಾಣಿ ಆಕಾಶವಾಣಿ. ಸಡನ್ ಆಗಿ ಹೇಳಕ್ಕಾಗಲ್ಲ, ಭದ್ರಾವತಿ ಶಿವಮೊಗ್ಗ ಚಾನಲ್ ಎಲ್ಲ ಸೇರಿಸಿ ಬಂದಿದ್ದೀನಿ, ಆದ್ರೆ ಅದೊಂದು ಪದ ಕಟ್ಕೊಂಡು ಹೇಳ್ಬೇಕು ಇಮಿಡಿಯೇಟ್ಲಿ.
1: ಈಗ ನಿಮ್ಮ ಕವನವನ್ನ ಪ್ರಕಟ ಮಾಡೋದಕ್ಕಿರ್ಬೋದು, ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕಿರ್ಬೋದು, ಇಲ್ಲ ನಿಮ್ಮ ಕಲ್ಪನೆಯ ಕೂಸಾದ ಹೊಸ ತರದ ಮನೆಗಳನ್ನ ಕಟ್ಟೋದಕ್ಕಿರ್ಬಹುದು,
0: ಹೌದು ಸರ್,
1: ತಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತಂದ್ರೆ ಸಂಪರ್ಕ ಮಾಡ್ತೀನಿ,
0: ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, ಹಂಗೆ ಅವ್ರು ನನ್ ಕರೆದ್ರೆ ಅವ್ರು ಏನು ಒಂದು ನಮ್ಗೊಂದು ಸಹಾಯಸ್ತವಾಗಿ ನಿಂತು ಏನೋ ಒಂದು ನಿಮ್ಮ ಪ್ರತಿಭೆಯನ್ನು ಗುರುತಿಸ್ತೀವಿ ಅಂತ ಅಂದ್ರೆ ನಾವು ಖಂಡಿತ ಸರ್ ಸದಾ ಸಿದ್ಧ ಆಗಿರ್ತೀನಿ. ನನ್ನ ನಂಬರು 7070224848371212
1: 7022482372
0: ಹೌದು ಸರ್,
1: ಇಲ್ಲಿ ಸಂಪರ್ಕ ಮಾಡಬಹುದು. ಇಲ್ಲಂತ ಶಿವಮೊಗ್ಗದಲ್ಲಿ ನಿಮ್ಮನ್ನ ಮನೆಯಲ್ಲಿ
0: ನಾವು ಮಲ್ಲಿಗೆನಹಳ್ಳಿಯಲ್ಲಿ ಇರ್ತೀವಿ,
1: ಮಲ್ಲಿಗೆನಹಳ್ಳಿಯಲ್ಲಿ ಇರ್ತೀರಿ,
0: ನನ್ಗೆ ಯಾವಾಗ
1: ಮಲ್ಲಿಗೆನಹಳ್ಳಿ ಹತ್ರ ಬಂದು ನಿಮ್ಗೆ ಫೋನ್ ಮಾಡಿದ್ರೆ ಭೇಟಿ ಆಗ್ತೀರಿ, ನಿಮ್ಗೆ ಈ ರೀತಿಯ ಪ್ರತಿಭೆಯನ್ನ ಪ್ರೋತ್ಸಾಹಿಸೋದಕ್ಕೆ ಜನ ಬರ್ಲಿ ಅನ್ನೋ ಆಶಯ ನಮಗೂ ಇದೆ ರಾಜು ಅವರು.
0: ಖಂಡಿತ ಸರ್,
1: ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ನಮಸ್ತೆ. ಬದುಕು ಚಟಕಾಬಂಡಿ, ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.

ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ತಿಳಿಸಿರುವಂತಹ ಮಧುಮೇಹ ತಡೆಗಟ್ಟುವಿಕೆ ಹಾಗೂ ನಿರ್ವಹಣೆ ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಶಿಲ್ಪಾ ಹೆಚ್ಎಂ. 9:05 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿಬರಲಿದೆ ಗಾದೆ ಬಿಡಿಸಿ ಗಾದೆಯ ಗಾಡಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲದೇವರಪುರದ ಶ್ರೀಮತಿ ಓಬಾಳಮ್ಮ ಮತ್ತು ತಂಡದವರಿಂದ ನೀರು ತುಂಬುವ ಪದವನ್ನ ಆಲಿಸಬಹುದು. 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 2:00

ನಲವತ್ತು ನಿಮಿಷಕ್ಕೆ ಭಾವಗೀತೆಗಳು, 3 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ, 4 ಗಂಟೆಗೆ ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ, 5 ಗಂಟೆಗೆ ಚಿತ್ರಗೀತೆಗಳು ಮೂಡಿಬರಲಿದೆ. ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕತ್ತೆ ಹಾಲಿನ ಮಹತ್ವ, ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಗೌಡ ಪ್ರಮೋದ್ ಗೌಡ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ಆಕಾಶವಾಣಿ ಭದ್ರಾವತಿ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿ

0: ಚೀನಾ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ದವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಆರಂಭವಾದ ಈ ಯುದ್ದದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ದದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯ

0: ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ, ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಭಕ್ತಿ ಪ್ರಧಾನವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಶ್ರೋತೃಗಳೇ, ಪ್ರಕೃತಿಯೇ ಶಕ್ತಿ, ಆ ಶಕ್ತಿಯೇ ಜಗತ್ಮಾತೆ ಎಂದು ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಕಲ ಜೀವರಾಶಿಯ ಪಾಲಕಿಯಾಗಿ ಮಲೆನಾಡಿನ ಸಿರಿಯಂತೆ ಕಂಗೊಳಿಸುತ್ತಿರುವ ಪಾರ್ವತಿ ದೇವಿಯ ಸ್ತುತಿಸುವಂತಹ ಚಿತ್ರಗೀತೆಗಳು ಮೂಡಿಬರಲಿದೆ. ಆರಂಭದಲ್ಲಿ ಕೇಳೋಣ ನಾಗದೇವತೆ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ ಕೆಎಸ್ ಮತ್ತು ಸಂಗಡಿಗರು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.
2: ಕುಂಕುಮ ಶೋಭಿತೆ ನೀನು, ನೆನೆದರೆ ಜಗದಲ್ಲಿ ನಡೆಯದುದೇನು? ಭಾಗ್ಯದ ಬಳೆಗಳ ಭೂಷಿತೆ ನೀನು, ಒಲಿದರೆ ಆಗದ ಅದ್ಭುತವೇನು?

ಶ್ರೀ ರೇಣುಕಾದೇವಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶ್ರೋತೃಗಳೇ, ಪಾರ್ವತಿ ಅಂದ್ರೆ ಸಹನೆ, ದಯೆ, ಅದಮ್ಯ ಶಕ್ತಿಯ ಸಂಕೇತ. ಒಂದೆಡೆ ಶಿವನ ಅರ್ಧಾಂಗಿಯಾಗಿ ಸಂಸಾರವನ್ನ ಸಾಗಿಸಿದ್ರೆ, ಮತ್ತೊಂದೆಡೆ ದುಷ್ಟ ಸಂಹಾರಕ್ಕಾಗಿ ಅಥವಾ ದುಷ್ಟರ ದಮನಕ್ಕಾಗಿ ಮಹಾಕಾಳಿಯಾಗಿ ಅವತರಿಸುವಂತಹ ಮಹಾಮಾಯೆ ಅಂತಾನೆ ಹೇಳ್ಬೋದು. ಈಗ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ನಾಗದೇವತೆ ಚಿತ್ರದಿಂದ.

ಶ್ರೋತೃಗಳೇ, ಸಂಗೀತ ಮತ್ತು ಭಕ್ತಿ ಒಂದಾದಾಗ ಮನಸ್ಸಿಗೆ ಸಿಗುವಂತಹ ನೆಮ್ಮದಿ ಅನನ್ಯ ಅಲ್ವಾ? ಈ ಹೊತ್ತಿನವರೆಗೂ ಜಗನ್ಮಾತೆ ಪಾರ್ವತಿ ದೇವಿಯ ಲೀಲೆ ಹಾಗೂ ಮಹಿಮೆಯನ್ನ ಸಾರುವಂತಹ ಭಕ್ತಿ ಪ್ರಧಾನವಾದಂತಹ ಚಿತ್ರಗೀತೆಗಳನ್ನ ಆಲಿಸಿದ್ರಿ. ಆ ತಾಯಿಯ ಕೃಪೆ ಎಲ್ಲರ ಮೇಲಿರಲಿ, ನಾಡು ಸುಭಿಕ್ಷವಾಗಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಸಮಯದ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗತ್ತೆ. ಸಮಯ ಆಗ್ತಾ ಇದೆ 8 ಗಂಟೆ. ಏನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್.

0: industry progresses and new technologies emerge, they also have a downside. They are alienating a large section of society, senior citizens who find it difficult to cope with evolving technology and changing time. So when do government begins to implement key pledges? Notice the Asian age. New Delhi all set for first summit of International Big Cat Alliance in June, writes the Economic Times. And finally, the Beatles' first official London museum called the Beatles at 3 Samuel Row is set to open next year in the Mayfair building where the band recorded its final album and played its last gig, reports the Hindustan Times. And with that, it's back to you, Abhishek.
1: Thank you, Pramod. And now, before we end the bulletin, the headlines once again. Prime Minister Narendra Modi urges people to save fuel and reduce use of foreign products and bid to save forex amid West Asia crisis. Senior BJP leader Himanta Biswa Sarma to be sworn in as Chief Minister of Assam in Guwahati today. Four ministers, two from BJP and one each from AGP and BPF, to also take oath. ADRS former West Bengal Minister Sujit Basu in connection with South Dom Dom municipality recruitment scam. Prime Minister Narendra Modi to be on a six-day visit to UAE, Netherlands, Sweden, Norway and Italy beginning Friday. US President Donald Trump says ceasefire with Iran is at its weakest and on massive life support. And Bangladesh forms committee to probe reason behind national cricket team's withdrawal from ICC Men's T20 World Cup in India. And with that, we end the morning news. Have a nice day.
2: Akashavani, Bhadravati, Shivamukha.
3: Akashavani, Bhadravati, Arugya Karikrama. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಹಾಗೆ ನಮಸ್ಕಾರ. ಇವತ್ತಿನ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ಪದ್ಧತಿಯಲ್ಲಿ ಮಧುಮೇಹವನ್ನು ತಡೆಗಟ್ಟುವುದು ಮತ್ತು ಅದರ ನಿರ್ವಹಣೆ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗೆ ಮಾತುಕತೆ.
4: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದ ದೃಷ್ಟಿಕೋನದಲ್ಲಿ ಮಧುಮೇಹವನ್ನು ಹೇಗೆ ತಡೆಗಟ್ಟಬಹುದು, ಹಾಗೆ ಚಿಕಿತ್ಸೆಯ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಆಯುರ್ವೇದದಲ್ಲಿ ಮಧುಮೇಹ ಅಂದರೆ ಏನು, ಹಾಗೆಯೇ ಮಧುಮೇಹದ ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ, ಮಧುಮೇಹ ಬರೋ ಮೊದಲು ಬಂದ ನಂತರ ಇದನ್ನು ಹೇಗೆ ತಡೆಗಟ್ಟಬಹುದು, ಆಹಾರ ಕ್ರಮ ಹೇಗಿರಬೇಕು, ಹಾಗೆ ಯಾವ ರೀತಿಯ ವ್ಯಾಯಾಮ ಅನುಕೂಲ ಆಗುತ್ತೆ, ಮಾನಸಿಕ ಸ್ಥಿತಿಗೂ ಮಧುಮೇಹಕ್ಕೂ ಸಂಬಂಧ ಇದೆಯಾ, ಹಾಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಹೇಗಿದೆ, ಈ ಕುರಿತಂತೆ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಮಧುಮೇಹ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ. ಇವರು ಅಥರ್ವ ಆಯುರ್ವೇದ ಕ್ಲಿನಿಕ್ ಕೊಪ್ಪದಲ್ಲಿ ಆಯುರ್ವೇದ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಖಾಸಗಿ ಆಯುರ್ವೇದ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ನಮಸ್ಕಾರ, ಧನ್ಯವಾದಗಳು.
4: ಡಾಕ್ಟರ್, ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆಯುರ್ವೇದದಲ್ಲಿ ಇದಕ್ಕೆ ಏನೆಲ್ಲ ಚಿಕಿತ್ಸೆಗಳು ಹಾಗೆ ಸಲಹೆಗಳಿದೆ ತಡೆಗಟ್ಟುವ ನಿಟ್ಟಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅಂದ್ರೆ ಎರಡು ರೀತಿಯ ಮಧುಮೇಹದ ಬಗ್ಗೆ ನಾವು ಕೇಳ್ತಾ ಇರ್ತೇವೆ, ಟೈಪ್ 1, ಟೈಪ್ 2 ಅಂತ. ಯಾವ್ದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ?
5: ಟೈಪ್ 1 ಅಂತ ಹೇಳಿದ್ರೆ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ, ನಮ್ಮ ಶರೀರದಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಒಂದು ಗ್ರಂಥಿ ಇದೆ, ಅದರಲ್ಲಿ ಇನ್ಸುಲಿನ್ ಅಂತ ಒಂದು ರಸಾಯನ ಉತ್ಪತ್ತಿ ಆಗುತ್ತೆ. ಈ ಇನ್ಸುಲಿನ್ ನಮ್ಮ ಶರೀರದಲ್ಲಿ ಇರುವಂತ ಶುಗರ್ ಅಂತ ನಾವೇನ್ ಹೇಳ್ತೀವಿ, ಸಕ್ಕರೆ ನಮ್ಮ ರಕ್ತದಲ್ಲಿ ಸಂಚರಣೆ ಆಗ್ತಿರುವಂತ ಶುಗರ್, ಅದನ್ನ ನಿರ್ವಹಣೆ ಮಾಡುತ್ತೆ ಶರೀರದಲ್ಲಿ. ಈ ಒಂದು ಸಂದರ್ಭದಲ್ಲಿ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಶರೀರದಲ್ಲಿ ಹುಟ್ಟಿನಿಂದಾನೇ ಪ್ಯಾನ್ಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ. ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದು ಅದು ಬೇರೆ ರೀತಿಯ ಒಂದು ಚಿಕಿತ್ಸೆ ಒಂದು ಕ್ಯಾಟಗರಿಗೆ ಬರುತ್ತೆ. ನಾವು ಇವತ್ತು ಟೈಪ್ 2 ಡಯಾಬಿಟಿಸ್ ಬಗ್ಗೆ ಮಾತಾಡ್ತಿದ್ದೀವಿ. ಈ ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿದ್ರೆ, ಯಾರಿಗೆ ಶಾರೀರಿಕ ವ್ಯಾಯಾಮ ಮತ್ತೆ ಈ ತರ ಮುಂತಾದ ಚಟುವಟಿಕೆ ಇಲ್ಲದೆ ಇರುವಂತ ಒಂದು ನಿಧಾನದಿಂದ ಬರುವಂತ ವ್ಯಾಧಿ ಏನಿದೆ ಟೈಪ್ 2 ಡಯಾಬಿಟಿಸ್, 40 ವರ್ಷ 50 ವರ್ಷ 60 ವರ್ಷ ಆದ್ಮೇಲೆ ಬರುವಂತ, ಸಾಧಾರಣವಾಗಿ ಈ ಏಜ್ ಅಲ್ಲಿ ಬರುವಂತ ವ್ಯಾಧಿ
4: ಅಂದ್ರೆ, ಇದು ಹುಟ್ಟತಾನೆ ಬಂದಿರಲ್ಲ, ನಮ್ಮಲ್ಲಿ ಆಹಾರ ಕ್ರಮ, ತಪ್ಪಾದ ಒಂದು ಜೀವನ ಶೈಲಿ, ಇದರಿಂದ ಬಂದಂತಹ ಒಂದು ಮಧುಮೇಹದ ಬಗ್ಗೆ ಇವತ್ತು. ಆಯುರ್ವೇದದಲ್ಲಿ ಮಧುಮೇಹ ಅಂದ್ರೆ ಏನು, ಜೀವನ ಪರ್ಯಂತ ಇರುತ್ತಾ, ಇದ್ರ ಬಗ್ಗೆ ಏನ್ ಹೇಳಲಾಗಿದೆ?
5: ಆಯುರ್ವೇದದಲ್ಲಿ ಒಂದು ಸಮಗ್ರವಾದ ಒಂದು ಕಾಯಿಲೆ ಇದೆ, ಪ್ರಮೇಹ ಅಂತ. ಪ್ರಮೇಹದಲ್ಲಿ ಒಂದು ಅಂಗ ಒಂದು ಮಧುಮೇಹ ಅಂತ ಕರಿತೀವಿ. ಈ ಮಧುಮೇಹ ಆಗ್ಲಿ ಪ್ರಮೇಹ ಆಗ್ಲಿ ಬರೋದಕ್ಕೆ ಮೂಲ ಕಾರಣ ಏನು ಅಂದ್ರೆ, ನಮ್ಮ ಜೀವನ ಶೈಲಿಯಲ್ಲಿ ಇರುವಂತ ಒಂದು ಸಮಸ್ಯೆ. ನಮ್ಮ ಜೀವನ ಶೈಲಿಯಲ್ಲಿ ಸಮತೋಲನ ಇಲ್ಲ ಅಂದ್ರೆ, ಅಂದ್ರೆ ಶಾರೀರಿಕ ವ್ಯಾಯಾಮ, ಮಾನಸಿಕ ಒತ್ತಡ ಹಾಗೂ ನಮ್ಮ ಆಹಾರದ ಒಂದು ಶುದ್ಧತೆ, ಡಿಸಿಪ್ಲಿನ್ ಅಂತ ನಾವೇನ್ ಹೇಳ್ತೀವಿ ಆಹಾರದ ಒಂದು ಪದ್ಧತಿಯಲ್ಲಿ, ಅದು ಇಲ್ಲ ಅಂತ ಅಂದ್ರೆ ಅವಾಗ ಬರುವಂತ ಕಾಯಿಲೆ ಪ್ರಮೇಹ ಅಥವಾ ಮಧುಮೇಹ.
4: ಈಗ ಪ್ರಮೇಹ ಅಂದ್ರೆ ಇದಕ್ಕೂ ಮತ್ತೆ ಮಧುಮೇಹಕ್ಕೂ ಏನ್ ವ್ಯತ್ಯಾಸ?
5: ಪ್ರಮೇಹ ಅನ್ನೋದು ಒಂದು 20 ಬಗೆಯ ವ್ಯಾಧಿ, ಮಧುಮೇಹ ಅದರಲ್ಲಿ ಒಂದು. ಮಧುಮೇಹ ಅಂತ ನಾವೇನ್ ಹೇಳ್ತಿದೀವಿ,

0: ಅದು ಪ್ರಮೇಹದಲ್ಲಿ ಬರುವಂತ ಲಾಸ್ಟ್ ಅಂದ್ರೆ ಕೊನೆಯ ಹಂತದಲ್ಲಿರುವಂತ ಒಂದು ಸಮಸ್ಯೆ. ಪ್ರಮೇಹ ಅದು ಸಾಧಾರಣವಾಗಿ ನಾವು ಔಷಧಿಯಿಂದ ಮತ್ತೆ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನ ಸರಿಪಡಿಸ್ಕೋಬಹುದು. ಮಧುಮೇಹ ಅಂತ ನಾವ್ ಏನ್ ಕರಿತೀವಿ ಆಯುರ್ವೇದದಲ್ಲಿ, ಸಾಮಾನ್ಯ ಜನರು ಪ್ರಮೇಹನೇ ಮಧುಮೇಹ ಅಂತ ಕರೀತಾರೆ. ಆದ್ರೆ ಮಧುಮೇಹ ಅಂತ ನಾವು ಆಯುರ್ವೇದದಲ್ಲಿ ಏನಂತ ಕರಿತಿದೀವಿ, ಅದು ಕೊನೆಯ ಹಂತದಲ್ಲಿ ಬರುವಂತ ಒಂದು ಸಮಸ್ಯೆ, ಅದನ್ನ ಮಾತ್ರ ಮಧುಮೇಹ ಅಂತ ಕರೆಯೋದು. ಮಿಕ್ಕಿದ್ದೆಲ್ಲಾನು ಕೂಡ ದೈನಂದಿನ ಜಗತ್ತಲ್ಲಿ ನಮಗೆ ಕಾಣಿಸ್ತಿರುವಂತಹ ವ್ಯಕ್ತಿಗಳಿಗೆ ಡಯಾಬಿಟಿಸ್ ಇದೆ ಅಂತೆಲ್ಲ ಏನ್ ಹೇಳ್ತಾರೆ, ಅವರಿಗೆ ಎಲ್ಲರಿಗೂ ಮಧುಮೇಹ ಇರುತ್ತೆ ಅಂತಿರಲ್ಲ, ಅವರಿಗೆ ಪ್ರಮೇಹ ಇರಬಹುದು. ಎಲ್ಲರಿಗೂ ಮಧುಮೇಹ ಇರಬೇಕು ಅಂತ ಇಲ್ಲ.
1: ಹಾಗೇನೆ ಡಾಕ್ಟರ್, ಈಗ ಮಧುಮೇಹ ಬರೋದಕ್ಕೆ ಪ್ರಮುಖವಾಗಿ ಏನೇನು ಕಾರಣ ಅಂತ ಹೇಳ್ತೀರಿ?
0: ಮಧುಮೇಹ ಆಗ್ಲಿ ಪ್ರಮೇಹ ಆಗ್ಲಿ ಅವಾಗಲೇ ಹೇಳಂಗೆ ಮೂರು ಕಾರಣಗಳಿದೆ. ಅದ್ರ ಜೊತೆಗೆ ಇನ್ನೊಂದೇ ಒಂದು ಜೆನೆಟಿಕ್ ಅಂದ್ರೆ ನಮ್ಮ ತಂದೆ ತಾಯಿ ಪೂರ್ವಜರಿಂದ ಬಂದಿರುವಂತದ್ದು ಕೂಡ ಒಂದು ಸಮಸ್ಯೆ ಇರಬಹುದು. ಇನ್ನ ಮೂರು ಕಾರಣಗಳೇನಂದ್ರೆ, ಒಂದು ಆಹಾರ, ಇನ್ನೊಂದು ವ್ಯಾಯಾಮ ಚಟುವಟಿಕೆ, ಇನ್ನೊಂದು ನಮ್ಮ ಮಾನಸಿಕ ಒತ್ತಡ. ಆಹಾರದಲ್ಲಿ ತುಂಬಾ ಸ್ನಿಗ್ಧವಾದ ಆಹಾರ, ಸ್ನಿಗ್ಧ ಅಂತ ಹೇಳಿದ್ರೆ ಇವಾಗಿನ ಭಾಷೆಯಲ್ಲಿ ಮಾತಾಡೋದಾದ್ರೆ ತುಂಬಾ ಕಾರ್ಬೋಹೈಡ್ರೇಟ್ ಅಂತ ನಾವೇನ್ ಹೇಳ್ತೀವಿ, ತುಂಬಾ ಸಕ್ಕರೆ ಇರುವಂತ ಆಹಾರ, ನಮ್ಮ ಶರೀರಕ್ಕೆ ಅತಿಯಾದ ಪೋಷಣೆ ಕೊಡುವಂತ ಆಹಾರ ನಾವ್ ಏನ್ ಸೇವನೆ ಮಾಡಿದ್ರೆ ಅದು ಕೂಡ ಒಂದು ಸಮಸ್ಯೆ. ತುಂಬಾ ಬೊಜ್ಜುನ ಜಾಸ್ತಿ ಮಾಡೋ ತರ, ಇಲ್ಲ ಸಕ್ಕರೆನ ಜಾಸ್ತಿ ಮಾಡೋ ತರ ಆಹಾರಗಳು. ಆಮೇಲೆ ಸರಿಯಾದ ಸಮಯಕ್ಕೆ ತಿಂದಿದ್ರೆ, ಅತಿಯಾಗಿ ದಿನಕ್ಕೆ ನಾಲ್ಕು ಸಲ ಐದು ಸಲ ತಿಂತಾರೆ, ಎಷ್ಟೊಂದ್ ಸಲ ನಾವು ನೋಡಿರ್ತೀವಿ, ಹೊಟ್ಟೆ ಖಾಲಿ ಆದ ಕೂಡಲೇ ನಮ್ಗೆ ತಿನ್ನುವಂತ ಅಭ್ಯಾಸ ಬಂದ್ಬಿಟ್ಟಿರುತ್ತೆ. ನಮ್ಮ ಪೂರ್ವಜರು 19th ಶತಮಾನ 20th ಶತಮಾನ ತನಕ ನಮ್ಮ ದೇಶದಲ್ಲಿ ಬರೀ ಎರಡೇ ಆಹಾರ ಕಾಲಗಳಿದ್ದು ದಿನದಲ್ಲಿ. ಇವಾಗ ಬೆಳಗ್ಗೆ ಒಂದ್ಸಲ, ಬೆಳಗ್ಗೆಗಿಂತ ಮಧ್ಯಾಹ್ನ ಊಟಕ್ಕಿಂತ ಮೊದಲೊಂದ್ಸಲ, ಊಟ ಆದ್ಮೇಲೆ ಸಂಜೆ, ಆಮೇಲೆ ರಾತ್ರಿ, ಈ ತರ 4-5 ಆಹಾರ ಕಾಲಗಳಾಗೋಗಿದೆ. ಈ ತರ ಅತಿಯಾಗಿ ಸೇವನೆ ಮಾಡೋದ್ರಿಂದ ಮತ್ತೆ ಈ ಅತಿಯಾದ ಸೇವನೆ ನಾವ್ ಏನ್ ಮಾಡ್ತಿದೀವಿ ಅದನ್ನ ನಾವು ಕರಗಿಸ್ಕೋತಾನು ಇಲ್ಲ. ನಾವ್ ಏನ್ ಆಹಾರ ತಿಂತಿದೀವಿ ಆ ಆಹಾರ ನಾವು ಕರಗಿಸ್ಕೋಬೇಕಲ್ವಾ? ಮೊದಲಿನ ಕಾಲದಲ್ಲಿ ನಮ್ಮ ಹತ್ರ ವಾಹನಗಳು ಜಾಸ್ತಿ ಇರ್ಲಿಲ್ಲ, ನಮ್ಮ ದೈನಂದಿನ ಚಟುವಟಿಕೆಗಳು ನಡೆಯೋದು ಅದೇ ನಮ್ಮ ವ್ಯಾಯಾಮ ಆಗೋಗಿರ್ತಿತ್ತು. ನಾವು ವಿಶೇಷವಾಗಿ ವ್ಯಾಯಾಮ ಮಾಡ್ಬೇಕಂತ ಇರ್ಲಿಲ್ಲ, ಬೆಳಗ್ಗೆ ಎದ್ದು ಆತರ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ವ್ಯಾಯಾಮ ಇರ್ತಿತ್ತು. ಅದರಿಂದ ನಾವ್ ಏನೇ ತಿಂದ್ರು ಕೂಡ ಅದನ್ನ ಕರಗಿಸ್ಕೋವಂತ ಶಕ್ತಿ ಕೂಡ ನಮ್ಮಲ್ಲಿ ಇರ್ತಿತ್ತು. ಇವಾಗ ಏನಾಗಿದೆ, ನಾವು ತಿನ್ನುವಂತ ಪ್ರಕ್ರಿಯೆ ಜಾಸ್ತಿ ಆಗಿದೆ, ಅದನ್ನ ಕರಗಿಸುವಂತ ಪ್ರಕ್ರಿಯೆ ಜಾಸ್ತಿ ಇಲ್ಲ. ನಮ್ಮಲ್ಲಿ ತುಂಬಾ ಜನ ಕೂತು ಕೆಲಸ ಮಾಡೋರು ಜಾಸ್ತಿ, ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ನಾವು ಡಾಕ್ಟರ್ಸ್ ಇರ್ಬೋದು, ಯಾರು ಕೂಡ ತುಂಬಾ ಚಟುವಟಿಕೆ ಇರುವಂತ ಕಾರ್ಯಗಳಲ್ಲ,
1: ನಮ್ಮ ಕೆಲಸನೆಲ್ಲ ಮಿಷಿನ್ಗಳು
0: ಮಾಡ್ತಿದೆ. ಸೊ ನಾವು ಕೂತು ಕೆಲಸ ಮಾಡೋದ್ರಿಂದ ನಮ್ಮ ಶಾರೀರಿಕ ಚಟುವಟಿಕೆ ಇಲ್ಲ, ಆದ್ರೆ ನಮ್ಮ ತಿನ್ನೋ ಅಂತ ಒಂದು ಚಟುವಟಿಕೆ ಮಾತ್ರ ಜಾಸ್ತಿ ಆಗೋಗಿದೆ. ಈ ಕಾರಣದಿಂದ ನಮ್ಗೆ ಏನು ಶರೀರಕ್ಕೆ ಎನರ್ಜಿ ಬರ್ತಿದೆ ಅದನ್ನ ಖರ್ಚು ಮಾಡ್ತಿಲ್ಲ. ಆ ಸಮತೋಲನ ಇಲ್ಲದೆ ಇರೋದ್ರಿಂದ ನಮ್ಗೆ ಪ್ರಮೇಹ, ಬೊಜ್ಜು ಇತ್ಯಾದಿ ವ್ಯಾಧಿಗಳೆಲ್ಲ ಬರ್ತಿದೆ. ಆಮೇಲೆ ಇನ್ನೊಂದು ನಾನು ಅವಾಗಲೇ ಹೇಳೋ ತರ ಒಂದು ಮಾನಸಿಕ ಒತ್ತಡ. ಮಾನಸಿಕ ಒತ್ತಡ ಅನ್ನೋದು ಒಂದು ತುಂಬಾ ಮುಖ್ಯ ಕಾರಣ ಈಗಿನ ಜೀವನ ಶೈಲಿಯಲ್ಲಿ ಬರುವಂತ ಪ್ರಮೇಹಕ್ಕೆ. ಯಾಕೆ ಅಂದ್ರೆ ಮಾನಸಿಕ ಒತ್ತಡದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿ ಏನೋ ಒಂದು ತುಂಬಾ ಒಂದು ಸ್ಟ್ರೆಸ್ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಂಡು ನಮ್ಮ ಮನಸ್ಸಿಗೆ ಮತ್ತೆ ಶರೀರದಲ್ಲಿ ಸಕ್ಕರೆ ಬ್ಲಡ್ಗೆ ಜಾಸ್ತಿ ರಿಲೀಸ್ ಆಗುತ್ತೆ. ಆ ಸಕ್ಕರೆ ಜಾಸ್ತಿ ರಿಲೀಸ್ ಆಗಿರೋ ರಕ್ತದಲ್ಲಿ ಅದನ್ನ ಖರ್ಚು ಮಾಡುವಂತ ಶಾರೀರಿಕ ಚಟುವಟಿಕೆ ನಮ್ಮಲ್ಲಿ ಇರೋದಿಲ್ಲ. ಆದ್ರೆ ಮಾನಸಿಕ ಒತ್ತಡದಿಂದ ಸಕ್ಕರೆ ರಕ್ತದಲ್ಲಿ ರಿಲೀಸ್ ಆಗೋದ್ರಿಂದ ಜಾಸ್ತಿ ಬರೋದ್ರಿಂದ ಶಾರೀರಿಕ ಚಟುವಟಿಕೆನು ಇಲ್ಲದೆ ಇರೋದ್ರಿಂದ ಅದು ಜಾಸ್ತಿ ದಿನ 1 ವರ್ಷ 2 ವರ್ಷ 3 ವರ್ಷ ನಿರಂತರವಾಗಿ ಇದೇ ತರ ಮಾನಸಿಕ ಒತ್ತಡ ಇದ್ದಲ್ಲಿ ಅವಾಗ ವ್ಯಕ್ತಿಗೆ ಪ್ರಮೇಹ ಬರುವಂತ ಸಾಧ್ಯತೆ ಇರುತ್ತೆ.
1: ಇಲ್ಲಿ ದೈಹಿಕ ಚಟುವಟಿಕೆ ಅಷ್ಟೇ ಅಲ್ಲದೆ ಮಾನಸಿಕ ಒತ್ತಡ ಕೂಡ ತುಂಬಾ ಪ್ರಮುಖವಾದ ಕಾರಣ ಆಗುತ್ತೆ.
0: ಖಂಡಿತ.
1: ಹಾಗೇನೆ ಈಗ ನಮ್ಮ ಕುಟುಂಬದಲ್ಲಿ ಯಾರಿಗಾರು ಮಧುಮೇಹ ಇದ್ರೆ ಅಂತವ್ರಿಗೂ ಬರುವಂತ ಸಂಭವ
0: ರಿಸ್ಕ್ ಅಂತ ಹೇಳ್ತೀವಿ. ಯಾವಾಗ್ಲೂ ಕೂಡ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಆಗಿರೋ ತಂದೆ ತಾಯಿ ಅಂತವರಲ್ಲಿ ಯಾರಿಗಾರು ಪ್ರಮೇಹ ಇದ್ದರಲ್ಲಿ ನಮ್ಮ ಜನರೇಷನ್ ಅಲ್ಲಿ ಕೂಡ ಬರೋ ಸಾಧ್ಯತೆ ಇರುತ್ತೆ. ಆದ್ರೆ ಅದನ್ನ ತಡೆಗಟ್ಟಿಸಬಹುದು. ಬಂದೇ ಬರುತ್ತೆ ಅಂತ ಏನು ಇರೋದಿಲ್ಲ. ನಮ್ಮ ಜೀವನ ಶೈಲಿ ನಾವು ಸರಿಯಾಗಿ ಇಟ್ಕೊಂಡ್ರೆ ಅದನ್ನ ನಾವು ಪರದಿರೋ ತರ ನೋಡ್ಕೋಬಹುದು.
1: ಹಾಗೇನೆ ಡಾಕ್ಟರ್, ಈಗ ಲಕ್ಷಣಗಳು ಹೇಗಿರುತ್ತೆ ಈಗ ಮಧುಮೇಹ ಬಂದಿದೆ ಅಂತ? ತುಂಬಾ ನಿಧಾನಕ್ಕೆ ಯಾವುದೋ ಒಂದು ಪರೀಕ್ಷೆಗೆ ಒಳಪಟ್ಟಾಗ ಮಧುಮೇಹ ಬಂದಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಈ ಲಕ್ಷಣಗಳನ್ನ ಹೇಗೆ ಪತ್ತೆ ಹಚ್ಕೋಬೇಕು?
0: ಸಾಮಾನ್ಯವಾಗಿ ಏನಾಗತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು 6 ತಿಂಗಳು 1 ವರ್ಷದಲ್ಲಿ ಅವ್ರು ಗಮನಿಸಿದ್ರೆ ಮೂತ್ರ ಜಾಸ್ತಿ ಹೋಗಕ್ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಹೊತ್ತು ಕೂಡ 2 ಹೊತ್ತು 3 ಹೊತ್ತು ಎದ್ದು ಮೂತ್ರ ಹೋಗ್ಬೇಕು ಅನ್ನೋ ತರ ಒಂದು ಸಂದರ್ಭ ಬಂದಿರುತ್ತೆ. ಆಮೇಲೆ ಹಗಲೊತ್ತಲ್ಲಿ ಹಸಿವು ಜಾಸ್ತಿ ಆಗತ್ತೆ, ಬಾಯಾರಿಕೆ ಜಾಸ್ತಿ ಆಗತ್ತೆ, ಕೈ ಮತ್ತೆ ಪಾದಗಳು ಸ್ವಲ್ಪ ಉರಿ ಸ್ಟಾರ್ಟ್ ಆಗ್ಬೋದು, ಉರಿ ಉರಿ ಅಂತ ಅನ್ಸ್ಬೋದು. ಆಮೇಲೆ ತುಂಬಾ ನಾವು ಓಡಾಡ್ತಿದ್ರೆ ಕೂತ್ಕೋಬೇಕು ಅನ್ಸುತ್ತೆ, ಕೂತ್ಕೊಂಡ್ರೆ ಮಲ್ಕೋಬೇಕು ಅನ್ಸುತ್ತೆ. ಆಯಾಸದಿಂದ ಅಲ್ಲ, ಆಲಸ್ಯದಿಂದ, ಆಲಸ್ಯ ಜಾಸ್ತಿ ಆಗುತ್ತೆ, ಶಾರೀರಿಕ ಆಲಸ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಬೇಕಂತ ಮಾಡೋದಲ್ಲ, ಶರೀರದಲ್ಲಿ ಅದಾಗದೆ ಆಗುವಂತದ್ದು. ಈ ತರದೆಲ್ಲ ಲಕ್ಷಣಗಳು ನೋಡಿದಾಗ ಇವರಿಗೆ ಮಧುಮೇಹ ಬರೋ ಸಾಧ್ಯತೆಗಳಿದೆ ಅಂತ ಅನ್ಸುತ್ತೆ. ಆಮೇಲೆ ನಾವು ಅದನ್ನ ಟೆಸ್ಟ್ ಮಾಡಿಸ್ಕೊಂಡಾಗ ಶುಗರು ಫಾಸ್ಟಿಂಗ್ ಅಲ್ಲಿ ನೋಡ್ತೀವಿ, ಊಟ ಆದ್ಮೇಲೆ ನೋಡ್ತೀವಿ, HbA1c ಅಂತ ಒಂದು ಟೆಸ್ಟ್ ಇದೆ ಅದನ್ನ ನಾವು ನೋಡ್ತೀವಿ. ಅದರಿಂದ ನಮ್ಗೆ ಶುಗರ್ ಎಷ್ಟಿದೆ, ಅದರದ್ದು ತೀವ್ರತೆ ಎಷ್ಟಿದೆ ಅಂತೆಲ್ಲ ತಿಳ್ಕೊಬಹುದು.
1: ಈ ರೀತಿಯ ಲಕ್ಷಣಗಳು ಇದ್ರು ಹೇಳಿದ್ರು ಕೂಡ ಕೆಲವರು ಡಾಕ್ಟ್ರೆ ವೈದ್ಯರ ಬಳಿ ಹೋಗಲ್ಲ, ಪರೀಕ್ಷೆ ಮಾಡ್ಕೊಳ್ಳಲ್ಲ, ಈ ರೀತಿಯ ಒಂದು ಅಲಕ್ಷ್ಯ ಮಾಡೋದ್ರಿಂದ ಏನ್ ತೊಂದರೆ ಆಗುತ್ತೆ? ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆದುಕೊಳ್ಳದೆ ಇದ್ರೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳ್ತೀರಿ?

0: ನಾವು ನಮ್ಮ ದೈನಂದಿನ ಚಟುವಟಿಕೆಯನ್ನು ನಾವು ಸರಿಪಡಿಸಿಕೊಳ್ಳೋದಿಲ್ಲ, ಆಹಾರನು ಸರಿ ಮಾಡ್ಕೊಳ್ಳೋದಿಲ್ಲ, ಮತ್ತೆ ಈ ತರ ಲಕ್ಷಣಗಳು ಬಂದ್ರೂ ನಾವು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಅಂತೆಲ್ಲ ಆದಾಗ ಅದು ಕೆಲ ಕಾಲ ಹಂಗೆ ಇದ್ರೆ ಆಮೇಲೆ ಅದು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತಾ ಬರುತ್ತೆ. ಪ್ರಮೇಹದ್ದು ನೀವು ಕೇಳಿರ್ಬೋದು, ಕಿಡ್ನಿಗೆ ಸಮಸ್ಯೆ ಆಗತ್ತೆ, ಹೃದಯಕ್ಕೆ ಸಮಸ್ಯೆ ಆಗತ್ತೆ, ಆಮೇಲೆ ಮೆದುಳಿಗೆ ಕೂಡ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ, ಕಣ್ಣಿಗೆ ಸಮಸ್ಯೆ ಆಗತ್ತೆ, ಆಮೇಲೆ ನಮ್ಮ ಕೈ ಮತ್ತೆ ಕಾಲು ತುದಿ ಭಾಗಗಳಲ್ಲಿ ರಕ್ತ ಸಂಚರಣೆಗೆ ಸಮಸ್ಯೆ ಆಗಿ ಅಲ್ಲಿ ಕೂಡ ಗಾಯ ಆಗತ್ತೆ. ಡಯಾಬಿಟಿಕ್ ಫುಡ್ ಅಂತೆಲ್ಲ ಹೇಳ್ತೀವಿ, ಒಂದ್ಸಲ ಗಾಯ ಆದ್ರೆ ಅದು ಬೇಗ ವಾಸಿ ಆಗೋದಿಲ್ಲ ಅಂತೆಲ್ಲ ಕೇಳಿ ಬಂದಿರ್ತೀವಿ. ಈ ತರದೆಲ್ಲ ಕಾಂಪ್ಲಿಕೇಶನ್ ಗಳು ನಾವು ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳದೇ ಇದ್ರೆ ಆಗುವಂತ ಸಂದರ್ಭಗಳು ಬರುತ್ತೆ. ಇದು ಒಂದ್ ವರ್ಷದಲ್ಲಿ ಬರುತ್ತೆ ಕೆಲವರಿಗೆ, ಕೆಲವರಿಗೆ 10 ವರ್ಷ ಆದ್ರೂ ಬರೋದಿಲ್ಲ, ಕೆಲವರಿಗೆ 20 ವರ್ಷ ಆದ್ಮೇಲೆ ಬರಬಹುದು. ಆ ವ್ಯಕ್ತಿಗೆ ಅನುಸಾರವಾಗಿ ಅದು ಬರಕ್ ಸಾಧ್ಯ. ಎಲ್ಲರಿಗೂ ಕೂಡ 10 ವರ್ಷ ಆದ್ಮೇಲೆ ಇದು ಬರುತ್ತೆ, 10 ವರ್ಷ ತನಕ ನೋಡ್ಕೊಂಡ್ಬಿಡೋಣ ಅನ್ನೋ ತರ ಆಲಸ್ಯ ನಿರ್ಲಕ್ಷ್ಯ ಮಾಡೋದು ಒಳ್ಳೇದಲ್ಲ. ನಮ್ಗೆ ಶುಗರ್ ಇದೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವು ಅದನ್ನ ಸೂಕ್ತವಾಗಿ ಮ್ಯಾನೇಜ್ ಮಾಡೋದನ್ನ ಕಲೀಲೇಬೇಕಾಗತ್ತೆ.
1: ಹಾಗೇನೆ ಡಾಕ್ಟರ್, ಈಗ ಮಧುಮೇಹ ಬರೋಕ್ ಮೊದಲಾಗ್ಲಿ ಅಥವಾ ನಂತರ ಆಗ್ಲಿ ತಡೆಗಟ್ಟೋದು ಹೇಗೆ ಅಂತ ಹೇಳ್ತಾರೆ?
0: ತಡೆಗಟ್ಟದು ಅಂದ್ರೆ ಯಾವ ಕಾರಣದಿಂದ ಮಧುಮೇಹ ಬಂದಿರುತ್ತೆ ಆ ಕಾರಣಗಳನ್ನ ನಾವು ನಿಲ್ಲಿಸಬೇಕು. ಮಾನಸಿಕ ಒತ್ತಡದಿಂದ ಬಂದಿದ್ಯಾ, ಮಾನಸಿಕ ಒತ್ತಡನ ನಾವು ಅದನ್ನ ಸರಿಪಡಿಸಿಕೊಳ್ಳಬೇಕು. ಆಹಾರದಿಂದ ಬಂದಿದ್ರೆ ಆಹಾರನ ಸರಿ ಮಾಡ್ಕೋಬೇಕು. ವ್ಯಾಯಾಮ ಇಲ್ಲದೆ ಬಂದಿದ್ರೆ ವ್ಯಾಯಾಮನ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ಯಾವ ಕಾರಣದಿಂದ ಮಧುಮೇಹ ಬಂದಿರುತ್ತೋ ಆ ಕಾರಣಗಳನ್ನ ನಾವು ನಿಲ್ಲಿಸಿದ್ರೆ ಮಧುಮೇಹ ಅದಾಗದೇ ಸರಿಯೋಗೋದಕ್ಕೆ ನಾವು ಅನುಕೂಲ ಮಾಡ್ಕೊಟ್ಟಂಗೆ, ಅದ್ರ ಜೊತೆಗೆ ಚಿಕಿತ್ಸೆ ಪಡ್ಕೊಳ್ಬೇಕಾಗತ್ತೆ, ಅದ್ ತಗೊಳ್ತಿರ್ತೀವಿ.
1: ಬರೋಕ್ ಮೊದಲಾದ್ರೆ ಆಹಾರದ ಕಡೆ ಗಮನ ಇರಬೇಕು, ವ್ಯಾಯಾಮ ನಮ್ದು ದಿನನಿತ್ಯದಲ್ಲಿ ಜೀವನ ಶೈಲಿಯಲ್ಲಿ ಇರಬೇಕು, ಹಾಗೇನೆ ಮಾನಸಿಕ ಒತ್ತಡ ಇಲ್ಲದೆ ರೀತಿಯಲ್ಲಿ ಇರಬೇಕಾಗತ್ತೆ.
0: ನೀವು ಗಮನಿಸಿದ್ರೆ ಯಾರಿಗೆ ಬೊಜ್ಜಿನ ಸಮಸ್ಯೆ ಇರುತ್ತೆ ಅವರಿಗೆ ಮಧುಮೇಹ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಎರಡಕ್ಕೂ ಕೂಡ ಒಂದೇ ಕಾರಣ, ಬೊಜ್ಜುತನ ಬರೋದಕ್ಕೂ ಪ್ರಮೇಹ ಬರೋದಕ್ಕೆ ಕೂಡ ಕೆಲವು ಕಾರಣಗಳು ಒಂದೇ ಇರುತ್ತೆ. ಯಾಕೆಂದ್ರೆ ಚಟುವಟಿಕೆ ಇರೋದಿಲ್ಲ, ಆಹಾರ ಕ್ರಮ ಪದ್ಧತಿ ಸರಿಗಿರೋದಿಲ್ಲ, ಅದೇ ತರನೇ ಬರುತ್ತೆ. ಇದನ್ನೆಲ್ಲಾನು ಸೇರಿ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೆಸರಲ್ಲಿ ಕರಿತೀವಿ. ಒಬೆಸಿಟಿ ಅಥವಾ ಬೊಜ್ಜುತನ, ಡಯಾಬಿಟಿಸ್, ಪ್ರಮೇಹ ಇದೆಲ್ಲಾನು ಕೂಡ ನಮ್ಮ ಬಾಡಿಲಿ ಇರುವಂತಹ ಹಾರ್ಮೋನ್ಸ್ ಅಥವಾ ರಾಸಾಯನಿಕ ಏರುಪೇರು ಆದಾಗ ಬರುವಂತದ್ದು. ಈ ರಾಸಾಯನಿಕಗಳಲ್ಲಿ ಏರುಪೇರು ಆಗೋದು ಯಾಕೆ ಅಂದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಇರುವಂತ ವ್ಯತ್ಯಾಸದಿಂದ.
1: ಹಾಗೇನೆ ಡಾಕ್ಟರ್, ಈಗ ಆಹಾರಕ್ಕೆ ಅಂತ ಬಂದ್ರೆ ಆಯುರ್ವೇದದಲ್ಲಿ ಈ ಮಧುಮೇಹ ಬರದೇ ಇರೋಕ್ಕಾಗ್ಲಿ ಅಥವಾ ಬಂದ ಮೇಲಾಗ್ಲಿ ಪಥ್ಯದ ಬಗ್ಗೆ ಏನ್ ಹೇಳಿದ್ದಾರೆ? ಈಗ ಕೆಲವರು ಅನ್ನ ತಿನ್ಬಾರ್ದು, ಒಂದ್ ಚಪಾತಿ ತಿನ್ಬೇಕು ಅಂತ ಚಪಾತಿ ತಿಂತಾ ಇರ್ತಾರೆ, ಮಧುಮೇಹ ಬಂದಿದೆ ನನಗೆ ಅಂತ ಹೇಳಿ. ಇನ್ ಕೆಲವರು ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸ್ತಾ ಇದೀವಿ ಅಂತಾರೆ. ಆಹಾರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಿದೆ ಆಯುರ್ವೇದದಲ್ಲಿ?
0: ಸಕ್ಕರೆ ಮತ್ತೆ ಬೆಲ್ಲದ ವಿಚಾರವಾಗಿ ಬಂದ್ರೆ ಏನು ಅಂದ್ರೆ, ಸಕ್ಕರೆ ಕೆಮಿಕಲ್ ಇಂದ ಪ್ರಿಪೇರ್ ಮಾಡಿರುವಂತದ್ದು, ಆ ನಿಟ್ಟಿನಿಂದ ಬೆಲ್ಲ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಒಬ್ಬ ವ್ಯಕ್ತಿಗೆ ಮಧುಮೇಹ ಬಂದಲ್ಲಿ ಸಕ್ಕರೆ ತಿಂದ್ರು ಒಂದೇ, ಬೆಲ್ಲ ತಿಂದ್ರು ಒಂದೇ. ಬೆಲ್ಲ ತಿಂದ್ಬಿಟ್ರೆ ಸಕ್ಕರೆ ಕಾಯಿಲೆಗೆ ಏನು ಪರಿಹಾರ ಆಗೋದಿಲ್ಲ ಅಥವಾ ಶುಗರ್ ಕಮ್ಮಿ ಆಗತ್ತೆ ಆತರ ಏನು ಇರೋದಿಲ್ಲ. ಒಬ್ಬ ವ್ಯಕ್ತಿ ಅವನ ಆಹಾರ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು ಅನ್ನೋದು ಅವನ ವ್ಯಾಯಾಮ ಶಕ್ತಿ ಅಥವಾ ಅವನು ಎಷ್ಟು ಜೀರ್ಣಿಸ್ಕೋಬಹುದು, ಅದನ್ನ ಎಷ್ಟು ಖರ್ಚು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಒಬ್ಬ ರೈತ ದೈನಂದಿನ ಚಟುವಟಿಕೆಗಳು ತುಂಬಾ ಜಾಸ್ತಿ ಇರುತ್ತೆ, ಅಂತವರು ಅವ್ರು ಏನೇ ತಿಂದ್ರು ಕರಗಿಸ್ಕೊಳ್ಳುವಂತ ಶಕ್ತಿ ಇರುತ್ತೆ. ನಾವು ಮಧುಮೇಹ ತಡೆಗಟ್ಟಿಸ್ಕೋಬೇಕು ಅಂತ ಅಂದ್ರೆ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳೋದ್ರಲ್ಲಿ ಮೊದಲನೇ ವಿಚಾರ ನಾವು ಎಷ್ಟು ಖರ್ಚು ಮಾಡಬಹುದು ನಾವು ತಿಂದಿದ್ದನ್ನ ಅನ್ನೋದನ್ನ ವಿಚಾರ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಜೀವನ ಶೈಲಿ ಯಾವ ರೀತಿ ಇದೆ ಅದ್ರ ತಕ್ಕಂಗೆ ನಾವು ಆಹಾರ ಪದ್ಧತಿಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಇವಾಗ ಕೂತು ಕೆಲಸ ಮಾಡುವಂತವ್ರು ಇವಾಗಿನ ಕಾಲದಲ್ಲಿ ಇರುವಂತ ಜೀವನ ಶೈಲಿ ಏನಿದೆ, ಈ ನಿಟ್ಟಿನಲ್ಲಿ ಅವರು ಶುಗರ್ ಜಾಸ್ತಿ ಮಾಡುವಂತ ಆಹಾರಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕಾಗತ್ತೆ. ಶುಗರ್ ಜಾಸ್ತಿ ಮಾಡುವಂತ ಆಹಾರಗಳು ಅಂದ್ರೆ ಏನು, ಸ್ವೀಟ್ ಇರ್ಬೋದು, ನಾವೇನೇ ಸಿಹಿ ಪದಾರ್ಥಗಳು ತಿಂತೀವಿ, ಸಕ್ಕರೆ ಬೆಲ್ಲ, ಆಮೇಲೆ ನಾವು ತಿನ್ನುವಂತ ಈ ಅನ್ನ ಆಗ್ಲಿ ಗೋಧಿ ಆಗ್ಲಿ ಎರಡೂ ಕೂಡ ಸಕ್ಕರೆನ ಜಾಸ್ತಿ ಮಾಡುವಂತ ಪದಾರ್ಥಗಳೇ, ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಕರಿತೀವಿ ಅದನ್ನ.
1: ಏನು ವ್ಯತ್ಯಾಸ ಆಗಲ್ಲ ಅಂತೀರಾದ್ರೆ, ಅನ್ನ ನಾನು ಬಿಟ್ಟಿದ್ದೀನಿ ಚಪಾತಿ ತಿಂತಾ ಇದ್ದೀನಿ ಅಂತ ಕೆಲವರು,
0: ಅದ್ರಲ್ಲಿ ಇರೋದು ಒಂದೇ ವ್ಯತ್ಯಾಸ, ಗೋಧಿನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮ್ಮ ಜೀರ್ಣದಲ್ಲಿ ಊಟದಲ್ಲಿ ಫೈಬರ್ ಕಂಟೆಂಟ್ ನಾರಿನಂಶ ಇರಬೇಕು ಅಂತ, ಅದರ ಅಂಶ ಜಾಸ್ತಿ ಇರೋದ್ರಿಂದ ಗೋಧಿನಲ್ಲಿ ಸ್ವಲ್ಪ ಶುಗರ್ ಕಮ್ಮಿ ಬರಬಹುದು.
1: ಇತ್ತೀಚೆಗೆ ಅಕ್ಕಿ ಪಾಲಿಶ್
0: ಆಗಿರುತ್ತೆ, ರಾ ರೈಸ್ ತಗೊಳ್ಳೋದಿಲ್ಲ ಯಾರು ಕೂಡ, ಈ ತರ ಆಗಿರೋದ್ರಿಂದ ಸ್ವಲ್ಪ ಅದರಲ್ಲಿ ಇರೋ ನಾರಿನಂಶ ಕಮ್ಮಿ ಇರುತ್ತೆ, ಅದರಿಂದ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಗೋಧಿ ತುಂಬಾ ಕಮ್ಮಿ ತಿಂದು, ಸ್ವಾಭಾವಿಕವಾಗಿ ಅನ್ನ ತಿನ್ನೋರಿಗೆ ಅನ್ನ ತಿನ್ಬಾರ್ದು ಅಂತ ಹೇಳೋದು ತುಂಬಾ ಕಷ್ಟ. ನ್ಯಾಚುರಲ್ ಫುಡ್ ಅಂತ ನಾವು ಕರಿತೀವಿ ಅದನ್ನ, ನಮ್ಮ ಸ್ವಾಭಾವಿಕ ಜನ್ಮತಃ ಯಾವ ಜಾಗದಲ್ಲಿ ಇರುತ್ತೋ ಆ ದೇಶದ ಆಹಾರ ಅದು. ಅದನ್ನ ಬಿಟ್ಟು ನಾವು ಬೇರೆ ಸ್ಥಳದ ಆಹಾರ ತಗೊಂಡ್ರೆ ನಮ್ಮ ಶರೀರ ಅದನ್ನ ಒಪ್ಪೋದಿಲ್ಲ. ಆದ್ರಿಂದ ಕರ್ನಾಟಕದಲ್ಲಿ ಇರೋ ಅಥವಾ ಸೌತ್ ಕರ್ನಾಟಕದಲ್ಲಿ ಇರೋ, ಬೆಂಗಳೂರು, ಭದ್ರಾವತಿ ಈ ಜಾಗದಲ್ಲಿ ಇರೋರು ಅನ್ನನೇ ಜಾಸ್ತಿ ಮುಖ್ಯವಾದ ಆಹಾರ ಆಗಿರೋದ್ರಿಂದ ಅನ್ನನ ಸೇವಿಸಬೇಕು. ಆದ್ರೆ ಆ ಅನ್ನ ಜೊತೆಗೆ ನಾವು ಅದರ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಅದ್ರ ತಕ್ಕನಂಗೆ ನಾವು ವ್ಯಾಯಾಮ ಆಗ್ಲಿ ಇತ್ಯಾದಿಗಳನ್ನ ನಾವು ಮಾಡೋದನ್ನ ಅಳವಡಿಸ್ಕೋಬೇಕಾಗತ್ತೆ. ಅದನ್ನ ನಾವು ಮಾಡಿದ್ರೆ ಅನ್ನದ ಬಗ್ಗೆ ನಮ್ಗೆ ರಿಸ್ಟ್ರಿಕ್ಷನ್ ಕಮ್ಮಿ ಆಗತ್ತೆ.
1: ಹಾಗೆ ಡಾಕ್ಟರ್, ಇತ್ತೀಚೆಗೆ ಸಿರಿಧಾನ್ಯಗಳ ಉಪಯೋಗ ಹೆಚ್ಚಾಗ್ತಾ ಇದೆ, ರಾಗಿ ಬಾರ್ಲಿ ಈ ತರದ್ದು ತಿನ್ನೋದ್ರಿಂದ ಮಧುಮೇಹಕ್ಕೆ ಯಾವ ರೀತಿ ಉಪಯೋಗ ಆಗುತ್ತೆ, ಸಹಕಾರಿಯಾಗುತ್ತೆ?
0: ಮಧುಮೇಹದಲ್ಲಿ ಸಿರಿಧಾನ್ಯಗಳ ಬಳಕೆ ತುಂಬಾ ಉಪಯೋಗಕರ ಆಗಿರುತ್ತದೆ. ಯಾಕೆ ಅಂದ್ರೆ 100 ಗ್ರಾಂ ಅನ್ನ ತಿನ್ನೋದಕ್ಕೂ 100 ಗ್ರಾಂ ರಾಗಿ ತಿನ್ನೋದಕ್ಕೂ

0: ಕೂಡ ನಮ್ಮ ಶರೀರದಲ್ಲಿ ಉತ್ಪಾದನೆ ಆಗುವಂತ ಸಕ್ಕರೆ ಅಥವಾ ಶುಗರ್ ಕಮ್ಮಿ ಸಿರಿಧಾನ್ಯಗಳಲ್ಲಿ, ರಾಗಿ ಮತ್ತೆ ಬಾಜ್ರ ಮತ್ತೆ ಬಾರ್ಲೆ ಅಂತ ನಾವೇನ್ ಹೇಳ್ತೀವಿ, ಇದರಲ್ಲಿ ಸಕ್ಕರೆ ಉತ್ಪಾದನೆ ಕಮ್ಮಿ ನಮ್ಮ ಶರೀರದಲ್ಲಿ ಆಗುವಂತದ್ದು. ಅನ್ನ ಮತ್ತೆ ಗೋಧಿಗಿಂತನೂ ಕಮ್ಮಿ. ಯಾರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ ಅವರು ದಿನದಲ್ಲಿ ಒಂದು ಆಹಾರ ಕಾಲದಲ್ಲಿ ರಾಗಿ, ಬಾಜ್ರ, ನವಣೆ, ಆಮೇಲೆ ಜೋಳ ಈ ತರದನ್ನ ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಒಂದು ಆಹಾರ ಕಾಲ ಅನ್ನವನ್ನು ಬಿಟ್ಟು ಈ ಇದನ್ನ ನಾವು ಅಳವಡಿಸಿಕೊಂಡ್ರೆ ನಮ್ಮ ಶರೀರದಲ್ಲಿ ಐರನ್ ಕಂಟೆಂಟ್ ಆಗ್ಲಿ ಬೇರೆ ಎಷ್ಟೊಂದು ರಾಸಾಯನಿಕಗಳು ಕೂಡ ಹೆಚ್ಚಳ ಆಗುತ್ತೆ, ಅದರಿಂದ ಶಕ್ತಿ ಜಾಸ್ತಿ ಆಗುತ್ತೆ.
1: ಉಪಯೋಗಕಾರಿ ಅಂತ,
0: ಉಪಯೋಗಕಾರಿ ಖಂಡಿತ. ಸಿರಿಧಾನ್ಯನ ಒಂದು ಆಹಾರ ಕಾಲದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಒಳ್ಳೇದು. ಈಗಿನ ಗವರ್ನಮೆಂಟ್ ಪಾಲಿಸಿಗಳು ಏನಿದೆ ಅದರಲ್ಲಿ ಕೂಡ ಸಿರಿಧಾನ್ಯಗಳ ಬಳಕೆ ಮತ್ತು ಅದರ ಉತ್ಪಾದನೆಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದೆ, ಅದು ಇದೇ ಕಾರಣಕ್ಕಾಗಿ.
1: ಹಾಗೇನೆ ಡಾಕ್ಟರ್, ಈಗ ಮಧುಮೇಹಕ್ಕೆ ಬರದೇ ಇದ್ದಂತೆ ತಡೆಯಲು ಅಥವಾ ಬಂದದ್ದರು ಯಾವ ರೀತಿಯ ಒಂದು ಚಟುವಟಿಕೆ ವ್ಯಾಯಾಮ ಇರಬೇಕು ಅಂತ ಹೇಳ್ತೀರಿ ಅವರಿಗೆ?
0: ಆಯುರ್ವೇದದಲ್ಲಿ 5 ಯೋಜನೆಯಷ್ಟಾದ್ರು ನಡಿಬೇಕು ಅಂತ ಹೇಳ್ತಾರೆ ಮಧುಮೇಹ ಬಂದವರು. ಅಂದ್ರೆ ಅಟ್ಲೀಸ್ಟ್ ಅಂದ್ರು ಕೂಡ ಸಾಮಾನ್ಯವಾಗಿ ಒಂದು 50 ವರ್ಷದ ವ್ಯಕ್ತಿ ಕೂಡ ಒಂದು 2 ಕಿಲೋಮೀಟರ್ ನಡೆಯೋಕೆ ಶಕ್ತಿ ಇರುತ್ತೆ. ಅವರಿಗೆ ಹೃದಯ ಸಮಸ್ಯೆ ಏನು ಇಲ್ಲ ಅಂತೆಲ್ಲ ಆದ್ರೆ ಅವರು ಆರಾಮಾಗಿ 2-3 ಕಿಲೋಮೀಟರ್ ನಡಿಬಹುದು. ಒಬ್ಬ 30-40 ವರ್ಷದ ವ್ಯಕ್ತಿ ಮಧುಮೇಹ ತಡೆಗಟ್ಟಬೇಕು ಅಂತಂದ್ರೆ 5 ಕಿಲೋಮೀಟರ್ ಆರು ನಡೆಯುವಂತ ಅಭ್ಯಾಸ ಇಟ್ಕೋಬೇಕಾಗತ್ತೆ. 5 ಕಿಲೋಮೀಟರ್ ನಡೆಯಕ್ಕಾಗಿಲ್ಲ ಅಂದ್ರೆ ಸೂರ್ಯ ನಮಸ್ಕಾರ ಇತ್ಯಾದಿ ಆ ವ್ಯಾಯಾಮಗಳು, ಯೋಗದ ಅಭ್ಯಾಸವನ್ನು ನಾವು ಮಾಡ್ಕೋಬೇಕಾಗತ್ತೆ. ಮೂಲತಃ ಏನು ನಾನು ಹೇಳ್ತಿರೋದು ಅಂದ್ರೆ ನಾವು ತಿಂದಿರುವಂತ ಆಹಾರದ ಎನರ್ಜಿ ನಮ್ಗೆ ಏನ್ ಸಿಕ್ಕಿದ್ರೆ ನಾವು ಖರ್ಚು ಮಾಡ್ಬೇಕು. ಅದು ಸಮತೋಲನ ಇಲ್ಲ ಅಂದ್ರೆ ಅವಾಗ ಬರುವಂತ ವ್ಯಾಧಿಗಳು ಈ ಮಧುಮೇಹ ಬೊಜ್ಜು ಎಲ್ಲ. ವ್ಯಾಯಾಮಗಳಲ್ಲಿ 2 ತರ, ಒಂದು ತುಂಬಾ ಫಾಸ್ಟ್ ಎಕ್ಸಸೈಸ್, ನಮ್ಗೆ ತುಂಬಾ ಎಗರದು ಬೇರೆ ಬೇರೆ ವ್ಯಾಯಾಮಗಳನ್ನ ಮಾಡಿ ತುಂಬಾ ಬೆವರು ಬರೋ ತರ ಆಗತ್ತೆ, ತುಂಬಾ ಸುಸ್ತಾಗೋ ತರ ಎಕ್ಸಸೈಸ್, ಅದು ಎಲ್ಲರೂ ಮಾಡೋದಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ 45-50 ವರ್ಷ ಆಗಿರೋರು ಅಂತಾರು, ಇಲ್ಲ ಪ್ರಮೇಹದಿಂದ ದುರ್ಬಲ ಆಗೋಗಿರತ್ತವ್ರ ಶರೀರ, ಅಂತವ್ರಿಗೆ ಈ ವ್ಯಾಯಾಮಗಳು ಆಗೋದಿಲ್ಲ. ಆವಾಗ ಯೋಗ ತುಂಬಾ ಉಪಯೋಗ, ಯೋಗ ಅಭ್ಯಾಸಗಳಿಂದ ಬೇರೆ ಬೇರೆ ಆಸನಗಳು, ಅದರಿಂದ ಪ್ರಾಣಾಯಾಮಗಳಿಂದ ನಮ್ಮ ಶರೀರದ ಸಮತೋಲನ ತುಂಬಾ ಚೆನ್ನಾಗಿ ಆಗತ್ತೆ.
1: ಎಲ್ಲರೂ ಮಾಡಬಹುದು.
0: ಹೌದು, ಬೇರೆ ಬೇರೆ ಆಸನಗಳೆಲ್ಲ ಇರುತ್ತೆ, ಹೃದಯಕ್ಕೆ ತೊಂದರೆನೂ ಆಗೋದಿಲ್ಲ. ಒಬ್ಬ 20-25 ವರ್ಷ ವ್ಯಕ್ತಿ ಮಾಡುವಂತ ವ್ಯಾಯಾಮಗಳ ತಾಕತ್ ಇಲ್ಲದೆ ಇದ್ರೆ ಈ ಯೋಗಗಳನ್ನ ಕೂಡ ನಾವು ಖಂಡಿತ ಅಳವಡಿಸಿಕೊಂಡ್ರೆ ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ತುಂಬಾ ಉಪಯುಕ್ತ ಆಗಿರುತ್ತೆ. ಸೂರ್ಯ ನಮಸ್ಕಾರ ಅದರಲ್ಲಿ ತುಂಬಾ ಪ್ರಾಮುಖ್ಯ. ಯಾಕೆ ಅಂದ್ರೆ ಮಧುಮೇಹ ಪ್ರಮೇಹ ಅಂತ ನಾವೇನ್ ಹೇಳ್ತೀವಿ, ಇದು ತಮಸ್ಸಿಂದ ಬರುವಂತ ವ್ಯಾಧಿ. ನೀವು ಸತ್ವರ ತಮಸ್ ಅಂತ ಒಂದು 3 ಅಂಶಗಳ ಬಗ್ಗೆ ನಾವು ಯೋಗದಲ್ಲಿ ಕೇಳಿರ್ತೀವಿ. ನಮ್ಮ ಶರೀರದಲ್ಲಿ ತಮಸ್ ಜಾಸ್ತಿ ಆದಾಗ ಬರುವಂತ ವ್ಯಾಧಿ ಪ್ರಮೇಹ. ಸೂರ್ಯ ನಮಸ್ಕಾರದಿಂದ ನಮ್ಮಲ್ಲಿ ಸೂರ್ಯನ ಶಕ್ತಿ ಶರೀರದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಾಗ ಈ ತಮಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಸೂರ್ಯ ನಮಸ್ಕಾರ ನಮ್ಮ ಶರೀರದಲ್ಲಿ ಪ್ರಮೇಹಕ್ಕೆ ತುಂಬಾ ಉಪಯುಕ್ತಕರ.
1: ಅವರವರ ಶಕ್ತಿಗನುಸಾರವಾಗಿ
0: ಅತಿಯಾಗಿ ವ್ಯಾಯಾಮನು ಮಾಡಕ್ಕೆ ಹೋಗಬಾರದು, ಅವರ ಶಕ್ತಿ ಅನುಸಾರವಾಗಿ ಮಾಡಬೇಕು.
1: ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್ ನೀವು, ಮಾನಸಿಕ ಸ್ಥಿತಿ ಒತ್ತಡ ಕೂಡ ಇಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಮಧುಮೇಹ ಬರೋ ನಿಟ್ಟಲ್ಲಿ ಅಂತ. ಹೇಗಿರ್ಬೇಕು ಮಾನಸಿಕ ಸ್ಥಿತಿ, ಈ ಒತ್ತಡ ಎಲ್ಲ ಹೇಗೆ ಕಡಿಮೆ ಮಾಡ್ಕೋಬೇಕು, ಈ ನಿಟ್ಟಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ನಾವು ಈಗಿನ ಅಫ್ಲೂಯೆಂಟ್ ಫ್ಯಾಮಿಲಿ ಅಂದ್ರೆ ಯಾರಿಗೆ ಸ್ವಲ್ಪ ಆರ್ಥಿಕವಾಗಿ ಸಬಲ ಇರೋರು ಅಂತವರಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಬಿಸ್ನೆಸ್ ಮಾಡ್ತಿರ್ತಾರೆ ಅವರು, ಬಗಲು ರಾತ್ರಿ ಅದೇ ಕೆಲಸದಲ್ಲಿ ಇರ್ತಾರೆ, ಫ್ಯಾಮಿಲಿಗೆ ಕೂಡ ಅವರ ಒಂದು ಟೈಮ್ ಕೊಡೋದಿಲ್ಲ. ಈ ತರದ್ರಿಂದ ಏನಾಗತ್ತೆ ಅಂದ್ರೆ ಅವರು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ಮಾನಸಿಕ ಒತ್ತಡ ಜಾಸ್ತಿ ಆಗಿರುತ್ತೆ. ಈ ತರ ಇದ್ದಾಗ ನಾನು ಅವಾಗ್ಲೇ ಹೇಳ್ದಂಗೆ ಅವರಲ್ಲಿ ರಕ್ತದಲ್ಲಿ ಶುಗರಿನ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಅವರಿಗೆ ಇನ್ಸುಲಿನ್ ನಮ್ಮ ಶರೀರದಲ್ಲಿ ಏನು ಉತ್ಪಾದನೆ ಆಗುತ್ತೆ ಅದು ಅದನ್ನ ಸಮತೋಲನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅವಾಗ ನಮ್ಗೆ ಒಂದು 5-10 ವರ್ಷ ಈ ತರನೇ ಆಗ್ತಾ ಹೋದ್ರೆ ಅವರಿಗೆ ಪ್ರಮೇಹ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಮಾನಸಿಕ ಒತ್ತಡನ ನಾವು ಸರಿಯಾಗಿ ನಿಭಾಯಿಸಲೇಬೇಕಾಗತ್ತೆ. ನಾವು ಎಂತ ದೊಡ್ಡ ಬಿಸ್ನೆಸ್ ಆರು ಮಾಡ್ತಿರ್ಲಿ ನಮ್ಮ ಮಾನಸಿಕ ಸಮತೋಲನ ತುಂಬಾ ಮುಖ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಪ್ರಾಣಾಯಾಮ ಅಳವಡಿಸಿಕೊಳ್ಳೋದು ಜೀವನ ಶೈಲಿಯಲ್ಲಿ ತುಂಬಾ ತುಂಬಾ ಮುಖ್ಯ. ಪ್ರಾಣಾಯಾಮದಿಂದ ಏನಾಗತ್ತೆ ಅಂದ್ರೆ ನಮ್ಮ ಮಾನಸಿಕ ಮತ್ತು ನಮ್ಮ ಪ್ರಾಣ ಎರಡರದ್ದು ಸಮತೋಲನ ಸಿಗತ್ತೆ ನಮ್ಮ ಶರೀರದಲ್ಲಿ. ಪ್ರಾಣ ಆಯಾಮ ಅಂತ ಅದಕ್ಕೋಸ್ಕರ ಹೇಳೋದು, ನಿಯಂತ್ರಣ ಮಾಡೋದು, ನಮ್ಮ ಪ್ರಾಣವನ್ನು ನಿಯಂತ್ರಣ ಮಾಡೋದು ಅಂತ. ನಮ್ಮ ಪ್ರಾಣನ ನಿಯಂತ್ರಣ ಮಾಡಿದಾಗ ಮನಸ್ಸು ಮತ್ತೆ ಪ್ರಾಣ ತುಂಬಾ ಹತ್ತಿರ, ಎರಡಕ್ಕೂ ಕೂಡ ಒಂದು ಲಿಂಕ್ ಇದೆ. ಆ ಒಂದು ಸಂಬಂಧ ಇರೋದ್ರಿಂದ ನಾವು ಪ್ರಾಣನ ನಿಯಮನ ಮಾಡಿದ್ರೆ ಮನಸ್ಸು ಕೂಡ ನಿಯಂತ್ರಣಕ್ಕೆ ಬರುತ್ತೆ, ಮನಸ್ಸನ್ನ ನಿಯಂತ್ರಣ ಮಾಡಿದ್ರೆ ಪ್ರಾಣ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಈ ಎರಡು ಸಂಬಂಧದಿಂದ ಪ್ರಾಣಾಯಾಮ ತುಂಬಾ ಮುಖ್ಯ ನಮ್ಮ ಶರೀರದಲ್ಲಿ. ಸುಲಭವಾಗಿರುವಂತಹ ಪ್ರಾಣಾಯಾಮಗಳು, ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿರೋ ಪ್ರಾಣಾಯಾಮಗಳು ನಾವು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಮುಖ್ಯ. ಮೊದಲಿನಲ್ಲಿ ಆ ತರ ಪದ್ಧತಿ ಇತ್ತು, ಈಗಿನಲ್ಲಿ ಸ್ವಲ್ಪ ಬಿಟ್ಟು ಹೋಗಿದೆ ಅದೆಲ್ಲ, ಅದನ್ನ ಅಳವಡಿಸಿಕೊಳ್ಬೇಕಾಗುತ್ತೆ. ಇವಾಗಿನ ಜನರೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್,
1: ವೈದ್ಯರ ಬಳಿ ಅಥವಾ ಯೋಗ ಕಲ್ತಂತವ್ರ ಹತ್ರ, ಯೋಗ ಶಿಕ್ಷಕರ ಹತ್ರ ಹೋಗಿ ಕಲ್ತು ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವ್ರು ಮಾಡ್ತಾ,
0: ಆ ತರ ಮಾಡಿದ್ರೆ ತುಂಬಾ ಉಪಯೋಗ ಖಂಡಿತ.
1: ಹಾಗೇನೆ ಈಗ ಆಯುರ್ವೇದದಲ್ಲಿ ಡಾಕ್ಟರ್, ಚಿಕಿತ್ಸೆ ಅಂತ ಬಂದಾಗ ಮಧುಮೇಹಕ್ಕೆ ಯಾವ ರೀತಿಯ ಎಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅಂತ ಹೇಳ್ತೀರಾ?
0: ಮಧುಮೇಹದಲ್ಲಿ ಚಿಕಿತ್ಸೆ ಅಂತ ಅಂದ್ರೆ ಅದು ಯಾವಾಗ್ಲೂ ನಾವು ತ್ರಿಕೋಣಾಕಾರದಲ್ಲಿ ನಾವು ಬರ ತೋರಿಸ್ತೀವಿ ಪೇಷಂಟ್ಸ್ ಯಾರು ಬಂದ್ರು ಕೂಡ ನಮ್ಮ ಹತ್ರ. ಒಂದು ಔಷಧ, ಆಹಾರ, ಇನ್ನೊಂದು ವ್ಯಾಯಾಮ. ಈ ಮೂರು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಬರೀ ಔಷಧ ಇದ್ದು ನಾವು ಆಹಾರದಲ್ಲಿ ನಿಯಂತ್ರಣ ಮಾಡಿಲ್ಲ, ವ್ಯಾಯಾಮ ಮಾಡಿಲ್ಲ ಅಂತಂದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಇಲ್ಲ, ಸರಿ ಹೋಗೋದಿಲ್ಲ. ಅದು ದಿನೇ ದಿನೇ ಕಾಂಪ್ಲಿಕೇಟ್ ಆಗ್ತಾನೆ ಹೋಗ್ತಿರುತ್ತೆ, ನಮಗೆ ಗೊತ್ತಾಗೋದಿಲ್ಲ. ಯಾರಿಗೆ ಮಧುಮೇಹ ಬಂದಿರಲ್ಲ ಅವರು ವ್ಯಾಯಾಮ ಮತ್ತು ಆಹಾರ ನಿಯಂತ್ರಣ ಮಾಡಿದ್ರೆ ಔಷಧಿ ಅವಶ್ಯಕತೆ ಬರೋದಿಲ್ಲ. ಯಾರಿಗೆ 20 ವರ್ಷದಿಂದ ಜೀವನ ಚಟುವಟಿಕೆಗಳಲ್ಲಿ ಏರುಪೇರಾಗಿ ಮಧುಮೇಹ ಸಮಸ್ಯೆ ಬಂದ್ಬಿಟ್ಟಿರುತ್ತೆ, ಅವಾಗ ನಾ ಔಷಧ ತಗೊಳ್ಳೋದಿಲ್ಲ, ಬರೀ ವ್ಯಾಯಾಮ ಮಾತ್ರ ಮಾಡ್ತೀನಿ ಅಂದ್ರೆ ಸಾಕಾಗೋದಿಲ್ಲ, ಅವಾಗ ಅವಶ್ಯಕತೆ ಬರುತ್ತೆ. ಈ ನಿಟ್ಟಿನಲ್ಲಿ ಆಯುರ್ವೇದದಲ್ಲಿ 2-3 ಬಗೆಯ ಔಷಧಗಳಿದೆ. ಒಂದು, ಅವರ ಶಾರೀರಿಕ ಶಕ್ತಿ ಚೆನ್ನಾಗಿದ್ದು ಅವರಿಗೆ 60-65 ವಯಸ್ಸಿಗಿಂತ ಮೀರಿಲ್ಲ ಅಂತಂದ್ರೆ ಅವರಿಗೆ ನಾವು ಪಂಚಕರ್ಮದ ಇತ್ಯಾದಿ ಚಿಕಿತ್ಸೆಗಳನ್ನ ನಾವು ಮಾಡ್ತೀವಿ. ಈ ಪಂಚಕರ್ಮದಲ್ಲಿ ನಾವ್ ಏನ್ ಮಾಡ್ತೀವಿ, ವಮನ ವಿರೇಚನ ಅಂತ ಇತ್ಯಾದಿ ಚಿಕಿತ್ಸಾ ಪದ್ಧತಿಗಳಿದೆ. ಈ ಚಿಕಿತ್ಸೆಯಲ್ಲಿ ನಾವು ನಮ್ಮ ಶರೀರದಲ್ಲಿ ಇರುವಂತಹ ಟಾಕ್ಸಿನ್ಸ್ ಅಥವಾ ಬೇಡದೇ ಇರುವಂತಹ ವಸ್ತುಗಳಿರುತ್ತೆ ನಮ್ಮಲ್ಲಿ, ನಮ್ಮ ಆಹಾರದಿಂದ ಉತ್ಪಾದನೆ ಆಗಿ ಅದು ಹೊರಗಡೆ ಹೋಗಿರಲ್ಲ, ಅಂತದನ್ನ ನಾವು ಶರೀರದಿಂದ ಹೊರಗಡೆ ಹಾಕ್ತೀವಿ. ಶರೀರದಲ್ಲಿ ಮಲವನ್ನು ಹೊರಗಡೆ ಹಾಕೋದು ಅಂತ. ಪುರುಷ ಮಾತ್ರ ಅಲ್ಲ, ಮಲ ಅಂದ್ರೆ ನಮ್ಮ ಶರೀರದಲ್ಲಿ ಯಾವ ಅಂಶ ನಮಗೆ ಬೇಡದೇ ಇರುವಂತದ್ದು ಹೆಚ್ಚಾಗಿರುತ್ತೋ ಅದನ್ನ ಹೊರಗಡೆ ಹಾಕೋದೆಲ್ಲ ಮಲಾನೆ. ಅಂತ ಮಲನ ನಮಗೆ ಬೇಡದೇ ಇರುವಂತಹ ದೋಷಗಳನ್ನ ನಾವು ಶರೀರದಿಂದ ಹೊರಗಡೆ ಹಾಕೋದು ಪಂಚಕರ್ಮ ಚಿಕಿತ್ಸೆ. ಈ ಚಿಕಿತ್ಸೆಯನ್ನು ಯಾರು ಶಾರೀರಿಕವಾಗಿ ಶಕ್ತಿಯುಕ್ತರಿರ್ತಾರೆ ಅಂತವರಲ್ಲಿ ನಾವು ಮಾಡಬಹುದು. ಯಾರಿಗೆ ಈ 60-65 ಆಗೋಗಿರುತ್ತೆ ಅಂತವರಲ್ಲಿ ಪಂಚಕರ್ಮ ಮಾಡೋದಕ್ಕೆ ಆಗೋದಿಲ್ಲ ಅಂತವರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆಹಾರದಲ್ಲಿ ಮತ್ತೆ ಔಷಧಗಳಿಂದ ನಾವು ಸರಿ ಮಾಡ್ತೀವಿ. ನಮ್ಮಲ್ಲಿ ಹಲವು ಬಗೆಯ ಔಷಧಗಳಿದೆ. ಆ ಔಷಧಗಳಿಂದ ನಾವು ಅವರ ಶುಗರ್ ಆಗ್ಲಿ, ಓವರ್ ಆಲ್ ಅವರ ಶರೀರದ ಒಂದು ಸಮತೋಲನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆಯುರ್ವೇದದಲ್ಲಿ ಪ್ರಮೇಹದ ಬಗ್ಗೆ ಒಂದು ಮುಖ್ಯವಾದ ಒಂದು ವಿಚಾರ ಇದೆ. ಪ್ರಮೇಹ ಅಂದ್ಕೂಡ್ಲೆ ಶುಗರ್ ಸರಿ ಮಾಡೋದು ಅಥವಾ ಶುಗರ್ ಬ್ಲಡ್ ಅಲ್ಲಿ ಏನಿದೆ ಅದು ಮಾತ್ರ ಸರಿ ಮಾಡೋದು ಮಾತ್ರ ವಿಚಾರ ಅಲ್ಲ. ನೀವು ಒಂದು 20-30 ವರ್ಷದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿನ ನೋಡಿದ್ರೆ ಪ್ರಮೇಹದಿಂದ ಅವನ ಶರೀರದ ಸಾರ ಕುಗ್ಗೋಗಿರುತ್ತೆ, ಮುಖ ಸಣ್ಣ ಆಗೋಗಿರುತ್ತೆ, ಅವರ ಮಾಂಸ ಪೂರ್ತಿ ಕಮ್ಮಿ ಆಗಿರುತ್ತೆ, ಯಾವುದೇ ಧಾತುವಿನ ಪೋಷಣೆ ಸರಿಯಾಗಿ ಆಗಿರೋದಿಲ್ಲ. ಶರೀರದಲ್ಲಿ ಇರುವಂತಹ ಧಾತುವಿನ ಪೋಷಣೆ ತುಂಬಾ ಕುಗ್ಗಿರುತ್ತೆ. ಆಯುರ್ವೇದದಲ್ಲಿ ಅದಕ್ಕೋಸ್ಕರನೇ ಇಂತ ಸಂದರ್ಭದಲ್ಲಿ ಅವರ ಶರೀರದ ಧಾತು ಪೋಷಣೆಯನ್ನು ಮಾಡದೆ ಮೂಲ ಉದ್ದೇಶ. ಶುಗರ್ ಬ್ಯಾಲೆನ್ಸ್ ಮಾಡೋದು ಒಂದು ಅಂಗ ಆದ್ರೆ ಅವರ ಧಾತುಗಳ ಸಮತೋಲನ ಮಾಡೋದು ಮತ್ತೆ ಪೋಷಣೆನ ಹೆಚ್ಚಿಸುವುದು ಮುಖ್ಯ ಉದ್ದೇಶ ಆಗಿರುತ್ತೆ ಆಯುರ್ವೇದದ ಚಿಕಿತ್ಸೆಯಲ್ಲಿ. ಈ ಒಂದು ಅಂಗ ಏನಿದೆ, ಪ್ರಮುಖ ಅಂಗ ಆಯುರ್ವೇದದ ಚಿಕಿತ್ಸೆಯಲ್ಲಿ, ಮಧುಮೇಹದ ಚಿಕಿತ್ಸೆಯಲ್ಲಿ ಮುಖ್ಯ ಘಟಕ ಇದು. ನಾವು ಪಂಚಕರ್ಮದಿಂದ ನಾವು ಅವರ ದೋಷಗಳನ್ನ ಶುದ್ಧೀಕರಣ ಮಾಡಿ ಅವರ ಶರೀರದ ಧಾತುಗಳನ್ನ ಪೋಷಣೆ ಮಾಡುವಂತ ಕಾರ್ಯ ನಾವು ಆಯುರ್ವೇದದಲ್ಲಿ ಮಾಡ್ತೀವಿ. ಅವರಿಗೆ ನಾವು ತುಂಬಾ ಸಲ ತುಪ್ಪ ತಗೋಬಾರ್ದು, ಯಾರಿಗೆ ಮಧುಮೇಹ ಇರುತ್ತೆ ಯಾರಿಗೆ ಬೊಜ್ಜುತನ ಇರುತ್ತೆ ಅವರಿಗೆ ನಾವು ತುಪ್ಪ ತಗೋಬಾರ್ದು ಅಂತೆಲ್ಲ ಹೇಳ್ತೀವಿ. ತುಪ್ಪನ ಕಾಯಿಸಿ ತಗೊಳ್ಳೋದಕ್ಕೂ ತುಪ್ಪನ ಫ್ರೈ ಮಾಡಿ ತಗೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾವು ಕಾಯಿಸಿರೋ ತುಪ್ಪನ ನಾವು ಆಹಾರದಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ LDL ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನಾವ್ ಏನ್ ಹೇಳ್ತೀವಿ ಅದು ನಮ್ಮಲ್ಲಿ ಕಮ್ಮಿ ಆಗುತ್ತೆ. ಆಧುನಿಕ ಕಾಲದಲ್ಲಿ ರಿಸರ್ಚ್ ಕೂಡ ಪ್ರೂವ್ ಮಾಡಿದೆ, ಕಾಯಿಸಿರೋ ತುಪ್ಪ ತಗೊಂಡಾಗ ನಮ್ಮ ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಮತ್ತೆ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. HDL ಜಾಸ್ತಿ ಆಗುತ್ತೆ, LDL ಅಂತ ಏನಿದೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅದು ಕಮ್ಮಿ ಆಗುತ್ತೆ. ಕರ್ದಿರೋ ತುಪ್ಪ ತಗೊಂಡಾಗ ತುಪ್ಪದ ಒಂದು ರಾಸಾಯನಿಕ ಇದು ಚೇಂಜ್ ಆಗುತ್ತೆ, ವ್ಯತ್ಯಾಸ ಆಗುತ್ತೆ.
1: ಕರಿಬಾರ್ದು.
0: ಕರ್ದಿರೋ ತುಪ್ಪನ ಕಮ್ಮಿ ತಗೋಬೇಕು, ಅವಾಯ್ಡ್ ಮಾಡಬೇಕು ಮಧುಮೇಹ ಇರೋರು. ಆದ್ರೆ ಕಾಯಿಸಿರೋ ತುಪ್ಪನ ತಗೊಳ್ಳೋದ್ರಲ್ಲಿ ಏನು ದೋಷ ಇಲ್ಲ. ಈ ಆಹಾರದಲ್ಲಿ ಇಂತಹ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಳ್ಳೋದು ಪ್ರಮುಖ ಆಗತ್ತೆ. ನಾವು ಬರೀ ಧಾತುಗಳನ್ನ ಶೋಷಣೆ ಮಾಡುವಂತ ಔಷಧಗಳು, ಧಾತುನ ಶೋಷಣೆ ಮಾಡುವಂತ ಆಹಾರಗಳನ್ನ ಮಾತ್ರ ಸೇವಿಸ್ತಾ ಇದ್ರೆ ನಮ್ಮ ಶರೀರದ ಪೋಷಣೆ ಹೆಂಗಾಗತ್ತೆ? ಸೊ ಶಾರೀರಿಕ ಪೋಷಣೆನ ಮಾಡುವಂತ ಆಹಾರನ ನಾವು ತಗೋಬೇಕಾಗತ್ತೆ. ಆದ್ರೆ ಶುಗರ್ ಜಾಸ್ತಿ ಆಗ್ಬಾರ್ದು. ಈ ರಾಗಿ ಹಂಗೇನೆ, ರಾಗಿ ಶಾರೀರಿಕ ಪೋಷಣೆ ಜಾಸ್ತಿ ಮಾಡುತ್ತೆ ಆದ್ರೆ ಶುಗರ್ ಜಾಸ್ತಿ ಮಾಡೋದಿಲ್ಲ. ಈ ತರ ಆಹಾರನ ನಾವು ತಗೋಬೇಕಾಗತ್ತೆ.
1: ಹಾಗೇನೆ ಡಾಕ್ಟರ್, ಈ ಮಧುಮೇಹ ಇತ್ತೀಚೆಗೆ ಮಧ್ಯ ವಯಸ್ಸಿನವರಿಗೆ ಹೆಚ್ಚಾಗಿ ಬರ್ತಾ ಇದೆ, ಅದು ಕೆಲವರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ, ಅವ್ರಿಗೆ ಗೊತ್ತೇ ಆಗೋದಿಲ್ಲ ಮಧುಮೇಹ ಇದ್ದಂತವ್ರಿಗೆ ಅಂತ ಈ ತರ ಎಲ್ಲ ಕೇಳ್ತಾ ಇರ್ತೇವೆ. ಇದಕ್ಕೆ ಏನ್ ಕಾರಣ, ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ಹೇಳ್ತೀರಿ?
0: ಎರಡು ಕಾರಣ. ಮೊದಲನೇ ಕಾರಣ ಇದ್ರಲ್ಲಿ ಒಂದು ಏನಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವ್ ಹೇಳ್ತೀವಿ, ಚಟುವಟಿಕೆ ರಹಿತ ಜೀವನ ಶೈಲಿ. 20-25 ವರ್ಷವಾಗಿಂದಾನೆ ಮೊಬೈಲಿನ ವೀಕ್ಷಣೆ ಜಾಸ್ತಿ ಆಗಿರೋದ್ರಿಂದ ಶಾರೀರಿಕ ಚಟುವಟಿಕೆ ತುಂಬಾ ಕಮ್ಮಿ ಆಗಿದೆ. ಯಾರಿಗೆ ಶಾರೀರಿಕ ಚಟುವಟಿಕೆ ಕಮ್ಮಿ ಆಗಿದೆ ಅವರ 15-20 ವರ್ಷ ಆದ್ಮೇಲೆ ಬರ್ತಿತ್ತು, ಇವಾಗ ಅದು 30-35 ವರ್ಷಕ್ಕೆ ಬರೋ ತರ ಆಗಿದೆ. ಆಮೇಲೆ ಇನ್ನೊಂದು ಮುಖ್ಯ ಕಾರಣ ಮಾನಸಿಕ ಒತ್ತಡ. ನಮ್ಮಲ್ಲಿ ಹೊರಗಡೆ ಇರುವಂತಹ ಸಮಾಜವನ್ನು ಎದುರಿಸುವಾಗಲಿ ನಮ್ಮ ದೈನಂದಿನ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ನಾವು ಸಹಿಸದೆ ತುಂಬಾ ಸೂಕ್ಷ್ಮ ರೂಪದಲ್ಲಿ ನಾವು ಬಳಲ್ತಾನೆ ಇದ್ರೆ, ಮತ್ತೆ ಮತ್ತೆ ಶೋಷಣೆ ಆಗ್ತಾನೆ ಇದ್ರೆ ಮನಸ್ಸಿಗೆ, ಅವಾಗ ಬೇಗ ಈ ತರದ ಕಾಯಿಲೆಗಳು ಬರುವಂತ ಚಾನ್ಸಸ್ ಇರುತ್ತೆ. ಇದು ಮಾತ್ರ ಅಲ್ಲ, ಹೃದಯದಾಗ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಮಾನಸಿಕ ಒತ್ತಡದಿಂದ ತುಂಬಾ ಬೇಗ ಬರೋ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಇಲ್ಲಿ ಪ್ರಮುಖವಾಗಿ ಮಾನಸಿಕ ಒತ್ತಡ,
0: ಅದು ಕೂಡ ತುಂಬಾ ಮುಖ್ಯ.
1: ಹಾಗೆ ಡಾಕ್ಟರ್, ಈಗ ಮಧುಮೇಹಕ್ಕೆ ಸಂಪೂರ್ಣ ಗುಣ ಆಗುತ್ತೆ ಈಗ ಚಿಕಿತ್ಸೆ ತಗೊಂಡಾಗ, ಅಥವಾ ನಿಯಂತ್ರಣ ಮಾತ್ರ ಸಾಧ್ಯ ಆಗತ್ತಾ?
0: ಇಲ್ಲ, ಸಂಪೂರ್ಣ ಗುಣ ಖಂಡಿತ ಆಗತ್ತೆ. ನಾವು ಯಾವ ಹಂತದಲ್ಲಿ ಚಿಕಿತ್ಸೆಗೆ ಬರ್ತಿದೀವಿ ಅಂತ ನಾವು ಅದನ್ನ ಮೊದಲೇ ತಿಳ್ಕೊಂಡು ಮಧುಮೇಹದ ಲಕ್ಷಣಗಳನ್ನ ಗಮನಿಸಿ ಅದಕ್ಕೆ ಚಿಕಿತ್ಸೆಗೆ ನಾವು ಬಂದ್ರೆ ನಾವು ಅದನ್ನ ಪಂಚಕರ್ಮದ ಮೂಲಕ ಮತ್ತೆ ಬೇರೆ ಬೇರೆ ಔಷಧಗಳ ಮೂಲಕ ಅದನ್ನ ನಾವು ಸರಿ ಮಾಡಿ ಆಹಾರ ಮತ್ತೆ ವ್ಯಾಯಾಮಗಳಿಂದ ನಾವು ನಮ್ಮ ಲೈಫ್ ಸಮತೋಲನ ಮಾಡಿದ್ರೆ ಔಷಧಗಳ ಜೀವನ ಪೂರ್ತಿ ತಗೊಳ್ಳೋ

0: ಅವಶ್ಯಕತೆ ಬರದೇನೆ ಇರಬಹುದು. ಯಾರು ಮಧುಮೇಹ ತುಂಬಾ ಉಪದ್ರವಗಳು ಬಂದ್ಬಿಟ್ಟಿದೆ, ಯಾವುದೋ ಬೇರೆ ಸಮಸ್ಯೆಗಳು ಕಾಂಪ್ಲಿಕೇಶನ್ಸ್ ಆಗಿದೆ, ಅವಾಗ ನಮಗೆ ಔಷಧದ ಸಹಾಯ ಬೇಕಾಗತ್ತೆ. ಅದನ್ನ ಡಯಾಗ್ನೋಸ್ ಮೊದಲೇ ಆಗಿದ್ರೆ, ಅದು ಲಕ್ಷಣಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಅದನ್ನ ನಾವು ಆಹಾರ ಮತ್ತೆ ಇದನ್ನ ಸರಿಪಡಿಸ್ಕೊಂಡ್ರೆ ಅವಾಗ ಔಷಧದ ಸಹಾಯ ತುಂಬಾ ಬೇಕಾಗೋದಿಲ್ಲ. ಕಂಡುಬರುವಂತಹ ಮೂಲ ಸಮಸ್ಯೆ ಏನಂದ್ರೆ, ನಾವು ಔಷಧ ತಗೋತೀವಿ, ಯಾವ ಆಹಾರ ಬೇಕಾದ್ರೂ ಸೇವಿಸ್ತೀವಿ, ನಾವು ವ್ಯಾಯಾಮ ಮಾಡೋದಿಲ್ಲ, ಈ ತರ ಒಂದು ಸಮಾಜದ ಒಂದು ಮನಸ್ಸಿನ ಮೈಂಡ್ ಸೆಟ್ ಅದೇ ಇರೋದು. ನಾವು ಏನ್ ಬೇಕೋ ತಿಂತೀವಿ, ಮೆಡಿಸನ್ ತಗೊಂಡ್ರೆ ಸಾಕು ಅಂತ ಆಗತ್ತೆ. 10 ವರ್ಷ ಆದ್ಮೇಲೆ ಏನಾಗತ್ತೆ ಅಂದ್ರೆ, ಮೆಡಿಸನ್ ನಾವು ತಗೋಬೇಕಾಗತ್ತೆ, ಆದ್ರೆ ಇನ್ನು ಜಾಸ್ತಿ ತಗೋಬೇಕಾಗತ್ತೆ, ಇಲ್ಲ ಇನ್ಸುಲಿನ್ ಹೋಗ್ಬೇಕಾಗತ್ತೆ, ಈ ತರದೆಲ್ಲ ಸಮಸ್ಯೆಗಳು ಬಂದ್ಬಿಡುತ್ತೆ. ಅವಾಗ ಶರೀರ ತುಂಬಾ ಕುಗ್ಗೋಗಿರುತ್ತೆ, ಅವಾಗ ನಮ್ಮ ಸಫರಿಂಗ್ ಅಂತ ನಾವೇನ್ ಹೇಳ್ತೀವಿ, ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್, ಅದು ಜಾಸ್ತಿ ಆಗುತ್ತೆ, ಅದನ್ನ ನಿಯಂತ್ರಣ ಮಾಡೋದು ಕಷ್ಟ ಆಗುತ್ತೆ.
1: ನಮ್ ಕೈಲೇ ಇದೆ ಅಂತ
0: ಹೇಳ್ತಾರೆ
1: ಅಲ್ವಾ. ಹಾಗೇನೆ ಡಾಕ್ಟರ್, ಕೊನೆಯದಾಗಿ ಮಧುಮೇಹ ಬರದೇ ಇದ್ದಂಗೆ ನೋಡ್ಕೊಳ್ಳೋ ನಿಟ್ಟಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದ್ರೆ, ನಮ್ ಕೇಳಿದರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಮಧುಮೇಹ ನಿಯಂತ್ರಣದಲ್ಲಿ ಮತ್ತೆ ಮತ್ತೆ ಹೇಳ್ತಿರುವಂತ 3 ವಿಷಯಗಳು, ಆಹಾರನ ನಿಯಂತ್ರಣ ಮಾಡೋದು, ಮನಸ್ಸಿನ ಸ್ಥಿತಿ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥದ್ದು, 3ನೇದು ಅತಿ ಮುಖ್ಯವಾದದ್ದು ವ್ಯಾಯಾಮ. ಈಗಿನ ಆಧುನಿಕ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಜೀವಾಣುಗಳು ಏನಿದೆ, ಸೆಲ್ ಅಂತ ನಾವು ಹೇಳ್ತೀವಿ, ಸೆಲ್ ಒಳಗಡೆ ಶುಗರ್ ಹೋಗ್ಬೇಕು. ಪ್ರಮೇಹದಲ್ಲಿ ಏನಾಗತ್ತೆ ಅಂದ್ರೆ, ಈ ರಕ್ತದಲ್ಲಿ ಸಂಚರಣ ಆಗ್ತಿರುವಂತಹ ಸಕ್ಕರೆ ನಮ್ಮ ಜೀವಾಣು ಒಳಗಡೆ ಹೋಗದೇ ಇರೋ ತರ ಅಲ್ಲಿ ಒಂದು ಬ್ಲಾಕ್ ಆಗೋಗಿರುತ್ತೆ. ಈ ಬ್ಲಾಕ್ ಓಪನ್ ಆಗದೆ ವ್ಯಾಯಾಮ ಮಾಡಿದಾಗ, ನಾವು ಮಧುಮೇಹನ ರಿವರ್ಸ್ ಮಾಡ್ತೀವಿ ಅಂತ ನಾವ್ ಹೇಳ್ತೀವಿ ಅಂದ್ರೆ, ಯಾರು ವ್ಯಾಯಾಮ ಮಾಡ್ತಾರೋ ಅಂತವರಲ್ಲಿ ಮಾತ್ರ ಮಾಡಕ್ ಸಾಧ್ಯ, ಪ್ರಯತ್ನ ಪಡಬಹುದೇ ಹೊರತು, ಯಾರು ವ್ಯಾಯಾಮನೇ ಮಾಡೋದಿಲ್ಲ, ಯಾರು ಆಹಾರದ ಚಟುವಟಿಕೆಗಳಲ್ಲಿ ಏನು ನಿಯಂತ್ರಣ ಇರೋದಿಲ್ಲ ಅಂತವರಲ್ಲಿ ನಾವು ಮಧುಮೇಹನದಲ್ಲಿ ಏನು ಔಷಧಿ ಇಲ್ಲದೆ ಸರಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ರೆ ಅದು ತುಂಬಾ ಕಷ್ಟ.
1: ಒಳ್ಳೆಯದು ಡಾಕ್ಟರ್ ಸುಕೃತ್ ಅವರೇ, ತಾವು ಇದುವರೆಗೂ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಆಹಾರ, ಜೀವನ ಶೈಲಿ, ಚಿಕಿತ್ಸೆ ಹೇಗಿದೆ ಆಯುರ್ವೇದದಲ್ಲಿ, ಆಹಾರ ಮತ್ತು ವ್ಯಾಯಾಮ ಮಾನಸಿಕ ಸ್ಥಿತಿಯನ್ನು ನಾವು ಉತ್ತಮವಾಗಿ ಇಟ್ಕೊಂಡಾಗ ನಿಯಂತ್ರಣನೂ ಸಾಧ್ಯ, ಬರದೇ ಇದ್ದಂಗೆ ನೋಡ್ಕೊಳ್ಳೋಕು ಸಾಧ್ಯ ಅಂತ ವಿಸ್ತೃತವಾದ ಮಾಹಿತಿ ತಿಳಿಸಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರಗಳು.
2: ಆಯುರ್ವೇದ ಪದ್ಧತಿಯಲ್ಲಿ ಮಧುಮೇಹವನ್ನು ತಡೆಗಟ್ಟುವುದು ಮತ್ತು ಅದರ ನಿರ್ವಹಣೆ ಈ ಕುರಿತು ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಸುಕೃತ್ ಜಿ ಅವರೊಂದಿಗೆ ನಡೆದ ಮಾತುಕತೆಯನ್ನು ಆಲಿಸಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಶಿಲ್ಪಾ ಹೆಚ್ಎಂ. ಇದು ಇಂದಿನ ಆರೋಗ್ಯ ಕಾರ್ಯಕ್ರಮ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ.

ಶ್ರೋತೃಗಳೇ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಗಾದೆ ಬಿಡಿಸಿ ಗಾದೆಯ ಗಾಡಿ. ಶ್ರೋತೃಗಳಿಗೆ ಗಾದೆಗಳ ಕುರಿತು ಪ್ರಶ್ನೆಗಳನ್ನು ಕೇಳಲಾಗತ್ತೆ, ಉತ್ತರಗಳನ್ನು ಕಳಿಸುವ ಮೂಲಕ ನಮ್ಮೆಲ್ಲ ಪ್ರಿಯ ಶ್ರೋತೃಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ. ಗಂಟೆಗೆ ಚಿತ್ರಲಹರಿ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಆಲಿಸಬಹುದು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಕಲ್ಲದೇವರಪುರದ ಶ್ರೀಮತಿ ಓಬಾಳಮ್ಮ ಮತ್ತು ತಂಡದವರಿಂದ ನೀರು ತುಂಬುವ ಪದ.

ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಮಧುರವಾದಂತಹ ಚಿತ್ರಗೀತೆಗಳು ಮೂಡಿಬರಲಿದೆ. 2:40 ಭಾವಗೀತೆಗಳು, ಇದರಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ದರಾ ಬೇಂದ್ರೆ ಹಾಗೂ ಶಿವಾನಂದ ಬೇಕಲ್ ಅವರ ಕವನಗಳನ್ನು ಆಲಿಸಬಹುದು. 3:00 ನೇರ ಫೋನ್ ಇನ್ ಕಾರ್ಯಕ್ರಮ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಮಧುರವಾದಂತಹ ಚಿತ್ರಗೀತೆಗಳು.

ಸಂಜೆ 6 ಗಂಟೆಗೆ ಸೇವಾ ಮಾಹಿತಿ ಪ್ರಸಾರವಾಗಲಿದೆ. 6:51ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕತ್ತೆ ಹಾಲಿನ ಮಹತ್ವ, ಉಪಯೋಗ ಮತ್ತು ಮೌಲ್ಯವರ್ಧನೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಗೌಡ ಪ್ರಮೋದ್ ಗೌಡ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026ರ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ನಂತರ ಸಮತೋಲನ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರಾತ್ರಿ 7:45ಗೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಕನ್ನಡ ಚಿತ್ರಗೀತೆಗಳು.

ರಾತ್ರಿ 9:15ಕ್ಕೆ ಭಾವಗೀತೆಗಳನ್ನ ಕೇಳಬಹುದು. ಇದರಲ್ಲಿ ಸಾಶಿ ಮರುಳಯ್ಯ, ಜಂಬಣ್ಣ ಅಮರ ಚಿಂತ ಹಾಗೂ ಚಂದ್ರಶೇಖರ ಕಂಬಾರ್ ಅವರ ಕವನಗಳನ್ನು ಆಲಿಸಬಹುದು.

ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯಕ್ಷಗಾನ ಪ್ರಸಂಗ ಕರ್ಣವೇಧ ಭಾಗ ಎರಡು ಮೂಡಿಬರಲಿದೆ. ನಡೆಸಿಕೊಡುತ್ತಾರೆ ಸರ್ವೇಶ್ವರ ಕೃಷ್ಣ ಹೆಗಡೆ, ಮೂರೂರು ಕುಮಟ ಮತ್ತು ತಂಡದವರಿಂದ. ಹತ್ತು ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಇನ್ನು ಬೆಂಗಳೂರು ಕೇಂದ್ರದಿಂದ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಭುವನದ ಭಾಗ್ಯ. ಅಹಲ್ಯಾಬಾಯಿ ಹೋಳ್ಕರ್, ರಚನೆ ಶ್ರೀಲತಾ ಬಾಳಿಕ, ಪ್ರಸ್ತುತಿ ಸಮಸ್ತ ಶ್ರೋತೃ ಬಳಗ, ಮೈಸೂರು. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟ್ ಮಂಜುಳಾ ಮತ್ತು ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟ್ ಸುಮಂಗಲ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನ ನಿಮ್ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಕೇಳುಗರೆ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಕುರಿತು ಕಿರುಮಾಹಿತಿಯನ್ನ ತಿಳಿತಾ ಸಾಕೋಣ. ಅದಕ್ಕೂ ಮುನ್ನ ಮುಕುಂದ ಮುರಾರಿ ಚಿತ್ರದ ಈ ಒಂದು ಸುಂದರ ಗೀತೆ ಮೂಡಿ ಬರ್ತಾ ಇದೆ. ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಸಾಹಿತ್ಯವನ್ನು ಬರೆದಿದ್ದಾರೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ ಅಚುಂಜನ್ಯಾ.

ಶ್ರೋತೃಗಳೇ, 9:11 ಆಗಿದೆ. ಈ ದಿನದ ವಿಶೇಷತೆ ಕುರಿತು ಮಾತನಾಡುವುದಾದರೆ, ಈ ದಿನ ಅಂತಾರಾಷ್ಟ್ರೀಯ ದಾದಿಯರ ದಿನ. ಆಧುನಿಕ ಮತ್ತು ವೃತ್ತಿಪರ ನರ್ಸಿಂಗ್ಗೆ ಭಾಷ್ಯ ಬರೆದವರು ಸ್ವತಃ ದಾದಿಯಾಗಿದ್ದ ಸಮಾಜ ಸುಧಾರಕಿ ಇಟಲಿಯ ಫ್ಲಾರೆನ್ಸ್ ನೈಟಿಂಗೇಲ್. 1860ರಲ್ಲಿಯೇ ಅವರು ಲಂಡನ್ನ ಸಂತ ಥಾಮಸ್ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸ್ಕೂಲ್ ಅನ್ನು ಆರಂಭ ಮಾಡ್ತಾರೆ. ನೈಟಿಂಗೇಲ್ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಅಷ್ಟೇ ಪರಿಣಿತಿಯನ್ನು ಪಡೆದುಕೊಂಡವರು. ದಾದಿಯರ ಒಂದು ಸೇವೆಯನ್ನು ಗುರುತಿಸುವ ಒಂದು ಉದ್ದೇಶದಿಂದಾಗಿ ಇದೇನೋ ಆಚರಿಸಲಾಗುತ್ತೆ. ಅಂದರೆ ಮೇ 12 ಅಂತಾರಾಷ್ಟ್ರೀಯ ದಾದಿಯರ ದಿನ ಅಂತ ಹೇಳಿ ಇದನ್ನು 1965ರಿಂದ ಆಚರಿಸಲಾಗುತ್ತೆ. ಎಲ್ಲ ದಾದಿಯರಿಗೂ ಕೂಡ ಶುಭಾಶಯಗಳು ಅಂತ ತಿಳಿಸ್ತಾ ದಾದಿಯರ ದಿನದ ಶುಭಾಶಯವನ್ನು ಕೋರ್ತಾ ಈ ದಿನ 11 ಗಂಟೆಗೆ ಆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮವೂ ಕೂಡ ಇರುತ್ತೆ. ಅದರೊಟ್ಟಿಗೆ ದಾದಿಯರ ಕುರಿತು ಅವರ ಒಂದು ಸೇವೆಯನ್ನು ತಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಹಾಸ್ಪಿಟ್ಲ್ ಸೇರಿದವರೆ, ಅವರ ಒಂದು ಸೇವೆಯನ್ನ ಒಂದು ಕವನದ ಮೂಲಕ ಆಗಲಿ ಅವರ ಕುರಿತು ಮಾತನಾಡೋದಾಗ್ಲಿ ಮಾತನಾಡಬಹುದು ಈ ದಿನ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಈಗ ಮತ್ತೊಂದು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ.

ಕೇಳುಗರೆ, ಈ ದಿನ ತತ್ವಶಾಸ್ತ್ರ ಭಾಷಣಕಾರ ಹಾಗೂ ಆಧ್ಯಾತ್ಮಿಕ ಚಿಂತಕ ಜಿಟ್ಟು ಕೃಷ್ಣಮೂರ್ತಿಯವರ ಜನ್ಮದಿನ. ಇವರು 1895 ಮೇ 12 ಆಂಧ್ರಪ್ರದೇಶದ

ಸ್ಟುಡಿಯೋ ಸಮಯ 9:53 ವಿಕ್ಸ್ ಮೇಲಡ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಪಿ ಕೆ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಅವರು.

ಶ್ರೋತೃಗಳೇ, 11 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನ, ಅಂದ್ರೆ ನರ್ಸ್. ನಿಮ್ಮ ಜೀವನದಲ್ಲಿ ಯಾವ್ದಾದ್ರೂ ಸಂದರ್ಭದಲ್ಲಿ ಒಬ್ಬ ನರ್ಸ್ ತೋರಿಸಿದಂತಹ ಕಾಳಜಿ ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಹಾಗೆ ಉಳಿದಿರುತ್ತೆ ಅಲ್ವಾ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಆ ಒಂದು ಸಮಯದಲ್ಲಿ ಅಂತ ಆ ಒಂದು ನೆನಪನ್ನ ನಮ್ಮೊಟ್ಟಿಗೆ ಹಂಚ್ಕೊಬಹುದಾಗಿದೆ. ಅದೇ ರೀತಿಲಿ ಅವರ ಕುರಿತು ಕವನಗಳನ್ನು ಕೂಡ ಹೇಳ್ಬೋದಾಗಿದೆ. ತೀರಾ ಲೈನ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ನೀವು ವಾಟ್ಸಪ್ ಮೂಲಕ ಕೂಡ ಸಂದೇಶವನ್ನ ಕಳಿಸಬಹುದು 11 ಗಂಟೆಗೆ ಅಂತ ಈ ಮೂಲಕ ತಿಳಿಸ್ತಾ ಇಲ್ಲಿಗೆ ಈ ಹೊತ್ತಿನ ಮಿಕ್ಸ್ ಮೆಲಡಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ನಿಮ್ ಜೊತೆಯಾಗಿ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 9:35. ಈಗ ಮಧುರವಾದಂತಹ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ ಹಾಡಿದ್ದಾರೆ ಸಿ ಅಶ್ವಥ್.

ಭಾವಗೀತೆಗಳು ಇದುವರೆಗೆ ಮೂಡಿಬಂದಿತು. ಶ್ರೋತೃಗಳೇ ಗಮನಿಸಿ, ಈ ಬೆಳಗ್ಗೆ 11 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ನಮ್ಮ ನಿಲಯದಿಂದ. ಈ ಕಾರ್ಯಕ್ರಮದಲ್ಲಿ ಈ ದಿನ ಅಂತಾರಾಷ್ಟ್ರೀಯ ದಾದಿಯರ ದಿನ ಅಂದ್ರೆ ನರ್ಸ್ ಅಂತ ಹೇಳ್ಬೋದು. ಇವರ ಕುರಿತು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ಸಂದರ್ಭದಲ್ಲಿ ಒಬ್ಬ ನರ್ಸ್ಗಳಿಂದ ನಿಮಗೆ ಅವರು ತೋರಿಸಿದಂತಹ ಪ್ರೀತಿ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಅದೇ ರೀತಿಯಲ್ಲಿ ಖುಷಿ ಅನ್ಸತ್ತೆ, ಅವರು ಸಾಂತ್ವನ ಮಾಡಿದ್ದೆ ಏನೂ ಆಗಲ್ಲ ಅಂತ ಎಲ್ಲ ನಮಗೆ ಹೇಳ್ತಾ ಇರ್ತಾರೆ, ಅದರ ಕುರಿತು ನೀವು ಕೂಡ ಮಾತನಾಡಬಹುದು, ಅವರನ್ನ ನೆನಪು ಮಾಡ್ಕೊಬಹುದು ಈ ದಿನ. ಅದೇ ರೀತಿಯಲ್ಲಿ ಅವರ ಕುರಿತು ಕವನಗಳನ್ನು ಕೂಡ ಬರ್ತಿದ್ರು ಕೂಡ, ಅನೇಕ ಜನರು ಕವನಗಳನ್ನು ಬರೆಯುವಂತಹ ಆಸಕ್ತಿ ಇರುವಂತವರು ಕೇವಲ 4-5 ಲೈನ್ಗಳಲ್ಲಿ ಕವನಗಳನ್ನ ಬರೆದು ನಮ್ಮೊಟ್ಟಿಗೆ ಹಂಚಿಕೊಂಬೋದು ನಮ್ಮ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ನಮ್ಮ ದೂರವಾಣಿ ಸಂಖ್ಯೆ ಈಗೊಮ್ಮೆ ಹೇಳ್ತೇನೆ, ನಂತರದಲ್ಲೂ ಕೂಡ ತಿಳಿಸ್ತೇನೆ. ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 0822 2200 704. ಈ ಒಂದು ಸಂಖ್ಯೆಗೆ ಕರೆ ಮಾಡಿ 11 ಗಂಟೆಗೆ ಅಂತ ಹೇಳ್ತಾ, ಇದೀಗ ಸಮಯ ಆಗ್ತಾ ಇದೆ 9:52. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 175 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನ ನಮ್ಮೆಲ್ಲ ಶ್ರೋತೃಗಳು ಕೂಡ ಬೆಳಗ್ಗಿನಿಂದ ಕಾರ್ಯಕ್ರಮವನ್ನ ಆಲಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸಿದ್ದಾರೆ, ಅದನ್ನ ಓದುವಂತಹ ಸಮಯ ಇದಾಗಿದೆ.

ಶ್ರೋತೃ ಬಳಿ ಸಾಕಷ್ಟು ಸಂದೇಶಗಳು ಬಂದು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂದರೆ, ಹೊನ್ನೂರಲ್ಲಿ ಹನುಮಂತಪುರ ಅಂದ್ಕೊಂತೀನಿ, ಹೊನ್ನೂರಲ್ಲಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದ್ದು, ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ ಗಡತೆ ಅವರು ಕೂಡ ಕೆರೆಬೀನರ್ ಹಳ್ಳಿಯಿಂದ ಕಳಿಸಿದ್ದಾರೆ. ಪಿಕ್ಚರ್ SMS ನ ಕಳಿಸ್ಬಿಡಿ ಅಂತ ದಯವಿಟ್ಟು ಹೇಳ್ತಾನೆ ಇರ್ತಾನೆ. ಅವರ ಹೆಸರನ್ನು ಕೂಡ ನಾನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಆ ಇಮೇಜಸ್ ಅದನ್ನೆಲ್ಲ ಕಳಿಸ್ಬಿಡಿ ಇಲ್ಲಿ, ಅದು ನಿಮಗೆ ನೋಡೋದಕ್ಕೂ ಕೂಡ ಬರೋದಿಲ್ಲ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ವಾರವೂ ಕೂಡ ಹೇಳ್ತಾ ಇರ್ತೀನಲ್ವಾ. ಇನ್ನು BH ಆಂಜನೇಯ ಓಲ್ಡ್ ಟೌನ್ ಹನುಮಂತಪುರ ಹನುಮಂತ ನಗರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಇವತ್ತಿನ ಕರ್ಜಗಿ ಅವರ ಕಥನದಲ್ಲಿ ರಬಿಯಾ ಎಂಬ ಸೂಫಿ ಸಂತಳ ಒಂದು ಘಟನೆ ಹೇಳಿದ್ರು, ದೇವರಲ್ಲಿ ನಂಬಿಕೆ ಮುಖ್ಯ ಅಂತ. ಆ ಪ್ರತಿಮಾ ನಾಯಕ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೋಪ ವೆಂಕಟೇಶ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕನ್ನಡ ಸಾಹಿತ್ಯ ಲೋಕದ ಕಾದಂಬರಿಗಾರ್ತಿ ವಾಣಿ ಅಂದರೆ ಸುಬ್ಬಮ್ಮ ಅವರ ಜನ್ಮದಿನವೂ ಕೂಡ ಅಂತ ತಿಳಿಸ್ತಾ ಇದ್ದಾರೆ. ಓಕೆ, ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನದ ಒಂದು ಕವನ ಕೂಡ ಮರೆತು ಕಳಿಸಿದ್ದಾರೆ. ನಿಮ್ಮ ಕವನವನ್ನು 11 ಗಂಟೆಗೆ ಮತ್ತೆ SMS ಮಾಡಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಒಂದು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ ಇರುವ ಪ್ರಯುಕ್ತ

ಆ ನೇರ ಫೋನ್ ಇನ್ ಕಾರ್ಯಕ್ರಮವೂ ಕೂಡ ಇರುತ್ತೆ. ಸಾಧ್ಯವಾಗದೇ ಇದ್ದವರು ಕವನಗಳನ್ನು ನೀವು ವಾಟ್ಸಪ್ ಮೂಲಕ ಕೂಡ ಸಂದೇಶವನ್ನು ಕಳಿಸ್ಬೋದು ಅಂತ ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶರಣು ಶರಣಾರ್ಥಿಗಳು ಅಂತ ಕಳಿಸಿದ್ದಾರೆ. ತಮಗೂ ಕೂಡ ಶರಣು ಶರಣಾರ್ಥಿ ಯುವರಾಜ್ ಮತ್ತು ಮನೆಯವರು ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ತಾಲೂಕಿನ ಯಮ್ಮಿಕನೂರು ಗ್ರಾಮದಿಂದ ಗುರುರಾಜ್ ಕರ್ಜಗಿ ಅವರ ಕಥನದಲ್ಲಿ ಕರುಣಾಳ ಬಾಬಳಕ್ಕೆ ಕಥನದಲ್ಲಿ ಮೂಡಿಬಂತಹ ರಬಿಯ ಕಥನ ಮನಮುಟ್ಟುವಂತಿತ್ತು ಅಂತ ಕಳಿಸಿದ್ದಾರೆ. ಚಂದ್ರಕಾಂತ್ ನೆಲಗೊಂಡೆ ದಾವಣಗೆರೆಯಿಂದ ಕಳಿಸಿದ್ದಾರೆ. ಆರೋಗ್ಯ ಕಾರ್ಯಕ್ರಮದಲ್ಲಿ ಬಂಜೆತನದ ಬಗ್ಗೆ ಮಾಹಿತಿ ಜೊತೆಗೆ ಬದುಕು ಚಟಕಾಪಂಡಿ ಕಾರ್ಯಕ್ರಮದ ಕಾರ್ಪೆಂಟರ್ ಅವರ ಜೀವನದ ದಾರಿ ಕೇಳಿ ತುಂಬನೇ ಸಂತೋಷ ಆಯಿತು, ಎರಡು ಕಾರ್ಯಕ್ರಮ ಮನಕ್ಕೆ ಹತ್ತಿರ ಆಯಿತು ಅಂತಲೂ ಕೂಡ ಹಂಚಿಕೊಂಡಿದ್ದಾರೆ. ನ್ಯಾಮತಿಯ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ನಿನ್ನೆ ನಡೆದಂತಹ ನೆನಪಿನ ಸವಿ ನೆನಪು ಕಾರ್ಯಕ್ರಮ ಇಷ್ಟ ಆಯಿತು. ಒಳ್ಳೊಳ್ಳೆ ಚಿತ್ರಗೀತೆಗಳು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮೆನ್ಷನ್ ಮಾಡಿ ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ ನಮಸ್ತೆ ಗೀತಾರಾಧನ ಕಾರ್ಯಕ್ರಮದಲ್ಲಿ ಕೌಶಿಕಿ ನದಿ ಅಥವಾ ಕೋಸಿ ನದಿಯ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಕೌಶಿಕಿ ನದಿ ಎಲ್ಲಿ ಹುಟ್ಟಿತು, ಎಲ್ಲೆಲ್ಲಿ ಹರಿಯಿತು, ಯಾವ ಯಾವ ನದಿಗಳು ಸೇರಿಕೊಂಡು ಗಂಗಾ ನದಿ ಸೇರಿತು, ಎಲ್ಲ ಮಾಹಿತಿ ತುಂಬ ಇಷ್ಟ ಆಯಿತು, ಧನ್ಯವಾದ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ನಮಸ್ತೆ ಶುಭೋದಯ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತ್ ಕುಮಾರ್ ಅವರು ಕೂಡ ಕಳಿಸಿದ್ರೆ ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಗೀತಾರಾಧನ ಕಾರ್ಯಕ್ರಮದಲ್ಲಿ ಕೌಶಿಕಿ ನದಿಯ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಚಿತ್ರಗೀತೆಗಳು ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಹಂಪಣ್ಣ ನ್ಯಾಮತಿಯಿಂದ ಬದುಕು ಚಟಕಾಪಂಡಿ ಕಾರ್ಯಕ್ರಮದಲ್ಲಿ ವೃತ್ತಿಯಲ್ಲಿ ಕೆಲಸ ಮಾಡುವಂತಹ ರಾಜು ಅವರು ಅವರೊಂದಿಗೆ ನಡೆಸಿದಂತಹ ಸಂದರ್ಶನ ಚೆನ್ನಾಗಿತ್ತು. ಎಲೆಮರೆಯ ಕಾಯಿ ಆಗಿರುವಂತಹ ಇಂತಹ ಮುತ್ತುಗಳಿಗೆ ಆಕಾಶವಾಣಿ ಅವಕಾಶ ಒದಗಿಸ್ತಾ ಇರೋದು ಒಳ್ಳೆಯ ಕೆಲಸ. ರಾಜು ಅವರಿಗೆ ಒಳ್ಳೆಯ ಪ್ರತಿಭೆ ಇದೆ, ಇವರಿಗೆ ಅವಕಾಶ ಸಿಕ್ಕಿದ್ರೆ ಒಳ್ಳೆಯ ಸಾಹಿತಿ ಮತ್ತು ಹಾಡುಗಾರನಾಗಿ ಬೆಳೀತಾರೆ ಅಂತ ಕೂಡ ಆಶಿಸಿದ್ದಾರೆ. ಆರೋಗ್ಯವಾಣಿ ಕಾರ್ಯಕ್ರಮದಲ್ಲೂ ಕೂಡ ಡಾಕ್ಟರ್ ಸುಕೃತ ಅವರು ಮಧುಮೇಹ ಯಾಕೆ ಬರುತ್ತೆ, ಏನು ಕಾರಣ, ಹೇಗೆ ನಿಯಂತ್ರಿಸಬಹುದು, ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿ ಹೇಗಿರಬೇಕು, ಪ್ರತಿಯೊಂದು ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರು. ಅವರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಸದಾಶಿವಪ್ಪ ಮಣ್ಘಟ್ಟದಿಂದ ಇದನ್ನ ಸಕ್ಕರೆ ಕಾಯಿಲೆ ವ್ಯಕ್ತಿಗಳು ಆಹಾರ ಹೇಗೆ ತೆಗೆದುಕೊಳ್ಳಬೇಕು ಎನ್ನುವಂತಹ ಉತ್ತಮವಾದಂತಹ ಮಾಹಿತಿ ವೈದ್ಯರಿಂದ ಆಕಾಶವಾಣಿಯಿಂದ ನಮಗೆ ತಿಳಿತು ಅಂತ ಕಳಿಸಿದ್ದಾರೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಏಳು ಕಾಲಿಕೆ ಮುಡಿಗೆ ಬಂದಂತಹ ಬದುಕು ಜಟಕಾಬಂಡಿ ಕಾರ್ಯಕ್ರಮ ಕಾರ್ಪೆಂಟರ್ ಮತ್ತು ಬಹುಮುಖ ಪ್ರತಿಭೆ ರಾಜು ಅವರ ಜೊತೆಗೆ ಕುರಿತ ಸಂದರ್ಶನ ಕಾರ್ಯಕ್ರಮ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಏನಾದರೂ ಕೂಡ ವಿಶೇಷತೆ ಇರುತ್ತೆ ಎಂದು ಎಂಬ ಸಂದೇಶ ಕೂಡ ಸಾರ್ತು. ಖಂಡಿತ ನೀವು ಹೇಳ್ತಾ ಇರೋದು ನಿಜ. ಅದನ್ನು ನಮ್ಮಲ್ಲಿ ಕಲೆ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಕೂಡ ಕಲೆ ಇರುತ್ತೆ, ಅದನ್ನು ಪ್ರಕಟ ಮಾಡ್ಕೊಬೇಕಾಗತ್ತೆ. ಸೂಕ್ತ ಅವಕಾಶಗಳನ್ನು ಬಂದಾಗ ನಾವು ಉಪಯೋಗ ಮಾಡ್ಕೊಬೇಕಾಗತ್ತೆ. ಏಳು ಕಾಲಿಗೆ ಮುಡಿ ಬಂದಂತಹ ಭಕ್ತಿ ಪ್ರಧಾನವಾದಂತಹ ಚಿತ್ರಗೀತೆಗಳು ಚೆನ್ನಾಗಿತ್ತು. ಡಾಕ್ಟರ್ ಸುಕೃತ ಅವರೊಂದಿಗೆ ಸಂದರ್ಶನ ಚೆನ್ನಾಗಿತ್ತು. ಮಧುಮೇಹ ರೋಗ ಕುರಿತು, ಚಿಕಿತ್ಸೆ ಕುರಿತು, ಆಯುರ್ವೇದ ಪದ್ಧತಿಯಲ್ಲಿ ಕೈಗೊಳ್ಳಬೇಕಾದಂತಹ ಕಾರ್ಯಕ್ರಮ ಆರೋಗ್ಯ ಕ್ರಮಗಳ ಕುರಿತು ಚೆನ್ನಾಗಿ ಮಾಹಿತಿಯನ್ನ ನೀಡಿದ್ರು. ಅದೇ ರೀತಿಯಲ್ಲಿ ಮುಕುಂದ ಮುರಾರಿ ಹಾಡು ತುಂಬಾ ಇಷ್ಟ ಆಯ್ತು. ವಿಶ್ವ ದಾದಿಯರ ದಿನದ ಎಲ್ಲಾ ದಾದಿಯರಿಗೆ ಒಂದು ವಿಶೇಷ ನಮನವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇನ್ನು ಸಿಟಿ ಚಂದ್ರಶೇಖರ್ ಅತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ರೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಎಲ್ಲರಿಗೂ ಕೂಡ ಒಂದು ಮುಕುಂದ ಮುರಾರಿ ಚಿತ್ರದ ನೀನೇ ರಾಮ ನೀನೇ ಶ್ಯಾಮ ಚಿತ್ರ ತುಂಬನೇ ಇಷ್ಟ ಆಯ್ತದ. ಸಾಕಷ್ಟು ಜನರು ಕೂಡ ನಮ್ಮ ಶ್ರೋತೃಗಳು ಪ್ರಿಯ ಶ್ರೋತೃಗಳು ಕೂಡ ಕಳಿಸಿದ್ದಾರೆ. ರೂಪಾ ಹೆಚ್ಚಕ್ಕೆ ಸರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಸಂದೇಶವನ್ನು ಕಳಿಸುವ ಮೂಲಕ ಶುಭಾಶಯನ್ನು ದಾದಿಯರಿಗೆ ತಿಳಿಸಿದ್ದಾರೆ. ಮಹೇಶ್ವರಿ ಕಾಗೇಹಳ್ಳದಿಂದ ನಮ್ಮ ಪ್ರೀತಿಯ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬರ್ತಾ ಇದೆ, ಮನಸ್ಸೇ ಗೀತೆ ಇಷ್ಟ ಆಯಿತು ಅಂತಲೂ ಕೂಡ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಕೌಶಿಕ ನದಿಯ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು.

ಚಿತ್ರಗೀತೆಗಳೆಲ್ಲವೂ ಕೂಡ ಸೊಗಸಾಗಿತ್ತು, ಭಾವಗೀತೆ ಕೂಡ ಅರ್ಥಪೂರ್ಣವಾಗಿತ್ತು ಅಂತ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ವಂಶಿ ಚಿತ್ರದ ತಾಯಿ ಕುರಿತು ಹಾಡು ತುಂಬಾನೇ ಇಷ್ಟ ಆಯ್ತು ಅಂತ ಕಳಿಸಿದ್ದಾರೆ. ರೋಟರಿ ಜಿ ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಮೆನ್ಷನ್ ಮಾಡಿ ಕಳಿಸಿದ್ದಾರೆ. ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಕೂಡ ಎಲ್ಲ ಕಾರ್ಯಕ್ರಮ ಇಷ್ಟ ಆಯ್ತು. ಅದೇ ರೀತಿಯಲ್ಲಿ ಏಳು ಕಾಲಿಗೆ ಮೂಡಿ ಬಂದಂತಹ ಚಿತ್ರಗೀತೆಗಳು ಇಷ್ಟ ಆಯ್ತು ಅಂತಾನು ಕೂಡ ಕಳಿಸಿದ್ದಾರೆ. ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ ಚೈತನ್ಯ ಜಯಕೀರ್ತ ವಿದ್ಯಾನಗರ ಜಯಕೀರ್ತಿ ಜಯಕೀರ್ತಿ ವಿದ್ಯಾನಗರ ಶಿವಮೊಗ್ಗದಿಂದ ಭಾವಗೀತೆಗಳ ಕಾರ್ಯಕ್ರಮ ತುಂಬಾನೇ ಇಷ್ಟ ಆಯ್ತು ಅಂತ ಕಳಿಸಿದ್ರೆ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಮೆಸೇಜ್ ಅನ್ನು ಮಾಡಿದ್ದಾರೆ. ಬಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಬದುಕು ಜಟಕಾಬಂಡಿ ಕಾರ್ಯಕ್ರಮದಲ್ಲಿ ಸಂದರ್ಶನ ವಿಶೇಷವಾಗಿತ್ತು. ಅದೇ ರೀತಿಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೂಡ ಉತ್ತಮವಾಗಿತ್ತು ಅಂತ ವಿಶ್ವಾಸ್ ಸವಳಂಗದಿಂದ ಕಳಿಸಿದ್ದಾರೆ. ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪದಿಂದ ಹ್ಯಾಪಿ ನರ್ಸಸ್ ಡೇ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಇನ್ನು ಸಲ್ಮಾ ಟೀಚರ್ ತರೀಕೆರೆಯಿಂದ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಅಂತ ಕಳಿಸಿದ್ರೆ ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ ದಾದಿಯರ ದಿನಾಚರಣೆಯ ಶುಭಾಶಯಗಳು ಅಂತ ತಿಳಿಸುವ ಮೂಲಕ ಎಲ್ಲ ಬದುಕು ಚಟಕ ಬಂಡಿ ಕಾರ್ಯಕ್ರಮದ ಕಾರ್ಪೆಂಟರ್ ಅವರೊಂದಿಗೆ ನಡೆಸಿದಂತಹ ಸಂದರ್ಶನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ರು. ನನಗಂತು ತುಂಬಾನೇ ಇಷ್ಟ ಆಯ್ತು ಭಾವಗೀತೆ ಮಿಕ್ಸ್ ಮೆಲೋಡಿ ಎಲ್ಲವೂ ಕೂಡ ಅಂತ ಕಳಿಸಿದ್ದಾರೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ ನಾರಿಯರ ದಾದಿಯರ ದಿನ, ಅದು ಮೋಸ್ಟ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಬೇಕು. ಅದೇ ರೀತಿಯಲ್ಲಿ ಬದುಕು ಚಟಕ ಬಂಡಿ ಯಾರಿತ್ತು ಅಂತ ಅಂದ್ರೆ ಹೊಸಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್ ಅವರು ಇಂದು ಮೂಡಿ ಬಂದಂತಹ ಬದುಕು ಚಟಕ ಬಂಡಿ ಕಾರ್ಯಕ್ರಮ. ಚಿತ್ರಗೀತೆ ಎಲ್ಲರ ಮನೆಗೆ ಎಲ್ಲಮ್ಮ ನಾಗಮ್ಮ ಕಾಳಿಕಾಂಬ ದೇವಿ ಬಂದಾಯ್ತು. ಹಾಗೂ ಇಂದು ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸ ಮಾಡ್ತಿರುವವರಿಗೆ ಎಲ್ಲರಿಗೂ ಕೂಡ ಶುಭಾಶಯನ ತಿಳಿಸ್ತಾ ಇದ್ದಾರೆ. ಅದೇ ರೀತಿಲಿ ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ

ಕ್ಷಮಿಸಿ ಶ್ರೋತೃಗಳೇ, ತಾಂತ್ರಿಕ ಕಾರಣಗಳಿಂದಾಗಿ ನಮ್ಮ ಪ್ರಸಾರದಲ್ಲಿ ಸ್ವಲ್ಪ ಸಮಯ ವ್ಯತ್ಯಯ ಉಂಟಾಯಿತು. ಈ ಅಡಚಣೆಗಾಗಿ ನಾವು ವಿಷಾದಿಸುತ್ತೇವೆ. ಈಗ ಕಾರ್ಯಕ್ರಮ ಮುಂದುವರಿಯಲಿದೆ. ಅದೇ ರೀತಿಯಲ್ಲಿ ಕಲಬುರಗಿ ಜಿಲ್ಲೆಯ ಮಾದರ ಹೆಬ್ಬರಕದಿಂದ ಕ್ಷೀರಲಿಂಗ ಇಕ್ಕಳಿಕ್ಕಿ, ಶಿವಲಿಂಗ ಇಕ್ಕಳಿಕ್ಕಿ, ಬನಶಂಕರಿ ಇಕ್ಕಳಿಕ್ಕಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಮೇಡಮ್, ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ವಿಶ್ವದಾತೆಯರ ದಿನದ ಶುಭಾಶಯಗಳು. ಕೆಲವೊಂದು ಸಾರಿ ತಮ್ಮ ಜೀವನವನ್ನು ಒತ್ತೆ ಇಟ್ಟು ದಾದಿಯರ ಕುರಿತು ಕಳಿಸಿದ್ದಾರೆ. ನೀವು 11 ಗಂಟೆಗೆ ಅದರ ಕುರಿತು ನಾವು ಕೂಡ ವಿಶೇಷವಾಗಿ ನಾವು ನೀವು ಎಲ್ಲ ಸೇರಿ ಮಾತನಾಡೋಣ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಅದನ್ನ 11 ಗಂಟೆಗೆ ಕಳಿಸಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯ ಮಾತನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯ ಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಭಕ್ತಿಗೀತೆ, ಗೀತಾರಾಧನೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತ. ಅದೇ ರೀತಿಲಿ ಹೊಸಪೇಟೆಯಿಂದ ಜಿ ಶಾರದಾ ಮತ್ತು ಶ್ರೀದೇವಿ ಅವರು ಕೂಡ ಬದುಕು ಚಟಕಾಬಂಡಿ ಕಾರ್ಯಕ್ರಮ, ಹಾಡುಗಳು ಎಲ್ಲವೂ ಕೂಡ ಇಷ್ಟ ಆಯ್ತು. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಹಾಗೂ ನಿವೃತ್ತಿ ಹೊಂದಿರುವಂತಹ ಎಲ್ಲ ನರ್ಸ್ಗಳಿಗೆ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ. ಹೇಗಿದ್ದೀರಾ ಅಂತ ಕೂಡ ಕೇಳಿಸಿದ್ದಾರೆ. ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಂತ ನಾನು ಕೂಡ ಭಾವಿಸ್ತೇನೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಕತೆ ಹೋಬಳಿಯಿಂದ ಸಂದೇಶವನ್ನು ಕಳಿಸಿದ್ರೆ, ಕಡೆಯದಾಗಿ ಸಂದೇಶವನ್ನ ಗೌರಮ್ಮ ಹಾವೇರಿಯಿಂದ ಕಳಿಸಿದ್ದಾರೆ. ಓಕೆ, ಸಲ್ಮಾ ಟೀಚರ್. ಓಕೆ, ಈಗ ಎಲ್ಲ ಸೈಡ್ ಕೂಡ ಬರ್ತಾ ಇರಬಹುದು. ಸ್ವಲ್ಪ ತಾಂತ್ರಿಕ ದೋಷದಿಂದಾಗಿ ಕಾರ್ಯಕ್ರಮದಲ್ಲಿ ವ್ಯತ್ಯಯ ಆಗಿದೆ. ಈಗ ಎಲ್ರಿಗೂ ಕೂಡ ಕೇಳಿಸ್ತಾ ಇದೆ ಅಲ್ವಾ, ಬರ್ತಾ ಇದೆ ಅಲ್ವಾ ನಮ್ಮ ಸ್ಟುಡಿಯೋ. ಶಾಂತಾಚಾರ್ ಬಡಿಗೇರ್ ಅವರು ಕೂಡ ಸಂದೇಶವನ್ನು ಕಳಿಸೋ ಮೂಲಕ, ಓಕೆ, ಅವರು ಕೂಡ ನಾನು ಹೇಳಿದ್ದೆ 11 ಗಂಟೆಗೆ ಎಲ್ಲರೂ ಕೂಡ ಸಂದೇಶಗಳ ದಾದಿಯರ ಕುರಿತು ತಾವೆಲ್ಲರೂ ಕೂಡ ಮಾತನಾಡಬೇಕು, ಮಾಹಿತಿಯನ್ನ ನೀಡಬೇಕು ಅಂತ, ಹಂಚ್ಕೊಬೇಕು ಅಂತ ಸಾಕಷ್ಟು ಶ್ರೋತೃಗಳು ಕೂಡ ಕಾಯ್ತಾ ಇದ್ದಾರೆ. ಖಂಡಿತವಾಗಿಯೂ ಕೂಡ 11 ಗಂಟೆಗೆ ಈ ದಿನ ವಿಶ್ವದಾತೆಯರ ದಿನ ಆಗಿರೋದ್ರಿಂದ ತಾವುಗಳು ಕೂಡ ಅವರ ಸೇವೆಯನ್ನ ಸ್ಮರಿಸಬಹುದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಶಾನ್ ಭೋಗರ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನ ಹೊಳಗುಂದಿ ಹೂವಿನ ಹಡಗಲಿಯಿಂದ ಕಳಿಸ್ತಾ ಇದ್ದೇನೆ. ಇವತ್ತು ನಮ್ಮದು ವಿವಾಹ ವಾರ್ಷಿಕೋತ್ಸವ ಅಂತಾನು ಕೂಡ ಕಳಿಸಿದ್ದಾರೆ. ಇದು ಶುಭಾಶಯ ಕೋರುವಂತಹ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. 100 ವರ್ಷ ಖುಷಿಯಾಗಿ ಸುಖವಾಗಿ ಇರಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಶ್ರೋತೃಗಳೇ, ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದಂತಹ

0: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃ ಬಳಗದವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ದಿನ ನಿಮ್ ಜೊತೆಯಾಗ್ತಾ ಇದ್ದೇನೆ, ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಶ್ರೋತೃಗಳೇ, ಎಂದಿನಂತೆ ಮಂಗಳವಾರ ಈ ದಿನ ಗಾದೆಗಳ ಕುರಿತು ಕೆಲವು ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಉತ್ತರಗಳನ್ನ ನಮ್ಮ ಶ್ರೋತೃಗಳು ಈಗಾಗಲೇ ರೆಡಿ ಇದ್ದೀರಾ ಅಲ್ವಾ? ಸ್ವಲ್ಪ ತಡ ಆಯ್ತು ಆದ್ರೂ ಕೂಡ ಪರವಾಗಿಲ್ಲ, ಎಲ್ಲರೂ ಕೂಡ ರೆಡಿಯಾಗಿದ್ದೀರಾ. ಈಗ ಆರಂಭದಲ್ಲಿ ಈ ಪ್ರಶ್ನೆಯನ್ನ ಏನು ತಡ ಮಾಡೋದಿಲ್ಲ, ಕೇಳ್ತೇನೆ. ಆರಂಭದ ಪ್ರಶ್ನೆ ಯಾವುದು ಅಂತ ಅಂದ್ರೆ, ಅರ್ಧ ಕಲಿತವನ ಅಬ್ಬರ ಡ್ಯಾಶ್. ಗಾದೆ ಹೀಗಿದೆ, ಅರ್ಧ ಕಲಿತವನ ಅಬ್ಬರ ಡ್ಯಾಶ್. ಒಂದು ಪದ ಮಾತ್ರ ಬೇಕಾಗತ್ತೆ ಗಾದೆ ಪೂರ್ಣಗೊಳ್ಳೋದಿಕ್ಕೆ. ಅರ್ಧ ಕಲಿತಾನೆ, ಅರ್ಧಂಬರ್ಧ ಕಲಿತಿರ್ತಾರ ಅವರು. ಅರ್ಧ ಕಲಿತವನ ಅಬ್ಬರ ಡ್ಯಾಶ್ ಏನಿರ್ಬೋದು ಅಂತ ಹೇಳಿ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481527260ಗೆ ಉತ್ತರಗಳು ಬಂದು ತಲುಪ್ತಾ ಇರಲಿ. ಅಷ್ಟರಲ್ಲಿ ಹಾಡುಗಳನ್ನು ಕೇಳಿ ವಾಪಸ್ ಬರೋಣ. ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ಅರ್ಧ ಕಲಿತವನ ಅಬ್ಬರ ಡ್ಯಾಶ್ ಒಂದು ಪದ ಮಾತ್ರ ಬೇಕಾಗತ್ತೆ. ಯಾವುದು ಗೆಸ್ ಮಾಡಿ ಕಳಿಸಿ, ಪ್ರಯತ್ನ ಮಾಡಿ ಅಂತ ಈ ಮೂಲಕ ತಿಳಿಸ್ತಾ ಈಗ ಬನ್ನಿ ಹಾಡನ್ನ ಕೇಳೋಣ.

ಶ್ರೋತೃಗಳೇ, ಗಾದೆಯನ್ನ ಕೇಳಿದೆ. ಅರ್ಧ ಕಲಿತವನ ಅಪ್ಪರ ಡ್ಯಾಶ್, ಅರ್ಧ ಕಲಿತವನ ಅಪ್ಪರ ಡ್ಯಾಶ್, ಒಂದು ಪದ ಮಾತ್ರ ಬೇಕಾಗತ್ತೆ ಅಂತ ಹೇಳಿದ್ದೆ. ಯಾವ ಪದ ಇರ್ಬೋದು ಅಂತ ಎಸ್ ಮಾಡಿ ನಮ್ಮ ಶ್ರೋತೃಗಳು ಕಳಿಸಿದ್ದಾರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9484852606.

ಪಣ ನ್ಯಾಮತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ ಕಳಿಸಿದ್ರೆ ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಿತ್ರದುರ್ಗ ಜಿಲ್ಲೆಯಿಂದ ಸಂದೇಶ ಬಂದಿದೆ. ಮಹೇಶ್ವರಿ ಕಾಕೇಹಳ್ಳದಿಂದ ಸಂದೇಶವನ್ನ ಕಳಿಸಿದ್ರೆ ರೇಣುಕಾಡಿ ಶಿವಮೊಗ್ಗದಿಂದ. ರೂಪಾ ಹೆಚ್ಚಕ್ಕೆ ಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಕಲಬುರಗಿ ಜಿಲ್ಲೆಯ ಮಾದನ ಹೆಬ್ಬರಗದಿಂದ ಖೀರಾಲಿಂಗ ಮುತ್ತಣ್ಣಪ್ಪ, ಇಕ್ಕಳಿಕ್ಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಿಕ್ಕಿಯವರು. ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ಬಿ ಸತ್ಯನಾರಾಯಣ ಜೆಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಸಂದೇಶ ಬಂದಿದೆ. ಭಾಗ್ಯ ಸದಾಶಿವನ್ ಕೇಶವಪುರದಿಂದ. ಓಕೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿ ಮಂಡಗದ್ದೆ ಹೋಬಳಿ. ಮಹೇಶ್ ಹೊಸೂರಿನಿಂದ ಸಂದೇಶ ಕಳಿಸಿದ್ರೆ ಮಮತಾ ಭದ್ರಾವತಿಯಿಂದ. ರಾಧಾ ನಿದಿಗೆಯಿಂದ. ಮಂಜುಳಾ ಶ್ಯಾಮ್ ಸುರೇಶ್ ಹರ್ಷ ಬಿ ಎಚ್ ರೋಡ್ ಭದ್ರಾವತಿಯಿಂದ. ಮುರಳೀಧರ್ ಶಿವಮೊಗ್ಗದಿಂದ ಸಂದೇಶ ಬಂದು ತಲುಪಿದೆ. ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದಿ ನವಾಜ್ ಅವರು. ಸುಮಿತ್ರಾ ಮಾಂಡ್ರೆ ನಾಗರ ಶಿವಮೊಗ್ಗ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ. ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕಾ ಪುತ್ತೂರು ಪೆಟ್ಟಂಪಾಡಿ ದುಬಾಯಿಂದ. ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ನಿಂದ ವಿಶ್ವದಾತಿಯರ ದಿನದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದಾರೆ. ಸುನಿತಾ ಶ್ರೀಧರ್ ಶರಾವತಿ ನಗರ ಶಿವಮೊಗ್ಗದಿಂದ. ಮಾದಪ್ಪ ಮತ್ತು ಕೃಷ್ಣ ಕೆ ಎಂ ಕಮಂಡಲ ಜಗಳೂರು ತಾಲೂಕಿನಿಂದ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಮೆಸೇಜ್ ಅನ್ನು ಮಾಡಿದ್ದಾರೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ. ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ಕುಸುಮ ಚಂದ್ರಿಕಾ ನಟರಾಜ ನ್ಯಾಮತಿಯಿಂದ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶ ಬಂದ್ರೆ ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ. ಶ್ಯಾಮ್ ಬೋಗರ ಕೊಟ್ರೇಶ್ ಮತ್ತು ಕವಿತಾ ನಿರೀಕ್ಷಾ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿಯಿಂದ ಸಂದೇಶ ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಕೇರ್ ಅವರು ಕೂಡ ಹರಿಹರದಿಂದ ಮೆಸೇಜ್ ಅನ್ನ ಮಾಡಿದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ರೆ. ಚಂದ್ರಿಕಾ ನೇಲಗೊಂಡೆ ದಾವಣಗೆರೆಯಿಂದ. ಸಲ್ಮಾ ಟೀಚರ್ ತರೀಕೆರೆಯಿಂದ. ಶ್ರೀ ಶಿವಮೊಗ್ಗದಿಂದ ಮೂಡಲ ವಿಠಲಪುರದಿಂದ ಪದ್ಮಾ ಶ್ರೀಧರ್ ಪನಗಟ್ಟಿ ಅನಂತ್ ಕುಮಾರ್ ಅವರು. ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪಲ್ಲಿ ಅವ್ರ ಜನಪುರದಿಂದ. ವಿಶ್ವಾಸ್ ಸವಳಂಗದಿಂದ. ಸೋನು ಚಿತ್ರದುರ್ಗದಿಂದ. ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನ ಕಳುಹಿಸಿದ್ದಾರೆ. ಸವಿತಾ ದೇವದರ್ ಇಟಲಿ. ವಿಶ್ವದ ದಾದಿಯರ ದಿನದ ಶುಭಾಶಯಗಳು. ನಾವಿಂದು ಕ್ಲೇರೆನ್ಸ್ ನೈಂಟಿಂಗೇಲ್ ಅವರ ಹುಟ್ಟೂರು. ಓಕೆ, ಅವರ ಕುರಿತು ಮಾಹಿತಿಯನ್ನು ಕೂಡ ಕಳಿಸಿದ್ದಾರೆ. ಭದ್ರಾವತಿ ಜನಪುರದಿಂದ ಮಹೇಶ್ ಕುಮಾರ್ ಬಿಎನ್ ಸಿಡು ಕಬಾಬ್ ಡಿಟೇಲ್ ಮೂರ್ತಿ ಅವರು ಕೂಡ ಕಳಿಸಿದ್ರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ ಕುಮಾರ್ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ. ವೀರೇಂದ್ರ ಕುಮಾರ್ ಶಿವಾನಂದಪ್ಪ ಬಡಾವಣೆ ನ್ಯಾಮತಿಯಿಂದ. ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು. ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿ. ತನುಜಾ ಮಾಧವ ನಗರ ಭದ್ರಾವತಿಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶತ್ರುಗಳೇ, ಶಾಂತಾಚಾರ್ ಬಡಿಗೇರ್ ಅವರು ಕೂಡ ಇದಕ್ಕೆ ಅರ್ಥವನ್ನು ಕೂಡ ನೀಡಿದ್ದಾರೆ. ಹಾಗಾದ್ರೆ ಏನಾಗಿತ್ತು ಅರ್ಧ ಕಲಿತವನ ಅಪ್ಪರ ಏನು ಅರ್ಧ ಕಲಿತವನ ಅಪ್ಪರ ಹೆಚ್ಚು ಈಗ ಅದೇ ಪೂರ್ಣವಾಕ್ಯ ಹೆಚ್ಚು ಅನ್ನೋದು ಇರಬೇಕು. ಓಕೆ,
ಈ ಗಾದೆಯ ಮಾತಿನ ಒಟ್ಟಾರೆ ಅರ್ಥ ಅಂದ್ರೆ, ಒಂದು ವಿಷಯದ ಬಗ್ಗೆ ಪೂರ್ಣ ಜ್ಞಾನವಿಲ್ಲದೆ ಕೇವಲ ಸ್ವಲ್ಪ ಮಾತ್ರ ಕಲಿತವರು ಅಥವಾ ತಿಳಿದವರು ಆ ವಿಷಯದ ಬಗ್ಗೆ ಅತಿಯಾಗಿ ಮಾತನಾಡ್ತಾರೆ, ದಂಭಾಚಾರ ಪ್ರದರ್ಶಿಸ್ತಾರೆ, ಹೆಚ್ಚು ಗದ್ದಲ ಮಾಡ್ತಾರೆ. ನಿಜವಾದ ಜ್ಞಾನವಂತರು ಪರಿಣಿತರು ಶಾಂತವಾಗಿರ್ತಾರೆ. ಆದ್ರೆ ಅಲ್ಪ ಜ್ಞಾನಿಗಳು ತಾವೇ ದೊಡ್ಡವರೆಂದು

ತೋರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾರೆ. ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ ಅವರು ಕೂಡ ಈಗ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಬಡಿಕೇರ್ ಅವರು ಕೂಡ ಅದರ ಕುರಿತು ಮಾಹಿತಿ ಗಾದೆಯ ಒಂದು ಅರ್ಥವನ್ನ ನೀಡಿದ್ರು. ಹೌದು ಶ್ರೋತೃಗಳೇ, ಪ್ರಪಂಚದಲ್ಲಿ ಕಷ್ಟ ಮತ್ತೆ ಸಾವು ಎಂಬುದು ಯಾರಿಗೂ ತಪ್ಪದಲ್ಲ ಅಲ್ವಾ. ಪ್ರತಿಯೊಬ್ಬ ಮನುಷ್ಯನು ಕೂಡ ಜೀವನದಲ್ಲಿ ಯಾವುದಾದ್ರೊಂದು ರೀತಿ ನೋವು ಅಥವಾ ಅಂತಿಮವಾಗಿ ಸಾವನ್ನು ಅನುಭವಿಸಲೇಬೇಕಾಗತ್ತೆ ಎಂಬುದು ಈ ಗಾದೆಯ ಒಂದು ಸಾರಾಂತನೂ ಕೂಡ ಆಗ್ಬೋದು. ಅಲ್ಪಜ್ಞಾನಿ. ಓಕೆ ಶ್ರೋತೃಗಳೇ, ಯಾವುದೇ ವಿಷಯದ ಬಗ್ಗೆ ಸಂಪೂರ್ಣವಾದ ಜ್ಞಾನ ಮನುಷ್ಯನಿಗಿಲ್ಲ ಅಂತ ಹೇಳಿದ್ರೆ ನನಗೆಲ್ಲದೂ ಕೂಡ ಗೊತ್ತಿದೆ ಅಂತ ಪ್ರದರ್ಶಿಸಿಕೊಳ್ಳೋದು ಈ ಗಾದೆಯ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು. ಅಂದ್ರೆ ಅಲ್ಪಜ್ಞಾನ. ಈಗ ಅವರು ಹೇಳಿದ್ರು, ಒಬ್ಬ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನ ಇದ್ರು ಕೂಡ ನನಗೆಲ್ಲ ಪಂಡಿತ ಅಂತ ಹೇಳಿ ತಿಳ್ಕೊಂತಾನಲ್ವಾ. ಅದಕ್ಕೆ ಹೇಳ್ತಾರೆ, ತುಂಬಿದ್ ಕೂಡ ತಿಳ್ಕೋದಿಲ್ಲ ಅಂತಲೂ ಕೂಡ ಗಾದೆ ಇದೆ ಅಲ್ವಾ. ಅವರು ಹೆಚ್ಚಾಗಿ ಮಾತನಾಡೋದಿಲ್ಲ. ಅಂದ್ರೆ ಇವತ್ತಿನ ಗಾದೆ ಏನ ಅರ್ಥವನ್ನ ಕಳಿಸುತ್ತೆ ಅಂದ್ರೆ ನೋಡಿ, ಈಗ ಸಮುದ್ರ ಶಾಂತವಾಗಿರುತ್ತೆ, ಆದ್ರೆ ಸಣ್ಣ ತೊರೆ ಹಳ್ಳೆಗಳು ಏನ್ ಮಾಡುತ್ತೆ, ಅಬ್ಬರಿಸುತ್ತಲ್ಲ, ಅಬ್ಬರಿಸ್ತಾ ಹರಿಯುತ್ತೆ. ಹಾಗೆಯೇ ಆಳವಾದಂತಹ ಜ್ಞಾನ ಉಳ್ಳವರು ಸಮಾಧಾನವಾಗಿರ್ತಾರೆ, ಆದ್ರೆ ಅರ್ಧಂಬರ್ಧ ತಿಳಿದವರು ತಾವು ದೊಡ್ಡ ವಿದ್ವಾಂಸರು ಅಂತ ಹೇಳಿ ಅಬ್ಬರಿಸ್ತಾರೆ. ಬದುಕಿನಲ್ಲಿ ಸಮಾಧಾನ ಮತ್ತೆ ವಿನಯ ನಿಜವಾದ ಜ್ಞಾನದ ಸಂಕೇತ ಅಂಬುದು ಈ ಗಾದೆ ನಮಗೆ ಕಲಿಸ್ಕೊಡತ್ತೆ ಅಂತ ಹೇಳ್ಬೋದಾಗಿದೆ. ಇನ್ನ ಎರಡನೇ ಗಾದೆ ಯಾವುದು ಅಂತ ಅಂದ್ರೆ, ಬಹಳ ಸುಲಭದ ಗಾದೆ ಕೇಳ್ತೇನೆ ಈಗ. ಬೇಲಿನೇ ಎದ್ದು, ಬೇಲಿನೇ ಎದ್ದು. ಎರಡನೇ ಗಾದೆ ಬೇಲಿನೇ ಎದ್ದು. ಈ ಗಾದೆಯನ್ನ ಪೂರ್ಣಗೊಳಿಸಿ ನಿಮ್ಮ ಉತ್ತರಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ, ನಾವು ಹೇಳೋದು ಬೇಲಿ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮ್ಮ ಶ್ರೋತೃಗಳಿಗೆ, ಬೇಲಿನೇ ಎದ್ದು. ನಮ್ಮ ನಿಮ್ಮ ಉತ್ತರಗಳನ್ನು, ನಮ್ಮ ಅಲ್ಲ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481520094815127260 ಉತ್ತರಗಳು ಬಂದು ತಲುಪ್ತಾ ಇರಲಿ. ಅಷ್ಟರಲ್ಲಿ ಮತ್ತೆರಡು ಹಾಡುಗಳು ನಿಮಗಾಗಿ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ
5: ಏನಾಯ್ತಪ್ಪ?
6: ಮಗಳೇ, ಇವ್ರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
6: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
6: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ 175 kHz ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ಗಾದೆ ಬಿಡಿಸಿ. ಗಾದೆಯ ಗಾಡಿ ನಿಮ್ಮೊಟ್ಟಿಗೆ ನಿಮ್ ಜೊತೆ ಆಗ್ತಾ ಇದ್ದೀನಿ. ನಿಮ್ಮ ಬಾನಲ್ಲಿ ಕೇಳುತ್ತಿ ನಂದಿನಿ ವೈಬಿ. ಕೇಳುಗರಿ, ಗಾದೆಯನ್ನ ಕೇಳಲಾಗಿತ್ತು. ಬಹಳ ಸುಲಭದ ಗಾದೆ ಅಲ್ವಾ? ಬೇಲೆನೇ ಇದ್ದು ಈ ಗಾದೆಯನ್ನ ಯಾರೆಲ್ಲ ಪೂರ್ಣಗೊಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಸೋನು ಚಿತ್ರದುರ್ಗದಿಂದ, ಚಂದ್ರಿಕಾ ನೇಲಗುಂಡೆ ದಾವಣಗೆರೆ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸಂದೇಶ ಬಂದು ತಲುಪಿದೆ. ಹಂಪಣ್ಣ ನ್ಯಾಮತಿಯಿಂದ, ತನುಜಾ ಮಾಧವನಗರ ಭದ್ರಾವತಿಯಿಂದ, ಚಿತ್ರ ಶಿವಕುಮಾರ್ ಹೊಸ

ಮನೆ ಭದ್ರಾವತಿ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ವೀರೇಂದ್ರ ಕುಮಾರ್ ಶಿವಾನಂದಪ್ಪ ಬಡಾವಣೆ ನ್ಯಾಮತಿಯಿಂದ, ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ಗೌರಮ್ಮ ಹಾವೇರಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗ, ಬಿ ಸತ್ಯನಾರಾಯಣ ಜೆಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗ, ಮಮತಾ ಭದ್ರಾವತಿಯಿಂದ ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ರೇಣುಕಾಡಿ ಶಿವಮೊಗ್ಗ, ಮಹೇಶ್ವರಿ ಕಾಗಿಹಳ್ಳದಿಂದ ಮುರಳೀಧರ್ ಶಿವಮೊಗ್ಗ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ಹಂಪಸಾಗರದಿಂದ ಸಂದೇಶ ಕಳಿಸಿದರೆ, ಕೆಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗ, ಸವಿತಾ ದೇವದರ್ ಇಟಲಿಯಿಂದ, ಓಕೆ ಅವಲೇ ಕಳಿಸಿದ್ರು ಇಟಲಿಯಲ್ಲಿ ಪ್ಲಾರೆನ್ಸ್ನಲ್ಲಿ ಇದ್ದೀವಿ ಅಂತ ಅವಾಗಲೇ ಕಳಿಸಿದ್ರು. ಓಕೆ ಅವರ ಹುಟ್ಟೂರು ಇಟಲಿಯ ಪ್ಲಾರೆನ್ಸ್ ಅವರ ಹುಟ್ಟೂರಿನಲ್ಲೇ ಇದ್ದಾರೆ ಅಂತ ಹೇಳಿದಾಗ ಇನ್ನೂ ಖುಷಿ ಆಗತ್ತಲ್ವಾ ಸವಿತಾ ಅವರೇ. ಇನ್ನು ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಕದಿಂದ ಕೀರಾಲಿಂಗ ಮುತ್ತಣ್ಣಪ್ಪ ಇಕ್ಕಳಕ್ಕಿ, ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಕ್ಕಿ ಅವರು ಕೂಡ ಮೆಸೇಜ್ ಅನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರಾಧಾನಿಧಿಗೆಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಮೆಸೇಜ್ ಅನ್ನು ಮಾಡಿದರೆ, ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ ಕಳಿಸಿದ್ರೆ, ಶಾನ್ ಭೋಗರ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳಗುಂದಿ ಹೂವಿನ ಹಡಗಲಿ ಇಂದ ಸಂದೇಶ ಬಂದು ತಲುಪಿದೆ. ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಓಕೆ ಓಕೆ ಮಾದಪ್ಪ ಹಾಗೂ ಕೃಷ್ಣಪ್ಪ ಕೆಎಂ ಕಮಂಡಲ ಗೊಂದಿ ಜಗಳೂರು ತಾಲೂಕಿನಿಂದ, ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ರೆ, ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪ್ಪ ಲೇಔಟ್ ಜನಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ಬಿಸಿ ಮುರಳಿ ಮೋಹನ್ ಓಲ್ಡ್ ಟೌನ್ ಭದ್ರಾವತಿಯಿಂದ, ಚೌಧರಿ ಬಿ ನಾಗರಾಜ್ ಕಲಬುರಗಿಯಿಂದ, ಉಮಾದೇವಿ ಬಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ ಮೆಸೇಜ್ ಅನ್ನು ತಲುಪಿಸಿದ್ರೆ, ಸುನೀತಾ ಶ್ರೀಧರ್ ಶರಾವತಿ ನಗರ ಶಿವಮೊಗ್ಗದಿಂದ, ಸಲ್ಮಾ ಟೀಚರ್ ಓಕೆ ನನ್ನ ತಂಗಿ ಸಹ ಓಕೆ ದಾದಿ ಅವರಿಗೂ ಶುಭಾಶಯಗಳು. ಈಗ ಅನೇಕ ಶ್ರೋತೃಗಳಲ್ಲೂ ಕೂಡ ಅನೇಕ ನರ್ಸ್ಗಳು ಇರ್ತಾರೆ, ದಾದಿಯರು ಇರ್ತಾರೆ, ಅವರೆಲ್ಲರಿಗೂ ಕೂಡ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಭದ್ರಾವತಿಯ ಕೇಳುಗರ ಪರವಾಗಿ ಆಕಾಶವಾಣಿ ಭದ್ರಾವತಿಯ ಪರವಾಗಿ ವಿಶ್ವ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳನ್ನು ಎಲ್ಲ ನರ್ಸ್ಗಳಿಗೂ ಕೂಡ ತಿಳಿಸ್ತಾ ಇದ್ದೇವೆ ಮೂಲಕ. ಓಕೆ ನಿಮ್ಮ ತಂಗಿಗೂ ಕೂಡ ಹೇಳ್ಬಿಡಿ ಸಲ್ಮಾ ಟೀಚರ್ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕಾ ಪುತ್ತೂರು ಬೆಟ್ಟಂಪಾಡಿ ದುಬಾಯಿಂದ, ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಮೆಸೇಜ್ ಅನ್ನು ಮಾಡಿದ್ದಾರೆ. ಆದಷ್ಟು ಶ್ರೋತೃಗಳಲ್ಲಿ ಕರೆ ಮಾಡೋದ್ರಲ್ಲಿ ನರ್ಸ್ಗಳು ಕೂಡ ಕರೆ ಮಾಡಿ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡ್ರೆ ಬಹಳ ಖುಷಿಯಾಗತ್ತೆ. ಅವರ ಮನಸ್ಥಿತಿ ಹೇಗಿರುತ್ತೆ ಆ ಒಂದು ಸಮಯದಲ್ಲಿ ಎಲ್ಲವೂ ಕೂಡ ಹಂಚ್ಕೊಬೋದು. ಈ ಟೈಮಲ್ಲಿ ಅವರು ಕೊರೋನಾ ಟೈಮ್ಗಳಲ್ಲಿ ಸೇವೆ ಅಂತೂ ನಿಜಕ್ಕೂ ಕೂಡ ನಾವು ಮರೆಯೋ ಹಾಗೆ ಇಲ್ಲ ದಾದಿಯರ ಬಗ್ಗೆ ಅಂತ ತಿಳಿಸ್ತಾ, ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವಮೊಗ್ಗದ ಮೂಡಲವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತ್ ಕುಮಾರ್ ಅವರು, ಅದೇ ರೀತಿಯಲ್ಲಿ ಕೆಲಸದ ಮಧ್ಯೆ ಒಂದೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗ್ತಾ ಒಂದು ಪ್ರಶ್ನೆ ಕೊಡಕ್ಕೆ ಆಗ್ತಾ ಇಲ್ಲ, ಇವಾಗ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಬೃಂದಾ ರವೀಂದ್ರನಗರ ಶಿವಮೊಗ್ಗದಿಂದ ಅಂತೂ ಇಂತೂ ಒಂದು ಕ್ವಶನ್ಗಾದರೂ ಆನ್ಸರ್ ಮಾಡಿದ್ರಲ್ಲ. ಇನ್ನು ಕೆಲವೊಂದು ಟೈಮ್ ಏನೂ ಮಾಡೋಕ್ಕಾಗೋದಿಲ್ಲ, ಕೆಲಸ ಕಾಯಕಬೇಕಾಗಿಲ್ಲ ಸಲ್ವಾ, ಕೆಲಸ ಬಿಡೋಕ್ಕಾಗೋದಿಲ್ಲ. ಅದರೊಟ್ಟಿಗೆ ನೀವು ಕೇಳ್ತಾ ಇರ್ತೀರಲ್ಲ, ಕೇಳಿದ್ರೇ ಸಾಕು ನಮಗೆ ಖುಷಿಯಾಗುತ್ತೆ. ಇನ್ನು ಸುಮಿತ್ರಾ ಮಾಂಡ್ರೆ ನಗರ ಶಿವಮೊಗ್ಗದಿಂದ, ಮಂಜುಳಾ ಜನಾರ್ಧನ್ ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಸ್ ಅವರು ಕೂಡ ಕಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಬಸರಾಜ ರತ್ನಮ್ಮ ಹನುಮಂತಪುರದಿಂದ ಕಳಿಸಿದ್ರೆ, ಶಾಂತಾಚಾರ್ ಬಡಿಗೇರ್ ಅವರು ಕೂಡ ಕೊಕನೂರು ಹರಿಹರ ತಾಲೂಕಿನಿಂದನೂ ಕೂಡ ಮೆಸೇಜ್ ಅನ್ನ ಮತ್ತೆ ಸಾರಾಂಶವನ್ನು ಕೂಡ ಕಳಿಸಿದ್ದಾರೆ. ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರದಿಂದ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ಇಂದ ಸಂದೇಶ ಬಂದು ತಲುಪಿದೆ. ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ, ಮಂಜುನಾಥ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ ಕಳಿಸಿ

ಅಂದ್ರೆ ವೀಣಾ ಬನಶಂಕರಿ, ಸೀತಾ ಸರ್ಕಲ್ ಬೆಂಗಳೂರಿನಿಂದ ಮಹೇಶ್ ಹೊಸೂರು ನಿಂದ ಕಳಿಸಿದ್ರೆ ಚಂದ್ರಿಕಾ ನೇಲಗೊಂಡೆ. ಓಕೆ, ಇನ್ನು ರವಿ ಕೆ ಅಂಬೇಡ್ಕರ್ ಅಂಬೇಡ್ಕರ್ ಓಕೆ ರವಿ ಕೆ ಅಂಬೇಡ್ಕರ್ ಯೋಗ ಶಿಕ್ಷಕರು ಚಿತ್ರದುರ್ಗ. ಅದಕ್ಕೆ ಒಮ್ಮೊಮ್ಮೆ ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ಹೇಳಿದೆ, ನೀವು ಕೂಡ ಕರೆಕ್ಟ್ ಮಾಡಿದಿರಲ್ಲ. ಇನ್ನು ಸಿ ಕೆ ಬಾಗಿ ಭದ್ರಾವತಿಯಿಂದ ಉಮಾ ತಮ್ಮಯ್ಯ, ಕೆ ಎಂ ಎಫ್ ಮೊಮ್ಮಕ್ಕಳಾದ ಮೈತ್ರಿ ಕುಸುಮ ಯುವರಾಜ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ವಿಶ್ವ ಸವಳಂಗದಿಂದ ಕಳಿಸಿದ್ರೆ ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು ಕೂಡ ನಮಸ್ತೆ ಮೇಡಮ್ ಅಂತ ಕೂಡ ಕಳಿಸ್ತಾ ಉತ್ತರವನ್ನು ಕೂಡ ನೀಡಿದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತ ಕುಮಾರಿ ಹತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಕಳಿಸಿದ್ದಾರೆ. ಯಶೋಧ ಎರಳ ನಾಯಕ ಚಿರತಗೊಂಡು ಕೂಡ್ಲಿಕ್ಕಿ ತಾಲೂಕಿನಿಂದ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ 11 ಗಂಟೆಗೆ ಕಳಿಸಿ ಅಂತ ಹೇಳಿದ್ದೆ. ಕೇವಲ ಒಂದು 17 ಸಾಲುಗಳಲ್ಲಿ ಕಳಿಸುವಂತಹ ಪ್ರಯತ್ನ ಮಾಡಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಓಕೆ, ಬಾಬಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕೂಡ ಸಂದೇಶಗಳು ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಇನ್ನು ಬೇಲಿನೇ ಇದ್ದು ಹೊಲ ಮೀದಂತೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಹೇಗಾದೆ ಆ ಅರ್ಥವನ್ನ ಹೇಳೋದೇನು ಬೇಡ, ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೋತೃಗಳೇ, ಇವತ್ತಿನ ನಮ್ಮ ಗಾದೆ ಮಾತು ಬೇಲಿನೇ ಇದ್ದು ಹೊಲ ಮೀದಂತೆ. ಇದು ನಂಬಿಕೆ ಮತ್ತೆ ಜವಾಬ್ದಾರಿ ಕುರಿತು ಎಚ್ಚರಿಸುವಂತಹ ಮಾತು. ಹಿರಿಯರು ನಮಗೆ ಎಚ್ಚರವನ್ನ ಕೊಡ್ತಾ ಇದ್ದಾರೆ. ನಾವು ಯಾರನ್ನ ರಕ್ಷಕರು ಅಂತ ನಂಬಿರ್ತೀವೋ ಅವರೇ ನಮಗೆ ಅನ್ಯಾಯ ಮಾಡಿದ್ರೆ ಹೇಗಾಗತ್ತೆ ಹೇಳಿ ಅಲ್ವಾ? ಅದೇ ರೀತಿಯಲ್ಲಿ ಒಬ್ಬ ನಾಯಕ ತನ್ನ ಪ್ರಜೆಗಳನ್ನ ಕಾಯುವಂತವರು ಅವರಿಗೆ ತೊಂದರೆ ಕೊಟ್ರೆ, ಅದೇ ರೀತಿಯಲ್ಲಿ ಮನೆಯಲ್ಲಿ ಹಿರಿಯರು ಇರ್ತಾರಲ್ವಾ, ಆ ಕುಟುಂಬದ ಹಿರಿಯರಿರ್ತಾರೆ, ಆ ಹಿರಿಯರೇ ರಕ್ಷಣೆ ಮಾಡಬೇಕಾಗಿರೋರೆ ಹಾನಿ ಮಾಡಿದ್ರೆ ಹೇಗಾಗತ್ತೆ? ಅಂತಹ ಸಮಯದಲ್ಲಿ ಹೇಗಾದೆ ಅನ್ವಯ ಆಗುತ್ತೆ ಅಂದ್ರೆ, ಸಂರಕ್ಷಣೆ ಮಾಡುವವರೇ ಸಂಹರಿಸಲು ನಿಂತ್ರೆ ನಾವು ಯಾರ ಹತ್ರ ನ್ಯಾಯ ಕೇಳಬೇಕಾಗತ್ತೆ, ಯಾರ ಬಳಿ ಹುಡುಕ್ಬೇಕಾಗತ್ತೆ ಎಂಬುದು ಈ ಮಾತಿನ ಹಿಂದಿನ ಕಳಕಳಿ. ಅವರೇ ಮಾಡಬಾರ್ದು ಅನ್ನುವಂತ ತಿಳಿಸ್ತಾ ಇದ್ದಾರೆ ನಮಗೆ ನೀತಿಯನ್ನ. ಇನ್ನು ಕಾರ್ಯಕ್ರಮದಲ್ಲಿ ಕಡೆಯ ಗಾದೆ ಯಾವುದು ಅಂತ ಹೇಳಿದ್ರೆ, ಶ್ರೋತೃಗಳೇ, ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನ ಈಗ ಸದ್ಯಕ್ಕೆ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಸಂದೇಶವನ್ನ ಕಳಿಸಬೇಡಿ. ಕೇವಲ ಸಾಕಷ್ಟು ಸಂದೇಶಗಳು ಬಂದ್ರೆ ಹೆಚ್ಚಾಗಿ ನಾವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಡ್ತೇವೆ. ಕೇವಲ ನೀವು ಕವನಗಳನ್ನ ಕಳಿಸೋದಿದ್ರೆ ಕೇವಲ 8-9 ಸಾಲುಗಳಲ್ಲಿ ಬರೆದು ಕಳಿಸಿದ್ರೆ ನಾವು ಕೂಡ ಓದ್ತೇವೆ. ಸಾಕಷ್ಟು ಸುದೀರ್ಘವಾಗಿ ಬರೆದು ಕಳಿಸಿದ್ರೆ ಮೊದಲ 2 ಸಾಲುಗಳು ಕಡೆಯ 2 ಸಾಲುಗಳನ್ನು ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೂರ್ಣವಾಗಿ ಹೇಳಬೇಕು ಅಂದರೆ ಕೇವಲ 8-9 ಲೈನ್ಗಳಲ್ಲಿ ಕಳಿಸಿ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದಲ್ಲಿ ಕಡೆಯ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಕಡೆಯ ಗಾದೆ ಸಾಯದ ಮನೆ ಇಲ್ಲ ಅಲ್ವಾ? ಸಾಯದ ಮನೆ ಇಲ್ಲ, ಬೇಯದ ಬೇಯದ ಡ್ಯಾಶ್ ಸಾಯದ ಮನೆ ಇಲ್ಲ, ಬೇಯದ ಡ್ಯಾಶ್ ತರಕಾರಿ ಅಲ್ಲ ಬಟ್ ಊಟದಲ್ಲಿ ಬರುತ್ತೆ. ಸಾಯದ ಮನೆ ಇಲ್ಲ, ಬೇಯದ ಡ್ಯಾಶ್ ತರಕಾರಿ ಅಂತ ಹಾಕ್ಬಿಡಿ. ಓಕೆ ಓಕೆ, ನಿಮ್ಮ ಉತ್ತರಗಳನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481527260 ಉತ್ತರಗಳು ಬಂದು ತಲುಪ್ತಾ ಇರಲಿ. ಮತ್ತೊಂದು ಸಾಂಗನ್ನ ಕೇಳಿ ಮತ್ತೆ ವಾಪಸ್ ಬರೋಣ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮಕ್ಕೆ.

ಶ್ರೋತೃಗಳೇ, ಗಾದೆಯನ್ನ ಕೇಳಿದ್ದೆ ಸಾಯದ ಮನೆ ಇಲ್ಲ ಬೇಯದ. ಈ ಗಾದೆಯನ್ನ ಪೂರ್ಣಗೊಳಿಸಿ ಅಂತ ಹೇಳಿದ್ದೆ. ಯಾರೆಲ್ಲ ಪೂರ್ಣಗೊಳಿಸಿದ್ದೀರಾ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಸೋನು ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗದಿಂದ. ಏನು ಎಲ್ಲ ಚಿತ್ರದುರ್ಗದಿಂದ ಸಂದೇಶ ಹೆಚ್ಚಾಗಿ ಬರ್ತಿದೆ. ಇನ್ನು ಮಹೇಶ್ವರಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ, ಓಕೆ, ತನುಜ ಮಹದವನಗರ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿಯಿಂದ, ಉಮಾ ಮೋಹನ್ ಮುರಳಿ ಜೋಗಿಮಟ್ಟೆ ಚಿತ್ರದುರ್ಗದಿಂದ, ಯಶೋಧ ಎರಳ ನಾಯಕ ಚಿರತಗೊಂಡು ಕೂಡ್ಲಿಗಿ ತಾಲೂಕಿನಿಂದ, ನೇವಿ ಡಿಸೋಜ ರಾಜೇಂದ್ರನಗರ ಶಿವಮೊಗ್ಗದಿಂದ, ಬಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೀಲಗುಂಡೆಯವರು ಮಮತಾ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ, ಮುರಳೀಧರ್ ಶಿವಮೊಗ್ಗದಿಂದ, ವೀರೇಂದ್ರ ಕುಮಾರ್ ಲಂಕೇಶ್ ಕುಮಾರ್ ಶಿವಾನಂದಪ್ಪ ಬಡಾವಣೆ ನ್ಯಾಮತಿಯಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಕಳಿಸಿದ್ರೆ, ಕೆ ಶಿವಾನಂದಪ್ಪ ಎಂ ಚಂದ್ರಮ್ಮ ಸವಳಂಗ ನ್ಯೂ ಇಂದಿರಾ ಕಾಲೋನಿ ನ್ಯಾಮತಿ ತಾಲೂಕಿನಿಂದ, ಸವಿತಾ ದೇವ್ತರ್ ಇಟಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾನ್ ಭೋಗರ ಕೊಟ್ರೇಶ್, ಕವಿತಾ ನಿರೀಕ್ಷಾ ಅಭಿನಂದನ ಹೊಳಗುಂದಿ ಹೂವಿನ ಹಡಕಲಿಯಿಂದ, ಗೌರಮ್ಮ ಹಾವೇರಿಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರೆ, ರಾಧಾ ನಿಧಿಗೆಯಿಂದ, ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ ಸಂದೇಶ ಬಂದು ತಲುಪಿದೆ. ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಕದಿಂದ, ಕೀರಲಿಂಗ ಮುತ್ತಣ್ಣಪ್ಪ ಇಕ್ಕಳಿಕ್ಕಿ ಶಿವಲಿಂಗ ಹಾಗೂ ಬನಶಂಕರಿ ಇಕ್ಕಳಿಕ್ಕಿ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ರೇಣುಕಾಡಿ ಶಿವಮೊಗ್ಗದಿಂದ, ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬಾಯಿಂದ, ಅಂತಾರಾಷ್ಟ್ರೀಯ ಮೆಸೇಜ್ಗಳು ಕೂಡ ಇಟಲಿಯಿಂದ, ಅದೇ ರೀತಿಯಲ್ಲಿ ದುಬಾಯಿಗಳಿಂದಲೂ ಕೂಡ ಸಂದೇಶ ವಿಶೇಷವಾಗಿ ಬರ್ತಾ ಇದೆ. ನಮ್ಮ ಶ್ರೋತೃಗಳು ಅಲ್ಲೂ ಕೂಡ ಹೊರ ದೇಶಗಳಲ್ಲಿದ್ದು ಕೂಡ ಈ ಕನ್ನಡವನ್ನು ಆಕಾಶವಾಣಿ ಭದ್ರಾವತಿಯನ್ನು

ಮಾಡ್ಕೊಂಡು ಆಕಾಶವಾಣಿ ಭದ್ರಾವತಿಯಿಂದ ಬರುವಂತಹ ಕಾರ್ಯಕ್ರಮನ ಕೇಳಿ ಭಾಗವಹಿಸ್ತಾ ಇದ್ದಾರಲ್ಲ ಅಂತ ಅವರ ಅಭಿಮಾನಕ್ಕೆ ನಾವು ಎಂದಿಗೂ ಕೂಡ ಚಿರಋಣಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಹಾಗಂತ ಇಲ್ಲಿರ ಶ್ರೋತೃಗಳು ಕೂಡ ಬೇಜಾರಾಗದ್ ಬೇಡ, ಎಲ್ಲರೂ ಕೂಡ ಅಭಿಮಾನ ಬಳಗ, ನಿಮ್ಮಂತಹ ಅಭಿಮಾನಗಳ ಬಳಗವನ್ನು ಪಡೆದಿರತಕ್ಕಂತಹ ನಮ್ಮ ಆಕಾಶವಾಣಿ ಧನ್ಯ ಅಂತ ಈ ಮೂಲಕ ತಿಳಿಸ್ತಾ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು, ಸುಮಿತ್ರಾ ಮಾಂಡ್ರೆ ನಾಗರ ಶಿವಮೊಗ್ಗದಿಂದ, ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ ಸಂದೇಶ ಬಂದು ತಲುಪಿದೆ. ಓಕೆ, ಏನು ಶಿವಮೊಗ್ಗದ ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಪನ್ನಗಾಟಿ ಅನಂತಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ವಿಜಯಪುರದ ಸುದರ್ಶನ್ ಭರತ್ ಕುಮಾರ್, ಬಂದೆ ನವಾಜ್ ಅವರು, ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಮಂಡಗದ್ದೆ ಹೋಬಳಿಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ವೇದಾ ಶೆಟ್ಟಿ ಕಾಳವರ ಕುದ್ದಾಪುರದಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ನಾನೀಗ ಬಂದೆ ಸುರೇಶ್ ಭಟ್ ಗೌರಿಬಿದನೂರಿನಿಂದ ಕಳಿಸಿದ್ದಾರೆ. ಓಕೆ, ಮಹೇಶ್ವರಿ ಕಾಗೇಹಳ್ಳದಿಂದ ಸಂದೇಶವನ್ನ ಕಳಿಸಿದ್ರೆ, ಚೌಧರಿ ಬಿ ನಾಗರಾಜ್ ಕಲಬುರ್ಗಿಯಿಂದ, ಶಾಂತಾಚಾರ್ ಬಡಿಗೇರ್ ಅವರು ಕೂಡ ಅದಕ್ಕೆ ಒಂದು ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಅದೇ ರೀತಿ ಸಂದೇಶವನ್ನು ಕೂಡ ಅದರ ಸಾರಾಂಶವನ್ನು ಕೂಡ ಕಳಿಸಿದ್ದಾರೆ. ಬೃಂದ ರವೀಂದ್ರನಗರ ಶಿವಮೊಗ್ಗದಿಂದ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ನಿಂದ ಕಳಿಸಿದ್ರೆ, ಜ್ಯೋತಿ ರಾಶಿಕ ಸಿದ್ಧಾರೂಢನಗರ ಭದ್ರಾವತಿಯಿಂದ, ರವಿ ಕೆ ಅಂಬೇಡ್ಕರ್ ಯೋಗ ಶಿಕ್ಷಕರು ಚಿತ್ರದುರ್ಗದಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಮಂಜುಳಾ ಜನಾರ್ದನ್ ಉದಯಟೆಲ್ಲ ಭೂತನಗುಡಿ ಭದ್ರಾವತಿಯಿಂದ ಕಳಿಸಿದ್ರೆ, ಹೊಸ್ಮನೆ ಭದ್ರಾವತಿಯಿಂದ ಶ್ಯಾಮಲಾ ಡಿ ಎಚ್ ಕೃಷ್ಣಪ್ಪ, ಹರೀಶ್ ಕುಮಾರ್ ಶಿವಕುಮಾರ್, ಭಾಗ್ಯ ಸದಾ ಶಿವನ್ ಕೇಶವಪುರ ಭದ್ರಾವತಿಯಿಂದ, ವಿಶ್ವ ಸೌಳಂಗದಿಂದ ಮೆಸೇಜ್ ಅನ್ನ ಮಾಡಿದ್ರೆ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಮಹೇಶ್ ಹೊಸೂರಿನಿಂದ, ವಿಜಯಲಕ್ಷ್ಮಿ ಕುಬೇರಾಚಾರ್ ಫ್ರಮ್ ರಾಜಪಲ್ಲೆ ಔಟ್ ಜನಪುರದಿಂದ ಕಳಿಸಿದ್ದಾರೆ, ಶಾಂತಾಚಾರ್ ಬಡಿಗೇರ್ ಕೊಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗಾದ್ರೆ ಏನಾಗಿತ್ತು ಶ್ರೋತೃಗಳೇ ಈಗ ಅದೇ ಅರ್ಥ ಅಂತ ಅಂದ್ರೆ, ಸಾಯದ ಮನೆ ಇಲ್ಲ ಬೇಯದ ಕಾಳಿಲ್ಲ, ಸಾಯದ ಮನೆ ಇಲ್ಲ ಬೇಯದ ಕಾಳಿಲ್ಲ. ಹಾಗಾದ್ರೆ ಏನು ಈ ಗಾದೆಯ ಅರ್ಥ, ಶಾಂತಾಚಾರ್ ಬಡಿಗೇರ್ ಅವರು ಏನ್ ಕಳಿಸಿದ್ದಾರೆ ಅಂತ ನೋಡೋಣ. ಇದು ಬದುಕಿನ ಅನಿವಾರ್ಯತೆ ಮತ್ತು ಸಾವು ಖಚಿತ ಎಂಬುದನ್ನ ಸೂಚಿಸುವಂತಹ ಗಾದೆ ಮಾತು. ಪ್ರತಿಯೊಂದು ಮನೆಗೂ ಕೂಡ ಸಾವಿನ ಕಷ್ಟ ಬರುತ್ತೆ, ಹಾಗೆ ಅಕ್ಕಿಯನ್ನ ಬೇಯಿಸದೆ ತಿನ್ನೋದಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಕಷ್ಟಪಟ್ಟರೆ ಮಾತ್ರ ಸುಖ ಸಿಗತ್ತೆ ಎಂಬುದು ಇದರ ತಾತ್ಪರ್ಯ. ಎಷ್ಟು ಸುಲಭವಾಗಿ ನಾಲ್ಕೈದು ಸಾಲುಗಳಲ್ಲಿ ಬರೆದು ಕಳಿಸಿದರೆ, ತುಂಬಾ ಅದ್ಭುತವಾಗಿ ಕಳಿಸಿದರೆ. ಅದೇ ರೀತಿಯಲ್ಲಿ ಮೇಡಮ್ ಆಕಾಶವಾಣಿ ಹಾಡು ಮಾತಾಡೋ ಕಾರ್ಯಕ್ರಮ ಗಾದೆ ಬಿಡಿಸಿ ಗಾದೆ ಗಾಡಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಮುಡಿ ಬಂತು. ರೇಡಿಯೋದಲ್ಲಿ ಗಾದೆಗಳ ಹಿನ್ನೆಲೆಯಲ್ಲಿ ಜೀವನದ ಮೌಲ್ಯಗಳನ್ನು ಹಾಡಿನ ಜೊತೆಗೆ ವಿವರಿಸುವ ಶೈಲಿ ಅತಿ ಸುಂದರ ಅಂತ ಹೇಳಿ, ಜಾನಪದ ಸೊಗಡಿನ ವಿಚಾರಗಳು ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತೆ, ಗಾದೆಗಳು ಒಗಟುಗಳು ಇವೆಲ್ಲವೂ ಕೂಡ ಅಂತ ತಿಳಿಸಿದ್ದಾರೆ. ಖಂಡಿತವಾಗಿಯೂ ಕೂಡ ಗಾದೆಗಳನ್ನು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಕೂಡ ಮಾಡ್ತಾ ಇಲ್ಲ, ನಾವು ಕೂಡ ತಿಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ, ನಿಮಗೂ ಕೂಡ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ನೀವು ಕೂಡ ನಮಗೆ ಯಾವ ಥರ ಸಾರಾಂಶವನ್ನ ನೀಡುವ ಮೂಲಕ ಭಾಗವಹಿಸುವ ಮೂಲಕ ತಿಳಿಸ್ತಾ ಇದ್ದೀರಾ, ನಿಮಗೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಶ್ರೋತೃಗಳೇ ಇಲ್ಲಿಗೆ ಇವತ್ತಿನ ಗಾದೆ ಬಿಡಿಸಿ ಗಾದೆಯ ಗಾಡಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಮುಂದಿನ ಮಂಗಳವಾರ ಮತ್ತಷ್ಟು ಗಾದೆಗಳ ನಾನು ಕೂಡ ತೆಗೆದುಕೊಂಡು ಬರ್ತೇನೆ ಅಂತ ಹೇಳ್ತಾ, ಇದುವರೆಗೆ ಭಾಗವಹಿಸಿದಂತಹ ಎಲ್ಲ ಶ್ರೋತೃ ಬಳಗದವರಿಗೂ ಕೂಡ ಕೆಲಸದ ಒತ್ತಡದಿಂದಲೂ ಕೂಡ ಮೆಸೇಜನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಅಂತವರು ಕೂಡ ಅಟ್ಲೀಸ್ಟ್ ಕೇಳ್ತಾ ಇರ್ತಿರಲ್ಲ, ಅವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಇನ್ನು ಕೆಲವೇ ಕ್ಷಣಗಳಲ್ಲಿ
ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇದರಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನದ ಕುರಿತು ಕಿರು ಮಾಹಿತಿಯನ್ನು

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 11:20. ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೀರ ಮೂಡಿ ಬರ್ತಾ ಇದೆ. ಮಂಗಳವಾರದಂದು ಶ್ರೋತೃಗಳೇ, ಪ್ರತಿ ವಾರವೂ ಕೂಡ ಚಲನಚಿತ್ರದ ನಟ ನಟಿಯರ ಕುರಿತು ಹಾಡುಗಳನ್ನು ಹೇಳಬೇಕಾಗಿತ್ತು. ಆದರೆ ಇವತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನ ಆಗಿರೋದ್ರಿಂದ ಅವರ ಕುರಿತು ಮಾತನಾಡೋದೇ ಒಂದು ನಮಗೆ ಒಂದು ಒಳ್ಳೆಯ ಅನುಭವ. ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ, ಒಂದು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗತ್ತೆ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನದ ಕುರಿತು ಅವರ ಸೇವೆಯನ್ನು ಎಷ್ಟು ಸ್ಮರಿಸಿದ್ರು ಕೂಡ ಸಾಧ್ಯ ಆಗೋದಿಲ್ಲ. ಅಂದರೆ ಈ ಜಗತ್ತು ಆರೋಗ್ಯದಿಂದ ಇರೋದಕ್ಕೆ ಕಾರಣ ಮಮತೆಯ ರೂಪವೇ ಆಗಿರುವಂತಹ ನಮ್ಮ ನರ್ಸ್ಗಳು, ದಾದಿಯರು. ಆಸ್ಪತ್ರೆಯ ಬಿಳಿ ಬಣ್ಣದ ಸಮವಸ್ತ್ರದಲ್ಲಿ ಕೇವಲ ಒಬ್ಬ ವೃತ್ತಿಪರರಷ್ಟೇ ನಾವು ನೋಡೋದಿಲ್ಲ, ಅಲ್ಲಿ ಒಬ್ಬ ತಾಯಿಯಾಗಿ ನೋಡ್ತೇವೆ ಅಲ್ವಾ. ಆಸ್ಪತ್ರೆಯಲ್ಲಿ ಕೂತ್ಕೊಂಡಾಗ ನಾವೇ ಸ್ವಲ್ಪ ಯಾರು ಕೂಡ ಅಡ್ಮಿಟ್ ಆಗಿದ್ರೆ ಅವರು ಯಾವುದೇ ಒಂದು ಭಾವನೆಗಳನ್ನು ಇಟ್ಕೊಂಡಿರಲ್ಲ. ಅವರು ಯಾವ ರೀತಿ ಇರ್ತಾರೆ ನಮ್ಮೊಟ್ಟಿಗೆ ಅಂತ ಅಂದರೆ, ಒಬ್ಬ ತಾಯಿಯಾಗಿ, ಒಬ್ಬ ಅಕ್ಕನಾಗಿ, ಒಬ್ಬ ಗೆಳತಿಯಾಗಿ ಅವರು ನಮಗೆ ಕಾಳಜಿಯನ್ನು ಮಾಡ್ತಾ ಇರ್ತಾರೆ. ಇವತ್ತಿನ ಈ ಕಾರ್ಯಕ್ರಮ ಆ ಕಾಯಕ ಯೋಗಿಗಳಿಗೆ ಅರ್ಪಣೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ದಾದಿಯರಿಗೂ ಕೂಡ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಸೇವೆಗೆ ನಾವೆಲ್ಲರೂ ಕೂಡ ಆಭಾರಿಗಳಾಗಿದ್ದೇವೆ ಅಂತ ಹೇಳ್ತಾ ಈಗ ಮೊದಲ ಕರೆ ಸಿದ್ಧ ಆಗಿದೆ. ಶ್ರೋತೃಗಳೇ, ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 08282700704. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, 08282200704. ಮೊದಲ ಕರೆ ಸಿದ್ಧ ಆಗಿದೆ, ನೋಡೋಣ ಬನ್ನಿ. ಹಲೋ ಹಲೋ ನಮಸ್ತೆ. ಹಲೋ
1: ಹಲೋ
0: ನಮಸ್ತೆ ಚಂದ್ರಿಕಾ ಅವರ. ಹೇಳಿ. ನಮಗೆ ಮಿಸ್ ಆಗಿ ಬೇರೆಯವ್ರ ಹೆಸರು ಹೇಳಿದ್ರೆ ಬೇಜಾರಾಗ್ತಾರೆ ಅಂತ ಹೇಳೋದಕ್ಕೆ ಹೋಗಲ್ಲ. ಹೇಳಿ ಚಂದ್ರಿಕಾ ಅವರೇ, ಇವತ್ತು ಅಂತಾರಾಷ್ಟ್ರೀಯ ದಾದಿಯರ ದಿನ, ಹೇಗನ್ಸುತ್ತೆ ನರ್ಸ್ಗಳ ಅನುಭವ?
1: ಎಷ್ಟು ನಿಜವಾಗ್ಲೂ ಅದು ತುಂಬಾ ಒಳ್ಳೆ ಅನುಭವ. ಮತ್ತೆ ವಿಶ್ವದಲ್ಲಿ ಇಡೀ ನಮ್ಮ ಪ್ರಪಂಚಾದ್ಯಂತ ಎಲ್ಲಾ ದಾದಿಯರಿಗೆ, ನಮ್ಮ ಆಕಾಶವಾಣಿ ಕೇಳುಗರ ಪರವಾಗಿ, ಆಕಾಶವಾಣಿ ನಿಲಯದ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ ಶುಭಾಶಯಗಳನ್ನ ತಿಳ್ಸಕ್ ಇಷ್ಟಪಡ್ತೇನೆ ಮೇಡಮ್. ಮತ್ತೆ ಮೇಡಮ್, ದಾದಿಯರು ವೈದ್ಯ ನಾರಾಯಣ ಹರಿಯನ್ನ ಹಾಗೆ, ವೈದ್ಯರು ಎಷ್ಟು ಪ್ರಾಮುಖ್ಯತೆ ಇದ್ದಾರೋ ಅವ್ರಿಗೇನೆ ಡಬ್ಬಲ್ ಇದ್ದಾರೆ ಅಂತ ನನ್ನ ಅನಿಸಿಕೆ ಮೇಡಮ್. ಅಲ್ವಾ, ಖಂಡಿತ ಮೇಡಮ್. ಯಾಕೆ ಅಂದ್ರೆ, ನಮ್ಗಿವತ್ತು ಏನಾದ್ರೂ ಹಾಗೆ ಹಾಸ್ಪಿಟ್ಲ್ ಹೋದ್ವಿ ಅಂದ್ರೆ ಮೇಡಮ್, ನಾವು ನರ್ಸಿಂಗ್ ಹೋಮ್ ಗಳಿಗೆ ಹೋದ್ವಿ ಅಂದ್ರೆ ನಮಗೆ ಡಾಕ್ಟರ್ ಸಿಗಲ್ಲ. ಮೊದ್ಲೆ ಹೋಗಂತ ಜೀವಗಳನ್ನ ಉಳಿಸದೆ ನಮ್ ದಾದಿಯರು ಮೇಡಮ್. ಅವರಿಗೆ ಎಷ್ಟು ಎಷ್ಟು ಚಕಪ್, ಎಷ್ಟು ಲವಲವಿಕೆಯಿಂದ, ಎಷ್ಟು ಚಟ ಪಡಿಸ್ತಾರೆ ಅಂದ್ರೆ ಮೇಡಮ್, ನೋಡ್ತೀವಲ್ಲ ನಾವು. ಒಬ್ಬ ಪೇಷಂಟ್ ಎಲ್ಲರೆ ಸುಸ್ತಾಗಿ ಬಂದ್ರು ಅಂದ್ರೆ ಎಷ್ಟು ಅವ್ರು ನಮ್ ಅವ್ರ ಕೈಲೇ ಇರುತ್ತೆ ನಮ್ ಜೀವ. ನಾವು ಒಬ್ಬ ಡಾಕ್ಟರ್ ಹೋಗಲ್ಲ ಮೇಡಮ್, ಅದೇ ದಾದಿಯರಿಗೆ ಹೋಗಿ ನಾವು ಅವ್ರಿಗೆ ಕೈ ಮುಗಿತೀವಿ, ಅವ್ರಿಗೆ ಕೇಳ್ಕಂತೀವಿ. ಅವ್ರು ಎಷ್ಟು ಶ್ರಮ ಪಟ್ಟು ಮೇಡಮ್ ಒಬ್ಬ ಪೇಷಂಟ್ ನ ಉಳಿಸಕ್ ಹೋರಾಡ್ತಾರೆ ಅಂದ್ರೆ. ಮತ್ತೆ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ನೋಡಿದಿವಲ್ಲ ಮೇಡಮ್, ನಾವು ದಾದಿಯರಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ, ಕೀಳಾಗಿ ಬಯ್ಯಾತ ವ್ಯಕ್ತಿಗಳನ್ನ ನೋಡಿದೀವಿ ಮೇಡಮ್ ನಾವು.
0: ಅಲ್ಲಿ ಆಸ್ಪತ್ರೆಗೆ ಹೋದಾಗ ಆ ಬೆಡ್ ಅಲ್ಲಿ ನಾವು ಕುಳಿತಾಗ ಅವ್ರ ಸೇವೆ ಇರತ್ತಲ್ಲ, ಅವಾಗೇ ಗೊತ್ತಾಗದ ಅವ್ರ ಬೆಲೆ ಏನು ಅಂತ.
1: ಮೇಡಮ್, ಅವ್ರು ಎಷ್ಟು ಬೆಲೆ ಅವ್ರಿಗೆ, ಎಷ್ಟು ಎಷ್ಟೇನಿದ್ರು ತೀರ್ಬೋ ಮೇಡಮ್. ಇಲ್ಲಿ ಬರ್ತಾರಲ್ಲ ಮನೆ ಮನೆಗೂ, ಎಲ್ಲಾ ಕಡೆನೂ ದಾದಿಯರ್ ಬರ್ತಾರೆ ಮೇಡಮ್ ಇಂಜೆಕ್ಷನ್ ಗೆ, ಅದಕ್ಕೆ ಅಲ್ವಾ. ನಾವ್ ಅದನ್ನೇ ನಾವು ಬಸ್ ಹತ್ಕೊಂಡೋಗಿ ಮಕ್ಳಿಗೆ ಇಂಜೆಕ್ಷನ್ ಮಾಡ್ಸ್ಬೇಕಂದ್ರೆ ನಮ್ಗೆ ಎಷ್ಟು ಕಷ್ಟ
0: ಆಗುತ್ತೆ.
1: ನಿಜವಾಗ್ಲೂ ಮೇಡಮ್, ದಾದಿಯರ್ ಇರೋದ್ರಿಂದ ಎಷ್ಟೋ ಜೀವಗಳು ಉಳಿದಿದ್ದಾವೆ. ನಾನೇ ನಂಬುದನ್ನೇ ಉದಾಹರಣೆ ಕೊಡ್ಬೋದು ಮೇಡಮ್.

0: ಇಷ್ಟು ಸೀರಿಯಸ್ ಆಗಿ ಹೋಗಿದ್ದೆ ಮೇಡಮ್ ನಾನು ಹಾಸ್ಪಿಟ್ಲಿಗೆ, ಇವಾಗ್ಲೂ ನನ್ ಡಾಕ್ಟರ್ ಇಲ್ಲ ಆ ಟೈಮ್ ಅಲ್ಲಿ. ಎಷ್ಟು ಒಂದು ಗುಂಪು ಮೇಡಮ್ ಅವ್ರ ದಾದಿಯರ್ ನೈಟ್ ಶಿಫ್ಟ್ ಅಲ್ಲಿ ಇರ್ತಾರಲ್ಲ, ಅವರೆಲ್ಲ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ, ಡಾಕ್ಟರ್ ಫೋನ್ ಮಾಡಿ, ಡಾಕ್ಟರ್ ಹತ್ರ ಎಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಡಾಕ್ಟರ್ ಫೋನ್ ಮಾಡಿದ್ರು ಮೇಡಮ್ ಅವರು, ಹಿಂಗೆ ಪೇಷಂಟಿಂಗ್ ಅಡ್ಮಿಟ್ ಆಗಿದೆ, ಹಿಂಗ್ ಸುಸ್ತಾಗಿದೆ. ಹಂಗೆ ಅಂತದ್ರಲ್ಲಿ ನನ್ನಂತ ಕೋಟ್ಯಾನು ಕೋಟಿ ಜೀವಗಳು ಮೇಡಮ್ ಇವತ್ತು ಉಳಿದಿದಾವೆ, ಲಕ್ಷ ಅಲ್ಲ ಸಾವಿರ ಅಲ್ಲ ಅಲ್ವಾ. ಇದಕ್ಕೆಲ್ಲ ಕಾರಣ ನಮ್ ದಾದಿಯರು ಮೇಡಮ್. ನಂದು ಸ್ನೇಹ ಬಳಗ ತುಂಬಾ ಇದೆ ಮೇಡಮ್, ದಾದಿಯರು ಇವತ್ತೆಲ್ಲ ಕೇಳ್ತಾ ಇರ್ತಾರೆ ಅನ್ಕೊಂಡಿದೀನಿ. ಎಲ್ರಿಗೂ ನನ್ನ ಸ್ನೇಹಿತೆಯರಿಗೂ ಗೆಳೆಯರಿಗೂ ಎಲ್ರಿಗೂ ಕೂಡ ನಮ್ಮ ಆಕಾಶವಾಣಿ ಪರವಾಗಿ ಇವತ್ತು ನೀವು ನಡೆಸ್ಕೊಡ್ತೀರಂತ ಕಾರ್ಯಕ್ರಮ ನಿಜವಾಗ್ಲೂ ತುಂಬಾ ವಿಶೇಷವಾದಂತ ಕಾರ್ಯಕ್ರಮ ಮೇಡಮ್ ಇದು. ಒಳ್ಳೆ ಶ್ಲಾಘನೀಯ ನಿಮ್ಗೆ, ನಮ್ಮ ಆಕಾಶವಾಣಿಗೂ ನಿಮ್ಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ನಾನು ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನನ್ನ ಎರಡು ಮಾತು
1: ಮುಗಿಸ್ತೇನೆ. ಧನ್ಯವಾದ.
0: ಧನ್ಯವಾದ ಮೇಡಮ್. ನಮಸ್ತೆ.
1: ಶ್ರೋತೃಗಳೇ, ನಿಜಕ್ಕೂ ನೂರಕ್ಕೆ ನೂರರಷ್ಟು ನಿಜ ಆ ಚಂದ್ರಿಕಾ ನೆಲ್ಲಬಂಡೆ ಅವರು ಕೂಡ ಅನಿಸಿಕೆ ತಮ್ಮ ಅನುಭವನ ಹಂಚಿಕೊಂಡ್ರು. ಹಲೋ ಆಕಾಶವಾಣಿ, ಹಲೋ, ನಮಸ್ತೆ. ತಮ್ಮ ಹೆಸರು? ವೀರೇಂದ್ರ ಕುಮಾರ್ ಅವರು. ಹೇಳಿ, ಏನ್ ಕೆಲಸ ಮಾಡ್ಕೊಂಡಿರೋದು? ಕೇಳ್ತಾ ಇರ್ತಾರೆ ಅನೇಕ ದಾದಿಯರು ಕೂಡ. ಹೇಳಿ, ಹೇಗನ್ಸುತ್ತೆ ಅವರ, ಯಾವ ರೀತಿ ಅವರ ಸೇವೆಯನ್ನ ಸ್ಮರಿಸ್ತೀರಾ ನೀವು? ಹೌದು, ಖಂಡಿತ. ಹೌದು, ಖಂಡಿತ
2: ಖಂಡಿತ.
1: ಖಂಡಿತ. ವೀರೇಂದ್ರ ಕುಮಾರ್ ಅವರೇ, ಧನ್ಯವಾದ ಕರೆ ಮಾಡೋದಕ್ಕಾಗಿ. ಶತ್ರುಗಳೇ, ಮತ್ತೊಂದು ಕರೆ. ಹಲೋ ಆಕಾಶವಾಣಿ.
3: ನಮಸ್ತೆ.
1: ನಮಸ್ತೆ,
3: ನಾನು ಮಂಜುನಾಥ್.
1: ಹೇಳಿ ಮಂಜುನಾಥ್ ಅವರೇ.
3: ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯ.
1: ಹೇಳಿ.
3: ಎಲ್ಲ ನರ್ಸ್ಗಳಿಗೆ ಅವರಿಗೆ ಕೋಟಿ ಕೋಟಿ ನಮನ. ಯಾಕೆಂದ್ರೆ ಡಾಕ್ಟರ್ಕ್ಕಿಂತ ತುಂಬಾ ಇದರಲ್ಲಿ ನೋಡದೆ ಅವರು. ನನಗೆ 98 ವರ್ಷದಲ್ಲಿ ನನ್ನ ಮಗು ಮನೆಯಲ್ಲಿ ಡೆಲಿವರಿ ಆಯ್ತು. ಅವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿ ಕರ್ಕೊಂಡು ಹೋಗಿದ್ದೆ. ಬೆಳಗಿನ ಜಾವ ಕರ್ಕೊಂಡು ಹೋಗಿದ್ ಮೇಡಮ್ ಅವರೇ. ಅವಾಗ ಈ ನೈಟ್ ಮುಗಿಸಿ ಡ್ಯೂಟಿ ಮುಗಿಸ್ಕೊಂಡು ಅವ್ರು ಹೋಗೋರು. ಒಟ್ಟು ಡಾಕ್ಟರ್ಗಳೆಲ್ಲ ದೂರು ಎಷ್ಟ್ ಬರ್ತಾರ ನೋಡ್ತಾರೆ ಅಂತ ಅಂದ್ರು. ಅದ್ರಲ್ಲಿ ಆಯ ಇದ್ರು ಅವರು, ಅವ್ರು ಏನ್ ಅನ್ಸ್ತಾ ಸತ್ಯವಾಗ್ಲು ಮೇಡಮ್ ಅವ್ರೆ, ಇಲ್ಲ ಅಮ್ಮ ತುಂಬಾ ನಡೀತಾ ಇದೆ, ತುಂಬಾ ಇದಾಗ್ತಿದೆ ಡಾಕ್ಟರ್, ಅವ್ರು ಬಂದು ನೋಡ್ಕೊಂಡು ಹೋಗ್ಬೇಡ ಅಂತ ಹೇಳಿ ತುಂಬಾನೇ ಅವರು ಮುತ್ತಜ್ಜೆ ವಹಿಸ್ಕೊಂಡು ಅವರು ನಮ್ಗೆ ಡೆಲಿವರಿ ಮಾಡ್ಕೊಟ್ರು. ಡಾಕ್ಟರ್ ನರ್ಸ್ ಅವ್ರು ಡಾಕ್ಟರ್ ಏನೇ ಮಾಡ್ಕೊಟ್ರು ಆ ನರ್ಸ್. ಆಮೇಲೆ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಮನೆಯವರಿಗೆ, ಡಾಕ್ಟರ್ಕ್ಕಿಂತ ಹೆಚ್ಚು ಅವರು ನೋಡ್ಕೊಂಡ್ರು. ಹಾಗಾಗಿ ನಿಜವಾಗ್ಲೂ ಅವ್ರಿಗೆ ಒಂದು ಕೋಟಿ ಕೊಟ್ಟು ನಮ್ಮನ್ನ
1: ಒಟ್ಟಿಗೆ ಎಲ್ಲರಿಗೂ ಕೂಡ ತಿಳಿಸೋ ಮೂಲಕ ಒಂದೇನೋ ಮನ್ಸಲ್ಲಿ ಒಂದ್ ಭಾರ ಇತ್ತು, ಹಿಂಗೆ ಕೃತಜ್ಞತೆ ಸಲ್ಲಿಸ್ಬೇಕಂತ.
3: ಮನೇಲಿ ಯಾರು ತಾಯಿನೋ ಯಾರು ಅಜ್ಜಿನೋ ಇದಾರೆ ಅನ್ನೋ ಲೆಕ್ಕದಲ್ಲಿ ಮಾಡ್ಕೊಂಡು.
1: ಖಂಡಿತ, ಎಲ್ಲಾ ದಾದಿಯರು ಕೂಡ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಷ್ಟೇ ವಯಸ್ಸಾಗಿದ್ರು ಕೂಡ ತಮ್ಮ ಮಕ್ಕಳು ರೀತಿಯಲ್ಲಿ ಅವರು ಸೇವೆಯನ್ನು ಮಾಡ್ತಾರೆ, ಯಾವುದೇ ರೀತಿ ಹಿಂಜರಿಕೆ ಇಲ್ದಲೆ ಅಲ್ವಾ? ಓಕೆ, ಧನ್ಯವಾದ. ಓಕೆ, ಧನ್ಯವಾದ ಮಂಜುನಾಥ್ ಅವರೇ. ಶ್ರೋತೃಗಳೇ, ಇನ್ನ ನಮ್ಮ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳನ್ನ ಶಾನ್ಭೋಗರ ಕೊಟ್ರೇಶ್, ಕವಿತಾ, ನಿರೀಕ್ಷಾ, ಅಭಿನಂದನ ಹೊಳಗುಂದಿ ಹೂವಿನ ಹಡಗಲಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಮೆಸೇಜ್ ಅನ್ನ ಮಾಡಿದ್ದಾರೆ. ಇನ್ನ ಬೋಪ ವೆಂಕಟೇಶ್ ಅವರು ಕೂಡ ಮೆಸೇಜ್ ಅನ್ನ ಮಾಡಿದ್ರು, ಅವರು ಮತ್ತೊಮ್ಮೆ ಕಳಿಸಿದ್ರೆ ಅವರು ಕಡೆಯದಾಗಿ ಕಳಿಸ್ತಾ ಇದ್ರು, ನೋಡೋಣ. ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ ಶ್ರೋತೃಗಳೇ? 0828220024. ಶ್ರೋತೃಗಳೇ, ಇನ್ನ ಧೈರ್ಯದ ಸಂಕೇತ ಅಂತಾನು ಕೂಡ ಹೇಳ್ಬೋದು ನಮ್ಮ ದಾದಿಯರಿಗೆ. ಯಾಕಂದ್ರೆ ಆಪರೇಷನ್ ಥಿಯೇಟರ್, ನಾವು ಹೆಣ್ಮಕ್ಳು ಎಲ್ಲರೂ ಅನೇಕ ಜನರು ಡೆಲಿವರಿ ಆಗ್ಲಿ ಯಾವುದಕ್ಕೆ ಆಗ್ಲಿ ಆಪರೇಷನ್ ಥಿಯೇಟರ್ನಿಂದ

0: ಹಿಡಿದು ವಾರ್ಡ್ನವರೆಗೆ ವಾರ್ಡ್ ತಲುಪ್ತೀವಲ್ಲ, ಅದು ಆಪರೇಷನ್ ಎಲ್ಲ ಮುಗಿದಾದ್ಮೇಲೆ ಆ ರೋಗಿಯ ಮುಖದಲ್ಲಿ ಕಿರುನಗೆ ಮೂಡಿಸಲು ಇವರು ಹಗಲಿರುಳು ಶ್ರಮಿಸ್ತಾರೆ. ಏನೂ ಆಗಲ್ಲ ಮಾಡಿ, ನಿಮ್ಮ ಕೈಯಲ್ಲಿ ಸಾಧ್ಯ ಆಗತ್ತೆ, ಆ ಥರ ಎಲ್ಲ ಒಂದು ಮುತುವರ್ಜಿ ವಹಿಸ್ತಾರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಚಿತ್ರ ಅವರೇ, ಹೇಳಿ.
1: ನಮ್ಮ ಎಲ್ಲಾ ದಾದಿಯರಿಗೆ ಮೊದಲನೇದಾಗಿ ಶುಭಾಶಯಗಳು. ನಾನೀಗ ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋದಾಗ ಫಸ್ಟ್ ನನಗೆ ಡಾಕ್ಟರ್ ಸಿಗಲ್ಲ, ಎದುರುಗಡೆ ಮುಂತ ನಾವು ಹಾಸ್ಪಿಟಲ್ ಎಂಟರ್ ಆಗ್ತೀವಿ ಸಿಗದೆ ದಾದಿಯರು. ಮ್ಯಾಮ್ ನಮಗೆ ಅಲ್ಲೇ ಒಂದು ಆತ್ಮವಿಶ್ವಾಸ ಹೇಗ್ ಮೂಡುತ್ತಂದ್ರೆ ಅವ್ರು ಮಾತಾಡ್ತಾ ರೀತಿಯಿಂದನೇ ನಮಗೆ ನಮ್ ಕಾಯ್ದೆ ವಾಸನೆ ಆಗ್ಬಿಡ್ತು ಅನ್ನೋ ಫೀಲ್ ಆಗುತ್ತೆ. ಮ್ಯಾಮ್ ನನಗೆ ತುಂಬಾ ಸರಿ ಆ ರೀತಿ ಅನುಭವಗಳಾಗಿದೆ. ಯಾಕಂದ್ರೆ ನಾವ್ ಇದು ಹೋಗ್ಬೇಕಾದ್ರೆ ಹೆದರ್ಕೊಂಡೇ ಹೋಗ್ತೀವಿ, ಏನಾಗ್ಬಿಡುತ್ತೋ ಹಾಸ್ಪಿಟಲ್ ಹೋದ್ರೆ ಯಾವ ಡಾಕ್ಟರ್ ಏನ್ ಹೇಳ್ತಾರೋ ಅಂತ. ಆದ್ರೆ ಅವ್ರು ಹೇಳ್ತಾರಲ್ಲ ಮೇಡಮ್, ನಮಗೊಂದು ಧೈರ್ಯದ ಮಾತು ಹೇಳ್ತಾರೆ.
0: ಅದ್ರಿಂದಾನೇ
1: ಅರ್ಧ ನಿಮಗೆ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಅರ್ಧ ಕಾಯಿಲೆ ವಾಸಿ ಆಗಿರುತ್ತೆ.
0: ಆಮೇಲೆ ಅದೇ ರೀತಿಯಲ್ಲಿ ಈಗ ಮನೆಯಲ್ಲಿ ಅಮ್ಮ ಅಂದ್ರುಗಳು ಮಕ್ಕಳು ಜ್ವರ ಬಂದಿದೆ ಸುಮ್ ಮಲ್ಕೊಂತಾನೆ ಇದ್ರೆ ಬೈತಾರಲ್ವಾ, ಅದೇ ರೀತಿ ಅಲ್ಲೂ ಕೂಡ ನರ್ಸ್ಗಳು ಏ ಏನೂ ಆಗಿಲ್ಲ ಎದ್ದೇಳಮ್ಮ ಓಡಾಡ್ಬೇಕು ಆ ರೀತಿ ಎಲ್ಲ ಹೇಳ್ತಾ ಇರ್ತಾರೆ.
1: ಕೆಲವ್ರು ಏನ್ ಮಾಡ್ತಾರೆ ಅದನ್ನ ಅಯ್ಯೋ ಇವ್ರೇನ್ ಇಷ್ಟು ಇದ್ರಾಗ ಹೇಳ್ತಾರೆ ನಮ್ ನೋವು ನಮ್ಗಿದೆ ಅನ್ಕೊಂತಾರೆ. ಆದ್ರೆ ನಮ್ಗೆ ಬೇಗ ಚೈತನ್ಯ
0: ಬೇಗ
1: ಅವರಿಗೆ ಖಂಡಿತ. ಯಾಕಂದ್ರೆ ನನಗೇನೆ ಅನುಭವ ಆಗಿದೆ, ನಮ್ಗೆ ಆಪರೇಷನ್ ಥಿಯೇಟರ್ ಗೆ ಹೋದಾಗ ಅವರು ಡಾಕ್ಟರ್ ಹೇಳಿದ್ರು ನನ್ಗೆ 100% ನಾನು ಗ್ಯಾರಂಟಿ ಕೊಡಲ್ಲ, ಆದ್ರೆ ಪುಣ್ಯ ಇದ್ರೆ ನೀವು ಬದುಕಿ ಬರ್ತೀರಾ ಅಂತಾನೆ ಹೇಳಿದ್ರು. ನರಸಿಂಹನಲ್ಲಿ ಅಂದ್ರೆ ಸಿಸ್ಟರ್ ಗಳೆಲ್ಲ ಹೇಳ್ತಿರು ಆ ತರ ಏನಾಗಲ್ಲ, ನೀನ್ ಆಪರೇಷನ್ ಥಿಯೇಟರ್ ಹೋಗ್ಬೇಕಾದ್ರೆ ಏನು ನೋಡ್ಬೇಡ, ಕಣ್ಣು ಮುಚ್ಕೋ, ಅದೇ ಅದು ಏನು ಇದೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ ಅದು ನೋಡ್ಬೇಡ, ನೀನು ನೋಡಿದ್ರೆ ಬಿಪಿ ಜಾಸ್ತಿ ಆಗುತ್ತೆ ಹಾಗೆ ಅಂತ ಹೇಳಿದ್ರು. ನಾನು ಒಂದೇ ಧೈರ್ಯ ಮಾಡುವುದೇ ಮ್ಯಾಮ್, ಎಲ್ರಿಗೂ ಒಂದೇ ಆಗ್ಬೋದು, ಏನಂದ್ರೆ ಧೈರ್ಯ ಮಾಡಿ ಒಳಗೊಂಡು ವಾಪಸ್ ಬರ್ತೀನಿ, ಇಲ್ಲ ಹೆದ್ರುಕೊಂಡೋದ್ರೆ ಮತ್ ಈಚೆ ಬರಲ್ಲ, ಎಲ್ರೂ ಒಂದಾಕಿಂತ ಹೆಚ್ಚಿಗೆ ಏನು ಆಗಲ್ಲ ಅಂತ. ನಾವಿದ್ದೀವಿ ನೀನ್ ಯಾಕೆ ಹೆದ್ರಿಕೆ, ಏನಾಗಲ್ಲ ಚೆನ್ನಾಗಾಗ್ತಿ ಅಂತ ಇವತ್ತು ನಾನು ಖಂಡಿತ ನೆನೆಸ್ತೀನಿ ಮ್ಯಾಮ್. ಯಾಕಂದ್ರೆ ಅವತ್ತು ಅವ್ರು ಕೊಟ್ಟಿದ್ದ ಧೈರ್ಯನೇ ಇವತ್ತು ನಾನ್ ಜೀವನ ಮಾಡ್ತಿದ್ದೀನಿ. ಅದು ಮೀನಾ ನರಸಿಂಹಮ್ಮಲ್ ಅಂತೂ ಪ್ರತಿಯೊಂದು ಸಿಸ್ಟರ್ ಅನ್ನು ನಾನು ನೆನೆಸಲೇಬೇಕು ಮ್ಯಾಮ್. 2 ವರ್ಷ ಹೋರಾಟ ಮಾಡಿದೀನಿ, ಆ 2 ವರ್ಷದಲ್ಲೂ ಅವ್ರು ತುಂಬಿದ ಧೈರ್ಯನೇ ನನ್ಗೆ ಇವತ್ತು ಸ್ಫೂರ್ತಿ ಮ್ಯಾಮ್. ಬೆಳಗ್ಗೆಯಿಂದ ಅಂತ ನಾ ಸುಮಾರು ಸಿಸ್ಟರ್ ನೆನೆಸ್ಬಿಟ್ಟಿದ್ದೀನಿ ಇವತ್ತು.
0: ಓಕೆ, ಆ ಧೈರ್ಯ ತುಂಬಿ ಕಳಿಸಿದ್ರು. ಹೌದು ಹೌದು ಖಂಡಿತ, ಅದಕ್ಕೋಸ್ಕರನೇ ಚಿತ್ರಗೀತೆಗಳ ಕಾರ್ಯಕ್ರಮ ಮಾಡ್ತಾನೆ ಇರ್ಬೋದು. ಆದ್ರೆ ಇಂತಹ ವಿಶೇಷ ಸಂದರ್ಭದಲ್ಲಿ ಅವರನ್ನ ನೆನಪು ಮಾಡಿ ಅವರ ನಡುವೆ ಒಂದಿಷ್ಟು ಒಡನಾಡಿರ್ತೀವಿ ಪ್ರತಿಯೊಬ್ರು ಕೂಡ ಅಲ್ವಾ. ಆಸ್ಪತ್ರೆಗೆ ಹೋಗ್ದಲೇ ಇರೋಂತವ್ರು ಯಾರೂ ಇಲ್ಲ, ಹಾಗಾಗಿ ಅವರ ಒಂದು ನೆನಪು ಅಗಳನ್ನ ಹಂಚ್ಕೊಳ್ಳೋದಕ್ಕೆ ಸಹಾಯಕ ಆಗುತ್ತೆ. ಧನ್ಯವಾದ ಚಿತ್ರ ಶಿವಕುಮಾರ್ ಅವರೇ. ಶತ್ರುಗಳೇ, ಅದೇ ರೀತಿಯಲ್ಲಿ ಭೂಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಕವನವನ್ನು ಬರೆದು ಕಳಿಸಿದ್ದಾರೆ. ಆರೋಗ್ಯದ ಪರಿಚಾರಕಿಯರಾಗಿ ಜನಸೇವೆ ಜನಾರ್ದನ ಸೇವೆ ಅರಿತ ಶುಶ್ರೂಷಕರು ಆರೋಗ್ಯವನ್ನು ಪಣಕ್ಕಿಟ್ಟು ಸಾರ್ವಜನಿಕ ಸೇವೆಗೆ ಪರಮ ಗುರಿಯ ಸೇವಕರು. ವೈದ್ಯರ ನಂತರ ಅದಮ್ಯ ಸ್ಥಾನದಲ್ಲಿರುವ ದಾದಿಯರು ಪರಹಂಸ ಭಗಿನಿಯರು. ಸಮಾಜದ ಮುಖ್ಯ ವಾಹಿನಿಯಾಗಿ ನಿರಂತರ ಸೇವಾ ಮೂರ್ತಿಗಳು, ಕಾಯಕನಿಷ್ಠರು ರೋಗಿಗಳ ವಿಚಲಿತ ಸುಸ್ಥಿರ ಆರೋಗ್ಯಕ್ಕೆ ಟೊಂಕ ಕಟ್ಟಿ ನಿಂತ ಆರೋಗ್ಯ ಮುಖ್ಯಗಳು ಹಗಲಿರುಳು ತಮ್ಮ ನಿತ್ಯ ತ್ಯಾಗಮಯ ನಿಸ್ವಾರ್ಥ ಸೇವೆಯ ಸಹೃದಯಗಳು. ಸಕಲ ಸೌಖ್ಯ ಸೂತ್ರಗಳಡಿ ಅದು ಸ್ಪಷ್ಟವಾಗಿ ಇದಾಗ್ತಾ ಇಲ್ಲ ಸೇವೆಗೆ. ಓಕೆ, ಈ ನಿಟ್ಟಿನಲ್ಲಿ ಆರೋಗ್ಯದ ಶುಶ್ರೂಷೆಯಾಗಿರುವಂತವರು ಗೌರವಿಸೋಣ, ದಾದಿಯರನ್ನ ಗೌರವಿಸೋಣ. ದೇಶದ ಅವಿಭಾಜ್ಯ ಅಂಗವೆನಿಸಿರುವಂತಹ ಆರೋಗ್ಯದ ನರ್ಸ್ಗಳನ್ನ ಸ್ಮರಿಸೋಣ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಬಾಪಾ ವೆಂಕಟೇಶ್ ಅವರೇ. ಈಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ಆಕಾಶವಾಣಿ.
2: ಹಲೋ ಮೇಡಮ್, ನಾವು ಶಿವಮೊಗ್ಗ ಡಿಸ್ಟಿಕ್ ಇಂದ.
0: ಹೇಳಿ.
2: ರಾಜ್ಕುಮಾರ್ ಅಂತ ಹೇಳಿ.
0: ಹೇಳಿ ರಾಜ್ಕುಮಾರ್ ಅವರೇ.
2: ಅದೇ ಮೇಡಮ್, ಇವತ್ತು ಇಂಟರ್ನ್ಯಾಷನಲ್ ಹ್ಯಾಪಿ ನರ್ಸಿಂಗ್ ಡೇ ಇದೆ. ಎಲ್ರಿಗೂ ಶುಭಾಶಯಗಳು.
0: ಹೇಳಿ, ಹೇಗನ್ಸುತ್ತೆ ಅವರ ಸೇವೆಯನ್ನ ಯಾವ ರೀತಿ ಸ್ಮರಿಸ್ತೀರಾ?
2: ಈಗ ರೆಸ್ಪಾನ್ಸ್ ಅಂತಂದ್ರೆ ಅವ್ರದ್ದು ಎಲ್ಲ ಕಡೆನು ಚೆನ್ನಾಗಿದೆ ಸೇವಿಂಗ್ಸ್ ಎಲ್ಲ, ಅಂದ್ರೆ ಅವ್ರದ್ದು ಸೇವೆ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಕೆಲವು ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಬಹಳ ಎಫರ್ಟ್ ಹಾಕ್ತಾರೆ. ಈಗ ನಾವು ನಮ್ ಮನೆಯವರು ಸ್ಟಾಫ್ ನರ್ಸ್ ಆಗಿದ್ದಾರೆ.
0: ಓಕೆ ಓಕೆ, ಅವರಿಗೂ ಶುಭಾಶಯ ತಿಳಿಸಿ.
2: ಹೌದು ಹೌದು, ಅವ್ರಿಗೂ ಶುಭಾಶಯಗಳು. ಆಮೇಲೆ ಎಲ್ಲ ನಮ್ಮ ಮಗ

0: ನಮಗೆ ಗೊತ್ತಿದ್ದಾರಲ್ಲ, ಈಗ ಪ್ರೈವೇಟ್ ಗಳಲ್ಲಿ ಸುಮಾರು ಜನ ವರ್ಕ್ ಮಾಡ್ತಾ ಇದಾರೆ.
1: ಅವ್ರಿಗೆ ಏನ್ ಅನ್ಸುತ್ತೆ, ಹಿಂಗೆ ನೈಟ್ ಶಿಫ್ಟ್ ಕೂಡ ಮಾಡ್ತಾ ಇರ್ತಾರೆ ಅವರು?
0: ನೈಟ್ ಶಿಫ್ಟ್ ಎಲ್ಲ ಇರುತ್ತೆ,
1: ನಿಮ್ಮ ಹತ್ರ ಹಂಚ್ಕೊಂತಾ ಇರ್ತಾರೆ ಕೆಲವೊಂದು?
0: ಹೌದೌದು, ತುಂಬಾ ಹೇಳ್ತಾ ಇರ್ತಾರೆ ಹಿಂಗ್ ನೈಟ್ ಶಿಫ್ಟ್ ಇರುತ್ತೆ ಹೋಗ್ಬೇಕು ಅಂತ ಹೇಳಿ, ಡಾಕ್ಟರ್ ಬರಕ್ಕಿಂತ ಮುಂಚೆ ಇವರೇ ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತಾರೆ. ಅಂದ್ರೆ ಮ್ಯಾಕ್ಸಿಮಮ್ ಎಫರ್ಟ್ ತುಂಬಾ ಇವರದೇ
1: ಇರುತ್ತೆ.
0: ಹಳ್ಳಿಯಲ್ಲಂತೂ ಈ ಮಕ್ಕಳ ಕಡೆಯಿಂದ ಹಿಡಿದು ಮನೆ ಮನೆಗೆಲ್ಲ ಭೇಟಿ ಮಾಡಿ ಅವ್ರಿಗೆಲ್ಲ ಸರ್ವಿಸ್ ಕೊಡ್ತಾರಲ್ಲ, ಅದೆಲ್ಲ ಬಹಳ ಎಫರ್ಟ್ ಹಾಕಿ ಮಾಡ್ತಾರೆ. ನಿಜವಾಗ ಅವರೆಲ್ಲ ಇರೋದ್ರಿಂದಾನೆ ಸ್ವಲ್ಪ ಹೆಲ್ತ್ ಬಗ್ಗೆ ಎಲ್ಲ ಹಳ್ಳಿ ಕಡೆ ಎಲ್ಲ ಬಹಳ ಕಾನ್ಸಿಯಸ್ ಬಂದಿದೆ. ಎಷ್ಟು ಅಡ್ವಾನ್ಸ್ ಆಗಿ ಹೋಗಿ ಅವರಿಗೆಲ್ಲ ಈಗ ಮೊನ್ನೆ ನೋಡಿ ಈ ಕಡೆ ಎಲ್ಲ ಕೆಫ್ಟಿ ಇದು ಮಂಗನ ಕಾಯಿಲೆ, ಆಮೇಲೆ ಈ ಮೊನ್ನೆ ಈಗ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರೆ ಎಚ್ ಪಿ ಇದು ಕ್ಯಾನ್ಸರ್ ಲಸಿಕೆ, ಅದೆಲ್ಲ ಮನೆ ಮನೆಗೆ ಹೋಗಿ ಅವ್ರಿಗೆ ಹೇಳಿ ಇದೆಲ್ಲ ಮಾಡ್ಕೊಂಡ್ರೆ ಹಿಂಗ್ ಒಳ್ಳೇದಾಗುತ್ತೆ ಅಂತ ಹೇಳಿ ಪ್ರತಿ ಇದ್ ಕಡೆನು ಹೋಗಿ ಬಹಳ ಎಫೆಕ್ಟ್ ಆಗಿ ಮಾಡ್ತಾ ಇದಾರೆ. ನಿಜವಾಗ ಅವ್ರದ್ದು ಎಲ್ಲ ಸರ್ವಿಸ್ ತುಂಬಾನೇ ನಾವೆಲ್ಲ ಖುಷಿ ಪಡ್ಬೇಕು.
1: ಓಕೆ, ನಿಮ್ಮ ಆಕಾಶವಾಣಿ ಭದ್ರಾವತಿಯ ಪರವಾಗಿ ನಿಮ್ಮ ಮಡದಿಗೂ ಹೇಳಿ, ಅವರ ಜೊತೆಗೆ ಅವರ ಫ್ರೆಂಡ್ಸ್ ಗಳಿಗೂ ಸ್ನೇಹಿತರಿಗೂ ಕೂಡ ಹೇಳಿ. ಓಕೆ, ಧನ್ಯವಾದ ರಾಜ್ಕುಮಾರ್ ಅವರೇ.
0: ಥ್ಯಾಂಕ್ ಯು ಮೇಡಮ್.
1: ನಿಜವಾಗ್ಲು ಒಂದು ರೀತಿಯಲ್ಲಿ ಗ್ರೇಟ್ ಆಗತ್ತೆ. ಈಗ ಸೈನಿಕರು ಮನೆಯಲ್ಲಿ ಇದ್ರೆ ಎಷ್ಟು ನನ್ನ ಮಗ ಸೈನಿಕ ಆಗಿದ್ದ ಅಂತ ಹೇಳಿ ಎಷ್ಟು ಖುಷಿ ಪಡ್ತಾರೋ ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರನ್ನು ನೋಡಿದಾಗ, ನಮ್ಮ ಮಡದಿ ನರ್ಸ್ ಅಂತ ಹೇಳಿದಾಗ ಅವರೆಲ್ಲವೂ ಕೂಡ ಒಂದು ಹೆಮ್ಮೆ ಇದೆ, ಖುಷಿಯನ್ನು ವ್ಯಕ್ತಪಡಿಸಿದ್ರು ಅಂತ ತಿಳಿಸ್ತಾ ಇದ್ದೀನಿ. ಹಲೋ ಆಕಾಶವಾಣಿ. ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ರಾಧಾ ಅವರೇ ಹೇಳಿ. ರಾಧಾ ಅವರೇ, ತಮಗೂ ಕೂಡ ಹೇಳಿ.
2: ದಾದಿಯರಿಗಂತೂ ವಿಶೇಷವಾದ ಶುಭಾಶಯಗಳು
1: ಹೇಳಿ
2: ಮೇಡಮ್ ಅವ್ರಿಗೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಹಾರ್ಟ್ ಆಫ್ ದ ಹಾಸ್ಪಿಟಲ್ ಅಂತ ಹೇಳ್ಬೋದು.
1: ಓಕೆ ಓಕೆ, ಒಂದೇ ವರ್ಡ್ ಒಂದೇ.
2: ಯಾಕಂದ್ರೆ ಅವ್ರು ಕೊಡೋ ಏನೋ ಬಿಪಿ ರೀಡಿಂಗ್, ಹಾರ್ಟ್ ಪಲ್ಸ್ ಇದ್ರ ಮೇಲೇನೆ ನಮ್ಮ ಮುಂದಿನ ಟ್ರೀಟ್ಮೆಂಟ್ ಎಲ್ಲ ನಿರ್ಧಾರ
1: ಆಗುತ್ತೆ.
2: ಅವ್ರು ಅದ್ರಲ್ಲಿ ಏನಾದ್ರು ಅಲಕ್ಷ್ಯ ವಹಿಸಿದ್ರು ಅಂದ್ರೆ ಏನ್ ಬೇಕಾದ್ರು
1: ಏನು, ಎಲ್ಲ ಮಾತ್ರೆಗಳಾಗ್ಲಿ ಇಂಜೆಕ್ಷನ್ ಪ್ರತಿಯೊಂದು ಚೇಂಜ್ ಆಗ್ಬಿಡುತ್ತೆ
2: ಪ್ರತಿಯೊಂದು. ಅದ್ರಿಂದಾನೆ ಸೊ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಅವಳು ಆಸ್ಪತ್ರೆಯ ಹೃದಯ.
1: ಹೃದಯ, ಒಳ್ಳೆಯ ಪದವನ್ನ ಕೊಟ್ಟಿದ್ದೀರ ರಾಧಾ ನಿಧಿಗೆ ಅವರೇ. ಓಕೆ, ಧನ್ಯವಾದ ಧನ್ಯವಾದ. ಓಕೆ, ಇಡೀ ಆಸ್ಪತ್ರೆಯ ಹೃದಯ ಅಂತ ಹೇಳಿದ್ರು. ನಾವು ಆಸ್ಪತ್ರೆಗೆ ಹೋದಾಗ ಬಿಪಿ ಶುಗರ್ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ, ಅಲ್ಲಿ ಏನಾರ ವೇರಿಯೇಷನ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ಯಾಬ್ಲೆಟ್ಸ್ ಪ್ರತಿಯೊಂದು ಕೂಡ ಚೇಂಜ್ ಆಗತ್ತಲ್ವ. ಹಾಗಾಗಿ ಆರಂಭದ ಹಂತದಲ್ಲಿ ನಮಗೆ ಆಸ್ಪತ್ರೆಗೆ ಹೋದಾಗ ನಾವು ಯಾರ ಬಳಿ ಹೋಗ್ತೀವಿ ಅಂದ್ರೆ ಡಾಕ್ಟರ್ಕಿನ ಮುಂಚೆ ನಾವು ನರ್ಸ್ಗಳು ಅವರೆಲ್ಲ ಚೆಕ್ ಮಾಡಿ ಆಮೇಲೆ ಡಾಕ್ಟರಿಗೆ ರಿಪೋರ್ಟ್ ಕೊಡ್ತಾರೆ, ಹೆಚ್ಚಿನದಾಗಿ ಅವರ ಸೇವೆ ಇರುತ್ತೆ ಅಂತ ಈ ಮೂಲಕ ತಿಳಿಸಬಹುದು. ಹಲೋ
3: ಹಲೋ
1: ಹಲೋ
3: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಶಿವಮೊಗ್ಗದಿಂದ ಕಲ್ಪನಾ.
1: ಕಲ್ಪನಾ ಅವರೇ ಹೇಳಿ.
3: ದಾದಿಯರ ದಿನದ ಶುಭಾಶಯಗಳು
1: ಮೇಡಮ್. ಎಲ್ಲ ದಾದಿಯರು ಕೂಡ ಕೇಳ್ತಾ ಇರ್ತಾರೆ, ಹೇಳಿ.
3: ದಾದಿಯವ್ರದ್ದು ಎಷ್ಟು ಮುಖ್ಯ ಅಂದ್ರೆ ಹಾಸ್ಪಿಟಲ್ಗಳೊಳಗೆ ಒಂದ್ ಡಾಕ್ಟರ್ಗಳು ರಜಾ ಹಾಕಿದ್ರು ನಡೆಯುತ್ತೆ ಮೇಡಮ್ ಒಂದಿನ,
1: ಅಂದ್ರೆ
3: ಅವ್ರ ರಜಾ ಹಾಕ್ತಿದ್ರೆ ನಡೆಯೋದೇ ಇಲ್ಲ
1: ಖಂಡಿತ.
3: ಏಜ್ ಆದವ್ರು ಹೋಗ್ತಾರೆ, ಅವ್ರನ್ನ ಎಷ್ಟು ಇದ್ರಲ್ಲಿ ಕೇರ್ ಅಲ್ಲಿ ಕಲ್ತಾರೆ. ಅವ್ರು ಚೆನ್ನಾಗಿ ಮಾತಾಡ್ಸಿದ್ರು ಅಂದ್ರೆ ಅರ್ಧ ಕಾಯಿಲೆ.
1: ಆಮೇಲೆ
3: ಎಲ್ಲರಿಗೂ ಮಾಹಿತಿ ಅಷ್ಟು ಗೊತ್ತಿರಲ್ಲ ಮೇಡಮ್ ಏಜ್ ಆದಂತವ್ರಿಗೆ,
1: ಸ್ವಲ್ಪ
3: ಏನಾರ ಕೇಳಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಯಾವ ವಾರ್ಡ್ ಅಲ್ಲಿ ಇದನ್ ಮಾಡಿದ್ದಾರೆ. ಡಾಕ್ಟರ್ಗಳ ಹತ್ರ ಅಷ್ಟೊಂದು ಮಾತಾಡಕ್ ಆಗಲ್ಲ,
1: ಮುಜುಗರ ಆಗತ್ತೆ. ಆದ್ರೆ ನರ್ಸ್ಗಳ ಹತ್ರ ಅವ್ರು ಪ್ರೀತಿಯಿಂದ ಮಾತಾಡ್ತಾ ಇರ್ತಾರಲ್ಲ.
3: ಅವ್ರು ರೌಂಡ್ಸ್ ಗೆ ಅಲ್ಲಿ ಒಂದ್ಸಲ ಬಂದ್ ಹೋಗ್ತಾರೆ, ಊರ್ ಎಷ್ಟು ಸಲ ಬರ್ತಾರೆ ಒಂದ್ ನಾಲ್ಕೈದು ಸಲ ಕೇಳಿದ್ರು ಪಾಪ ಹೇಳ್ತಾರೆ.
1: ಅವ್ರ ಪೇಷನ್ಸ್ ಇದೆಯಲ್ಲ ನಿಜವಾಗ್ಲು, ಮೆಚ್ಚಬೇಕು ಅಲ್ವಾ? ಎಷ್ಟು ಸತಿ ಹೇಳಿದ್ರು, ಹಿಂಗೆ ಹೇಳಿದ್ರು,
3: ಇದು ಮಾಡ್ತಾರೆ ಮನೆ ಮಕ್ಕಳನ್ನ ಒಬ್ರು ಇಬ್ರು ನೋಡ್ಕೊಳಕ್ಕೆ.
1: ಹೌದು, ಸಾವಿರ ದಿನಕ್ಕೆ ನೂರಾರು ಪೇಷಂಟ್ ಗಳನ್ನ ನೋಡ್ತಾ ಇರ್ತಾರೆ. ಮನೆಯಲ್ಲಿ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಅಂದ್ರೆ ಮನೆ ನರ್ಸ್ಗಳಲ್ಲ ಮನೆಯಲ್ಲಿ.

0: ಆರೋಗ್ಯವನ್ನು ಕಾಪಾಡುವಲ್ಲಿ ಅವರು ತುಂಬ ಮುಂಚೂಣಿಯಲ್ಲಿರ್ತಾರೆ. ಅವರಿಗೂ ಕೂಡ ಎಷ್ಟು ಸ್ಮರಿಸಿದ್ರು ಕೂಡ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಹಲೋ ಆಕಾಶವಾಣಿ.
1: ಹಲೋ ಮೇಡಮ್ ಅವರೇ, ನಮಸ್ಕಾರ. ನಾನು ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ.
0: ಹೇಳಿ ಚಿಕ್ಕಪ್ಪ ಅವರೇ.
1: ತಾಯಂದಿರ ದಿನದ ಶುಭಾಶಯಗಳು ಮೊದಲನೇದಾಗಿ. ಮುಖ್ಯ ಅಂತ ಅಂದ್ರೆ ತಾಯಂದಿರ ಇವತ್ತು ನಾವು ಎಷ್ಟು ನೆನ್ಪಿದ್ರು ಕಡಿಮೆನೆ. ಯಾಕಂದ್ರೆ ನೋಡ್ರಿ, ಅವರು ಅವರು ವೈಯಕ್ತಿಕವಾಗಿ ಎಷ್ಟೇ ಏನೇ ಸಮಸ್ಯೆ ಇದ್ರು ಅದನ್ನೆಲ್ಲದನ್ನು ಬದಿಗೆ ಒತ್ತಿ ಅವರು ಸೇವೆಯಲ್ಲಿ ನಿರತರಾಗಿರ್ತಾರೆ. ಆಮೇಲೆ ಯಾವ್ದೇ ವರ್ಗದವರಾಗ್ಲಿ, ಶ್ರೀಮಂತರಾಗಿರ್ಲಿ, ಬಡವರಾಗಿರ್ಲಿ, ಯಾವ್ದೇ ವರ್ಗದಲ್ಲಿ ಅವರು ಸರಿ ಸಮನಾಗಿ ಅವರು ಒಂದು ಕಾರ್ಯ ನಿರ್ವಹಿಸಿರ್ತಾರೆ. ನಿಜಕ್ಕೂ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಮತ್ತು ನನ್ನ ಕುಟುಂಬದ ಕಡೆಯಿಂದ ಅವರಿಗೆ ಕೋಟಿ ಕೋಟಿ ನಮನಗಳನ್ನ
0: ತಿಳಿಸಕ್ಕೆ ಧನ್ಯವಾದ ಚಿಕ್ಕಪ್ಪ ಅವರೇ.
1: ಧನ್ಯವಾದಗಳು ಮೇಡಮ್.
0: ನಿಜವಾಗ್ಲೂ ಎಲ್ಲಾ ಸಮಯದಲ್ಲೂ, ಅದರಲ್ಲೂ ಕೂಡ ಕೊರೋನಾ ನನಗಂತೂ ಪದೇ ಪದೇ, ಯಾಕಂದ್ರೆ ನಮಗೆಲ್ಲ ಬದುಕಿನ ಪಾಠವನ್ನ ಕಲಿಸಿದ ಕೊರೋನಾ ಸಮಯ ಅಂತ ಹೇಳ್ಬೋದು. ಅಂತಹ ಸಮಯದಲ್ಲೂ ಕೂಡ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ನಾಲ್ಕು ಗೋಡೆಗಳ ನಡುವೆ ನಾವು ಕುತ್ಕೊಂತ ಇದ್ವಿ. ಆದ್ರೆ ಅಂತಹ ಸಮಯದಲ್ಲಿ, ಸಂಕಷ್ಟದ ಸಮಯದಲ್ಲೂ ಕೂಡ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಮನೆಯವರನ್ನ ಬಿಟ್ಟು ರೋಗಿಗಳ ಸೇವೆಯಲ್ಲಿ ತೊಡಗಿದಂತಹ ಇವರ ತ್ಯಾಗಕ್ಕೆ ನಾವು ಏನ್ ಹೇಳಿದ್ರು ಕೂಡ ಸಾಧ್ಯ ಆಗಲ್ಲ. ಹಲೋ ಆಕಾಶವಾಣಿ.
2: ಹಲೋ
0: ಹಲೋ,
2: ನಮಸ್ತೆ ಮೇಡಮ್. ನಾವು ಚಂದ್ರಶೇಖರ್ ಚಿಂಚನಹಳ್ಳಿಯಿಂದ.
0: ಚಂದ್ರಶೇಖರ್ ಅವರೇ ಹೇಳಿ.
2: ಮೇಡಮ್, ನಾವು ದಾಯಾದಿಗಳಿಗೆ ಒಂದು ನಾನು ಕೊಡುಗೆ ಕೊಡ್ತೇನೆ.
0: ಹೇಳಿ.
2: ಯಾಕೆ ಅಂದ್ರೆ ಇವತ್ತು ನಾವು ಒಂದ್ ಕಿಲೋಮೀಟರ್ ನಡೀತೀವಿ ಅಂದ್ರೆ ಸುಸ್ತಾಗಿ ಹೋಗ್ತೀವಿ.
0: ಹೌದು.
2: ಅವ್ರ ದಿವಸಕ್ಕೆ ಎಷ್ಟು ಸಾರಿ ನಡೀತಾರೆ ಅನ್ನೋ ಗೊತ್ತಿಲ್ಲ.
0: ಹೌದು.
2: ಅವ್ರಿಗೆ ಒಂದ್ ಒಳ್ಳೆ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ನಡೆದಾಡುವ ನವಿಲುಗಳು. ಏಕೆಂದ್ರೆ ನವಿಲು ನಡೀತಾ ಇರುತ್ತೆ, ಅದು ಸುಸ್ತಾಗುತ್ತೆ ಅನ್ನಲ್ಲ, ಹಂಗೆ ಅವ್ರ ದಿವಸಕ್ಕೆ ಜೀವನ
0: ಮೇಲೆ ಕೆಳಗೆ ಓಡಾಡ್ತಾನೆ ಇರ್ತಾರೆ. ಹೇಳಿ.
2: ಪೇಷಂಟ್ಗಳು, ಆ ಪೇಷಂಟ್, ಈ ಪೇಷಂಟ್ ಅಂತಂದು ಅವ್ರ ಒಂದು ನಿಮಿಷ ಕುತ್ತಿರೋದ್ ನೋಡಿರಲ್ಲ
0: ನಾವು.
2: ಆ ಪೇಷಂಟ್ ಅಂತ ಇಲ್ಲಂತೆ ಡಾಕ್ಟರ್ ಕರೆದ್ರೆ ಅಲ್ಲಿ ಹೋಗ್ಬೇಕು, ಇವ್ರು ಕರೆದ್ರು ಪೇಷಂಟ್ಗಳು ಮೆಡಿಸಿನ್ ತರ್ಬೇಕು, ಹತ್ತು ಮಾಡ್ಬೇಕು, ಇದ್ ಮಾಡ್ಬೇಕು, ಓಡಾಡ್ತಾನೆ ಇರ್ತಾರೆ ಅವ್ರು. ಅದಕ್ಕೆ ಅವ್ರಿಗೆ ನಡೆದಾಡುವ ನವಿಲು ಅಂತ ಅಂದ್ರೆ ತಪ್ಪೇನಿಲ್ಲ. ಏಕೆಂದ್ರೆ ಅವರು ನಡೆದಾಡೋದ್ ನೋಡ್ಬಿಟ್ರೆ, ಈಗ ಒಂದ್ ಪೇಷಂಟ್ ಹೋಗಿ ಮೂರ್ ದಿವಸ ಅಡ್ಮಿಂಟ್ ಆದ್ರೆ ಅವ್ರ ಜೊತೆ ಇದ್ದಾರೆ, ಅಡ್ಮಿಂಟ್ ಆಗಿ ಹೋಗ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ಆಸ್ಪತ್ರೆ ಬಂದು ನಾನು ಸುಸ್ತಾಗೋದೆ ಅಂತ. ಅಂದರಲ್ಲ ಅವ್ರು 365 ದಿವಸನು ವರ್ಕ್ ಮಾಡ್ತಾ ಇರ್ತಾರಲ್ಲ.
0: ಖಂಡಿತ.
2: ಅದಕ್ಕೆ ನಿಜಕ್ಕೂ ಸಲಾಮ್ ಹೇಳ್ಬೇಕು.
0: ಅವ್ರ ಆರೋಗ್ಯವನ್ನು ಕೂಡ ಲೆಕ್ಕಿಸೋದಿಲ್ಲ ಅಂತ ಸಮಯದಲ್ಲಿ. ಅವರಿಗೂ ಕೂಡ ಹುಷಾರಿರಲ್ಲ ಎಲ್ಲ, ಯಾಕಂದ್ರೆ ಮನುಷ್ಯರಲ್ವಾ ಅವರು ಕೂಡ. ಹೌದು, ಖಂಡಿತ.
2: ಇವತ್ತು ಮರಕು ರೋಗ ಬರುತ್ತೆ ಅಂದಾಗ ಮನುಷ್ಯ.
0: ಹೌದು, ಖಂಡಿತ.
2: ಅವ್ರು ನಮ್ಮಂತೆ ಮನುಷ್ಯ,
0: ಅದು ಪ್ರೀತಿಯಿಂದ ಮಾಡ್ತಾರಲ್ಲ, ಪ್ರೀತಿಯಿಂದ.
2: ಅದೇ ಮತ್ತೆ ಅವ್ರು ನೆಡದಾಡ್ತಾರಲ್ಲ, ಪಾಪ ಡ್ಯೂಟಿ ಮುಗಿಸ್ಕೊಂಡು ಎಷ್ಟು ಹೋಗಂತಾರೋ ಇಲ್ವೋ ಗೊತ್ತಿಲ್ಲ. ಮನೇಲಿ ಅದು ಇದು ಇದ್ದೇ ಇರ್ತಲ್ಲ ಮನೆ ಸಂಸಾರ ಅಂದ್ಮೇಲೆ, ಅಷ್ಟೆಲ್ಲ ನಿಭಾಯಿಸ್ಕೊಂಡಿರ್ತಾರಲ್ಲ, ನಿದ್ಕೂ ಒಂದ್ ಸಲಾಮ್
0: ಹೇಳ್ಬೇಕು. ಧನ್ಯವಾದ ತಮಗೂ ಕೂಡ.
2: ಥ್ಯಾಂಕ್ ಯು ಮೇಡಮ್.
0: ಶ್ರೋತೃಗಳೇ, ಎಲ್ಲರೂ ಒಂದೊಂದು ಆಸ್ಪತ್ರೆಯ ಹೃದಯ ಅಂತ ಹೇಳ್ತಾರೆ, ಇನ್ನ ನಡೆದಾಡುವ ನವಿಲು ಅಂತ ಬಿರುದನ್ನ ಕೊಡ್ತಾ ಇದ್ದಾರೆ ನಮ್ಮ ಶ್ರೋತೃಗಳೆಲ್ಲರೂ ಕೂಡ. ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಎಲೆಗೌಡರೇ ಹೇಳಿ. ಎಲೆಗೌಡರೇ, ದಾದಿಯರ ದಿನ ಇದೆ, ಯಾವ ರೀತಿ ಅವರನ್ನ ಸ್ಮರಿಸ್ತಾರೆ? ದಾದಿಯರ, ವಿಶ್ವ ದಾದಿಯರ ದಿನ ಇದೆಯಲ್ಲ, ನರ್ಸ್ಗಳ ದಿನ, ಅವ್ರ ಕುರಿತು ಒಂದೆರಡು ಮಾತಾಡ. ಗೊತ್ತಿತ್ತಾ ಮಾತಾಡೋದು ವಿಷಯ? ಗೊತ್ತಿತ್ತಾ ನಿಮಗೆ ಕರೆ ಮಾಡಿದ್ರ?
3: ಹೌದು ಮೇಡಮ್,
0: ಹೇಳಿ.
3: ಅಂದ್ರೆ ಅವರ ಪೇಷಂಟ್ ಗಳು ನೋಡಕ್ಕೆ ಚೆನ್ನಾಗಿ ಓಡಾಡ್ಕೊಂಡು
0: ಮಾಡ್ತಾರೆ. ಕೇಳಿಸ್ತದೆ.
3: ಪೇಷಂಟ್ ಗಳನ್ನ ಕ್ಲೀನ್ ಆಗಿ ನೋಡ್ಕೊಂಡು ಅವ್ರನ್ನ ಸುರಕ್ಷಿತ ಮನೆ ಕಳ್ಕೊಂಡು ಕ್ಲೀನ್ ಆಗಿ
0: ಬಂದ್ಮೇಲೆ ಜವಾಬ್ದಾರಿ ಅವ್ರೆ, ಕಳ್ಸೋ ತನಕ ಕೂಡ ಜವಾಬ್ದಾರಿ ತಗೊಂತಾರೆ.
3: ಪೇಷಂಟ್ ಅಡ್ಮಿಂಟ್ ಆದ್ರೆ ಮನೆ ಹೋಗಂಟ
0: ನೋಡ್ಕೊಳ್ಳೋದು. ಖಂಡಿತ. ಓಕೆ, ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಕಳಿಸಿರ್ತೀವಿ, ಅದು ಸ್ಕೂಲ್ ಮುಗಿದ ತನಕ ಕುಚ್ಚಿಕೊಂಡ ಜವಾಬ್ದಾರಿ ಶಿಕ್ಷಕರದ್ದು ಹೇಗಿರುತ್ತೋ ಅದೇ ರೀತಿಯಲ್ಲಿ ಅಲ್ವಾ ಅವ್ರದ್ದು ಕೂಡ?
3: ಹೌದು ಮೇಡಮ್, ಅಡ್ಮಿಂಟ್ ಆದ ಪೇಷಂಟ್ ನೋಡ್ಕೊಳ್ಳೋದು ಜವಾಬ್ದಾರಿನೇ ಅವ್ರದ್ದು
0: ಮೇಡಮ್. ಓಕೆ, ಧನ್ಯವಾದ ಎಲೆಗೌಡ ಅವರೇ.
3: ಥ್ಯಾಂಕ್ ಯು ಮೇಡಮ್.
0: ಶ್ರೋತೃಗಳೇ, ನಮ್ಮ ದೂರವಾಣಿ

0: ಹಲೋ
1: ಹಲೋ
0: ಹಲೋ
1: ಭದ್ರಾವತಿಯಿಂದ ಪುಷ್ಪಾ.
0: ಪುಷ್ಪಾ ಅವರೇ ಹೇಳಿ, ವಿಶ್ವದಾದಿಯರ ದಿನದ ಶುಭಾಶಯ.
1: ನಮನ ಮೊದಲಿಗೆ
0: ಹೇಳಿ.
1: ಬಿಸಿಲು ಮಳೆ ಚಳಿಗೆ ಹೆದರದೆ ಮುನ್ನುಗ್ಗಿ ಮೊದಲು ಕೆಲಸ ಮಾಡುವವರೇ ಅವರು.
0: ಓಕೆ,
1: ತಮಗೆ ಎರಡನೇ ತಾಯಿ ಅಂದ್ರೆ ಅವರಿನ ಅರ್ಥಗಳೇ
0: ಖಂಡಿತ.
1: ಮೊದಲೇ ಡಾಕ್ಟರ್ಗಿಂತ ಮೊದಲೇ ಸಿಗೋರೆ ನಮಗೆ ನರ್ಸ್ಗಳೇ ಸಿಗೋದು. ಯಾವುದಕ್ಕೂ ಹೆದರದೆ ಅಂಜದೆ ಎಲ್ಲವನ್ನು ಒಂದು ಭೇದ ಭಾವ ಇಲ್ಲದೆ ಕೆಲಸ ಮಾಡುವವರೇ ಮೊದಲು. ಹಾಗಾಗಿ ಅವ್ರನ್ನು ಒಂದು ಕೋಟಿ ನಮನ ಅಂತ
0: ಹೇಳಲಿಕ್ಕೆ. ಪುಷ್ಪ ಅವರೇ, ನಿಮ್ಮ ಸಿಹಿ ನುಡಿಗೆ ಧನ್ಯವಾದ. ಪುಷ್ಪ ಅವರು ಕೂಡ ಕೆಲವು ಎರಡು ಸಾಲುಗಳ ಮೂಲಕ ಅವರಿಗೆ ಧನ್ಯವಾದ ಅಂತ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮುಂದಿನ ಕರೆ. ಹಲೋ, ಆಕಾಶವಾಣಿ.
2: ಹಲೋ
0: ಹಲೋ,
2: ವಿಶ್ವದಾದಿಯರ ಶುಭಾಶಯಗಳು.
0: ತಮ್ಮ ಹೆಸರು?
2: ನಮ್ಮ ಹೆಸರು ರಾಮಕೃಷ್ಣ ಅಂತ.
0: ರಾಮಕೃಷ್ಣ ಅವರೇ ಹೇಳಿ.
2: ಅವರು ಇಷ್ಟು ಒಂದು ಫ್ಯಾಮಿಲಿ ಒತ್ತಡಗಳೆಲ್ಲ ಇಟ್ಕೊಂಡ್ರು ಬಂದು ಪೇಷಂಟ್ಗಳಿಗೆ ಎಷ್ಟು ಸಂಯಮದಿಂದ ಟ್ರೀಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಮೇಡಮ್. ಹಂಗಾಗಿ ಅವ್ರದ್ದು ನಮ್ಮ ತುಂಬು ಹೃದಯದ ಅಭಿನಂದನೆಗಳನ್ನ ಎಷ್ಟು ಸಲ್ಲಿಸಿದ್ರು ಸಾಲದು ಮೇಡಮ್. ಅವ್ರಿಗೆ ಡಾಕ್ಟರ್ಸ್ ಗಳು ಯಾವಾಗ್ಲೂ ಒನ್ ಟೈಮ್ ಬರ್ತಾರೆ, ಬಟ್ ವಿಸಿಟ್ ಮಾಡಿ ಹೋಗ್ಬಿಡ್ತಾರೆ. ಬಟ್ ಎನಿ ಟೈಮ್ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಬೇಗ ಸಿಗೋದು ನಮ್ ಕೈಗೆ ನರ್ಸ್ಗಳೇ ಮೇಡಮ್.
0: ಖಂಡಿತ.
2: ಹಂಗಾಗಿ ಅವ್ರ ಫ್ಯಾಮಿಲಿನಲ್ಲಿ ಎಷ್ಟೇ ಒತ್ತಡಗಳಿದ್ರು ಅವ್ರು ಬಂದು ಕರ್ತವ್ಯನ ನಿರ್ವಹಿಸ್ತಾರೆ. ರಾತ್ರಿ ನೈಟ್ ಶಿಫ್ಟ್ ಇರ್ತಾರೆ, ಸೈನ್ ಶಿಫ್ಟ್ ಇರ್ತಾರೆ, ಮಾರ್ನಿಂಗ್ ಶಿಫ್ಟ್ ಇರ್ತಾರೆ, ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನೆಲ್ಲ ಬಂದಿರ್ತಾರೆ. ಹಂಗಾಗಿ ಅವ್ರಿಗೆ ಎಷ್ಟು ನಮನಗಳನ್ನ ಹೇಳಿದ್ರು ಸಾಲದು ಮೇಡಮ್.
0: ಕೆಲವೊಂದ್ ಟೈಮ್ ಅವ್ರ ಮನೆಗಳಲ್ಲಿ ಮಕ್ಳಿಗೆ ಹುಷಾರ್ ಇರಲ್ಲ, ಬಟ್ ಇಲ್ಲಿ ಬಂದು ಆಸ್ಪತ್ರೆಗಳಲ್ಲಿ ಬೇರೆ ಮಕ್ಳು ಹುಷಾರ್ ಇರಲ್ಲ, ಅವ್ರ ಬಗ್ಗೆ ಕೇರ್ ತಗೊಂತ ಇರ್ತಾರೆ. ಆ ಟೈಮಲ್ಲಿ ಎಷ್ಟು ಅವರು ತಾಯಿ ಅಲ್ವಾ, ಒಂಥರ ನೆನ್ಸ್ಕೊಂಡ್ರೆ ಒಂಥರ ಇದ ಅನ್ಸುತ್ತೆ.
2: ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಬಂದು ಡ್ಯೂಟಿ ಮಾಡ್ತಾರೆ. ಈಗ ಡಾಕ್ಟರ್ಸ್ ಗಳು ಇರ್ತಾರೆ, ಬರೀ ಅವ್ರ ಮೆಡಿಸನ್ ನ ಬರ್ಕೊಟ್ ಹೋಗ್ಬಿಡ್ತಾರ ಅಷ್ಟೇ.
0: ಮಾರ್ನಿಂಗ್ಗಳಿಗೆ
2: ಚೆಕ್ ಮಾಡೋದಾಗ್ಲಿ, ಮೆಡಿಸನ್ ಹಾಕೋದಾಗ್ಲಿ, ಎಲ್ಲ
0: ಮೇಡಮ್. ರಾಮಕೃಷ್ಣ ಅವರೇ ಧನ್ಯವಾದ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ. ಶ್ರೋತೃಗಳೇ, ನಮ್ಮ ದೂರವಾಣಿ ಸಂಖ್ಯೆ, ಇನ್ನ ಕರೆ ಕೇವಲ ಎರಡು ನಿಮಿಷಗಳು ಮಾತ್ರ ಬಾಕಿ ಇದೆ, ನೋಡೋಣ. ಹಲೋ, ಆಕಾಶವಾಣಿ. ಕಾಲ್ ಕಟ್ ಆಗಿದೆ. ಓಕೆ ಓಕೆ, ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸ್ಬೇಕಾಗತ್ತೆ ಪುಷ್ಪ ಅವರೇ. ಇಲ್ಲಿ ಇಂಗ್ಲಿಷ್ ನಲ್ಲಿ ನಾವು ಇದು ಹೇಳೋ ಹಾಗಿರಲ್ಲ. ದೇ ವಿಲ್ ನಾಟ್ ಡ್ರಿಂಕ್ ವಾಟರ್ ಬಟ್ ದೇ ವಿಲ್ ಪೇಷಂಟ್. ಓಕೆ, ಅದನ್ನು ಸ್ವಲ್ಪ ಕನ್ನಡದಲ್ಲಿ ಬರೆದು ಕಳಿಸಿದರೆ ನಾವು ಕೂಡ ಓದಲಿಕ್ಕೆ ಅನುಕೂಲ ಆಗುತ್ತೆ, ಯಾಕಂದರೆ ಇಂಗ್ಲೀಷ್ನಲ್ಲಿ ನಾವು ಇಲ್ಲಿ ಆನ್ ಏರ್ನಲ್ಲೇ ಹೇಳೋ ಹಾಗಿರಲ್ಲ ಆಂಗ್ಲ ಭಾಷೆಗಳಲ್ಲಿ ಅಂತ ಇವೆಲ್ಲಕ್ಕೆ ತಿಳಿಸ್ತಾ ಇದ್ದೀನಿ. ಹಲೋ, ಆಕಾಶವಾಣಿ.
3: ಹಲೋ
0: ಹಲೋ,
3: ಗೋಣಿಬೀಡಿಂದ.
0: ಗೋಣಿಬೀಡಿಯಿಂದ ಶಾರದಮ್ಮ. ಏನು ಹೆಸರು?
3: ಜಯಮ್ಮ.
0: ಜಯಮ್ಮ, ಶಾರದಮ್ಮ ಜಯಮ್ಮ. ಹಾಂ ಹೇಳ್ರಿ ಜಯಮ್ಮ ಅವರೇ. ನಾಮಕರಣ ಮಾಡಿದ್ದೀನಿ. ಶಾರದಮ್ಮರೇ, ಜಯಮ್ಮರೇ ಅಂತ ಹೇಳಿ. ಜಯಮ್ಮರೇ, ಹೇಗನ್ಸುತ್ತೆ?
3: ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಷ್ಟ್ ಹೇಳಿದ್ರೆ ಸಾಲದು ಮೇಡಮ್. ನನಗ್ ಜೀವ ಕೊಟ್ಟಾರ ಪೂರ್ಣ, ಜನ್ಮ ಕೊಟ್ಟಾರ ಅವರೇ ಅನ್ನಿಸ್ತೈತಿ. ಫಸ್ಟ್ನೇ ಹೆರಿಗೆಲ್ಲೇ ನನಗೆ ಬೆಳಗ್ಗೆ 8 ಗಂಟೆಗೆ ನೋವು ಶುರು ಆಗಿದ್ದ, ನೆಟ್ಟೆ ಹೊಡೆದಿದ್ದು. ರಾತ್ರಿ 12:30 ಆಸ್ಪತ್ರೆಗೆ ಹೋದೆ. ಅಲ್ಲಿ ನೋಡಿದ್ರೆ ಡಾಕ್ಟರ್ ಇಲ್ಲ ಮೇಡಮ್. ಅಲ್ಲಿದ್ದ ಒಬ್ರೆ ಸಿಸ್ಟರ್, ಮತ್ತೆ ಯಾರು ಇಲ್ಲ, ಒಬ್ರೆ ಒಬ್ರು ಸಿಸ್ಟರ್ ಇದ್ರು.

0: ಅವರಿಗ ಪಾಪ 8 ತಿಂಗಳು ಪಾಪ ಹೆಣ್ಮಗು ಇತ್ತು. ಆ ಮಗುಗೆ ಬಿಟ್ಟು ಬಂದು ನನ್ ಸೇವೆ ಮಾಡಿ ನನ್ಗೆ ತಾಯಿ ಮಕ್ಕಳಿಗೆ ಉಳಿಸ್ಬಿಟ್ರೆ ಮೇಡಮ್, ನಾನ್ ಬರತೀನಿ ಅಂತ ಕನಸಲ್ಲೂ ಕಂಡಿದ್ದಿಲ್ಲ. ಅಂತ ಪರಿಸ್ಥಿತಿ ಇಲ್ಲ, ಹೋಗಿದ್ದ ಆಸ್ಪತ್ರೆ ಗೋಣಿಬಿಡಿಂದ ಬಿಆರ್ಟಿಗೆ. ಅಲ್ಲಿಗಂಟ ಹೋಗಿ ಆಸ್ಪತ್ರೆ ಇಂದ ವಾಪಸ್ ಹೆಣ್ಣು ತಗೊಂಡ್ಬರ್ತಾರೆ ಅನ್ನೋದಲ್ಲಿ ನಿರಾಶೆಯಲ್ಲಿ ಹೋಗಿದ್ದೆ. ಅಂತ ಟೈಮಲ್ಲಿ ಪಾಪ ಪುನಃ ನನ್ಗೆ ಉಳಿಸ್ಲಿಲ್ಲ ಅಂದ್ರೆ ನನ್ ಮಗ ನನ್ಗೆ ನಾನು ಇರ್ತಿದ್ದಿಲ್ಲ ಮೇಡಮ್. ಆ
1: ಟೈಮಲ್ವಾ ಇಂತರ ಸೇವೆಗೆ ನಾವು ಅದನ್ನೇ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಅವರ ಸೇವೆಗೆ ನಾವು ಇಷ್ಟು ಚಿರ ಋಣಿ ಆಗಿರ್ಲೇಬೇಕಾಗತ್ತೆ. ಓಕೆ ಜಯಮೋರೆ, ಧನ್ಯವಾದ. ಪುಷ್ಪ ಅವರು ಕೂಡ ಮೆಸೇಜ್ ಅನ್ನ ಕಳಿಸಿದ್ರು, ಅದನ್ನ ಕನ್ನಡಕ್ಕೆ ನಾನೇ ಇದು ಮಾಡಿ ತರ್ಜಮೆ ಮಾಡಿ ಹೇಳ್ತಾ ಇದ್ದೀನಿ. ನರ್ಸ್ಗಳಿಗೆ ಈಗ ತಮಗೆ ಬಾಯಾರಿಕೆ ಆದ್ರೂ ಕೂಡ ನೀರು ಕುಡಿಯದೆ ರೋಗಿಗಳಿಗೆ ಸಮಯಕ್ಕೆ ಸರಿಯಾಗಿ ನೀರು ಕೊಡೋದಕ್ಕೆ ನೆನಪಿಸ್ತಾರೆ. ಅವ್ರು ಕುಡಿಯೋದಕ್ಕೆ ಆಗೋದಿಲ್ಲ ಆದ್ರೂ ಕೂಡ ನೆನಪಿಸ್ತಾರೆ. ಅವರು ಊಟ, ನಿದ್ದೆ, ವಿಶ್ರಾಂತಿ, ವೈಯಕ್ತಿಕ ಸಂತೋಷಗಳನ್ನೆಲ್ಲ ರೋಗಿಗಳ ಸೇವೆಗಾಗಿ ತ್ಯಾಗ ಮಾಡ್ತಾರೆ. ಖಂಡಿತ ನಿಮ್ಮ ಮಾತುಗಳು ಕೂಡ ನಿಜ ಅಂತ ಹೇಳ್ಬೋದು. ಕೆಲವೊಮ್ಮೆ ಕೆಲಸದ ಒತ್ತಡ ಕೂಡ ಹೆಚ್ಚಾದಾಗ ಅವರಿಗೂ ಕೂಡ ಒಂದು ಅಳು ಬಂದರೂ ಕೂಡ ಅದನ್ನು ನುಂಗಿಕೊಂಡು ರೋಗಿಗಳ ಮುಂದೆ ಮಾತ್ರ ಯಾವಾಗಲೂ ಒಂದು ಕಿರುನಗೆಯನ್ನು ಬೀರ್ತಾ ಇರ್ತಾರೆ ಅಂತ ಹೇಳಿ ಪುಷ್ಪ ಅವರು ಕಳಿಸಿರ್ತಾರೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಅಲ್ವಾ ಪುಷ್ಪ ಅವರೇ. ಓಕೆ, ಇನ್ನು ನಾನು ಹಾಸನದಲ್ಲಿ ನನ್ನ ಮಗ ಹುಟ್ಟಿದಾಗ ಬಂದು ಬಿಸಿ ನೀರು ಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಮಗ ಹುಟ್ಟಿ ಈಗ 35 ವರ್ಷ ಆಯಿತು, ಆದರೂ ನಾನು ಈಗಲೂ ಕೂಡ ನೆನಪಿಸ್ಕೊಳ್ತಾ ಇರ್ತೇನೆ ಆ ನರ್ಸನ್ನು ಅಂತ ಹೇಳಿ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು ಅವರು ಕೂಡ ಕಳಿಸಿದ್ದಾರೆ. ಇನ್ನು ಸರ್ಮ ಟೀಚರ್ ಅವರ ತಂಗಿ ಸ್ಟಾಫ್ ನರ್ಸ್ ಆಗಿ ಓಕೆ ಮಾತಾಡಬೇಕು ಅಂತಿದ್ರಂತೆ, ಲೈನ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ನರ್ಸ್ಗಳು ಕೂಡ ಅದೇ ರೀತಿಯಲ್ಲಿ ಈ ದಿನ ದಾದಿಯರ ದಿನದ ಶುಭಾಶಯಗಳು. ನನ್ನ ತಾಯಿ ಸಹ ಒಬ್ಬ ದಾದಿ, ಇವರು ಇವತ್ತು ಇಲ್ಲ, ಅವರಿಗೆ ಸಹ ನೆನಪು, ಅವರ ನೆನಪುಗಳು ಕೂಡ ಇದೆ. ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಕಳಿಸಿದ್ದಾರೆ. ಒಂದು ರೀತಿಯಲ್ಲಿ ಹೆಮ್ಮೆ ಅಲ್ವಾ, ಮೋಹನ್ ಕುಮಾರ್ ಅವರೇ ನಿಮ್ಮ ತಾಯಿಯವರು ದಾದಿಯರ ಅಂತ ಹೇಳಿದಾಗ ಖುಷಿಯಾಗುತ್ತೆ. ಇಷ್ಟು ನಮ್ಮ ಕೇಳುಗರು ಅನೇಕ ಜನರು ದಾದಿಯರ ಕುರಿತು ಒಂದು ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಹಂಗಾದರೆ ನಿಮ್ಮ ತಾಯಿಗೂ ಕೂಡ ಅದು ಸಲ್ಲತ್ತೆ ಇರುವಾ ಮಾತುಗಳು ಕೂಡ ಅಂತ ಹೇಳ್ತಾ ಅವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದ್ದೇ ಇರತ್ತೆ ಅಂತ ಈ ಮೂಲಕ ತಿಳಿಸ್ತಾ. ಇನ್ನು ಆ ಕಾರ್ಯಕ್ರಮದಲ್ಲಿ ಕಡೆಯ ಕಾಲ್ ಯಾವುದು ಅಂತ ನೋಡೋಣ. ಹಲೋ ಆಕಾಶವಾಣಿ. ಓಕೆ ಕಡೆಯ ಕಾಲ್ ನೋಡೋಣ ಅಂತ ಹೇಳಿದ್ರೆ ಕಾಲ್ ಪ್ರಾಬ್ಲಮ್ ಆಗಿದೆ. ಹಲೋ ಆಕಾಶವಾಣಿ. ಹಲೋ
2: ಹಲೋ
1: ಹಲೋ
2: ಭದ್ರಾವತಿ, ನಾನು ನರೇಂದ್ರ ಗೋರ್ಪಡೆ.
1: ಹೇಳಿ.
2: ನಾನು ನನ್ನ ಒಂದು ಕವನದ ಮೂಲಕ ಅವರಿಗೆ ಒಂದು ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ದಾದಿ ಎಂದರೆ ಅಲ್ಲ ಕೇವಲ ಒಬ್ಬ ಶುಶ್ರೂಷಕಿ, ರೋಗಿಗಳ ಪಾಲಿಗೆ ಅವಳೊಬ್ಬ ಪ್ರಾಣ ರಕ್ಷಕಿ. ಇದ್ದರೆ ಸಾಕು ಆಸ್ಪತ್ರೆಗಳಲ್ಲಿ ನಗು ಮೊಗದ ದಾದಿ, ಓಡಿ ಹೋಗುತ್ತವೆ ಶೀಘ್ರ ರೋಗಿಗಳ ವ್ಯಾಧಿ. ಬೇಕೆಂದರೆ ನಿಮಗೆ ನಿತ್ರಾಣಕ್ಕಾಗಿ ಗ್ಲೂಕೋಸು ಇರಲೇಬೇಕು ಆಸ್ಪತ್ರೆಗಳಲ್ಲಿ ನರ್ಸು. ಆಗಬೇಕಾದರೆ ಆಪರೇಷನ್ಗಳು ಸಕ್ಸಸ್ ಇರಬೇಕು ಡಾಕ್ಟರ್ಗಳೊಂದಿಗೆ ನರ್ಸು. ಧನ್ಯವಾದಗಳು.
1: ಓಕೆ, ತುಂಬಾ ಅದ್ಭುತವಾಗಿ ಹೇಳಿದ್ರೆ ಖುಷಿ ಅನ್ನಿಸ್ತು. ಎಲ್ಲ ದಾದಿಯರಿಗೂ ಕೂಡ ನಿಮ್ಮ ಕವನದ ಮೂಲಕ ಸಮರ್ಪಣೆಯನ್ನು ಮಾಡಿದ್ದಾರೆ. ಧನ್ಯವಾದ ಧನ್ಯವಾದ ನರೇಂದ್ರ ಗೋರ್ಪಡೆಯವರೇ. ಶ್ರೋತೃಗಳೇ, ಸಮಯ ಆಗಿದೆ. ಸೇವೆ ಎಂಬ ಪದಕ್ಕೆ ಅರ್ಥ ಕೊಡುವವರು ದಾದಿಯರು ಅಲ್ವಾ. ಅನೇಕ ಶ್ರೋತೃಗಳು ನಡೆದಾಡುವ ನವಿಲು ಆಸ್ಪತ್ರೆಯ ಹೃದಯ, ಎರಡನೇ ತಾಯಿಯಂತೆ ಪ್ರಾಣ ರಕ್ಷಕಿ ಅಂತ ನರೇಂದ್ರ ಗೋರ್ಪಡೆಯವರು ಕೂಡ ಈಗ ತಮ್ಮ ಕವನದಲ್ಲೂ ಕೂಡ ಹೇಳ್ತಾ ಇದ್ರು. ನಿಜವಾಗ್ಲೂ ಕೂಡ ಸೇವೆಗೆ ಇನ್ನೊಂದು ಅರ್ಥವನ್ನು ನೀಡುವಂತಹ ಪದೇ ಅದು ಅಂತ ಹೇಳಿದರೆ ದಾದಿಯರು ಅಂತಲೇ ಹೇಳ್ಬೋದು. ಆ ದಾದಿಯರು ನಿಷ್ಕಲ್ಮಶ ಸೇವೆ ಹೀಗೆ ಮುಂದುವರಿಯಲಿ. ಜಗತ್ತಿನ ಎಲ್ಲ ದಾದಿಯರಿಗೂ ಕೂಡ ವಿಶ್ವ ದಾದಿಯರ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಹೊತ್ತಿನ ನೇರ ಫೋನಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 175 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಆಕಾಶವಾಣಿ ಭದ್ರಾವತಿ ಸೇವಾ ಮಾಹಿತಿ. ಶ್ರೀ ಸಿಗಂದೂರು ಚೌಡೇಶ್ವರಿ ಎಜುಕೇಷನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೇ 13 ರಿಂದ 28 ರವರೆಗೆ ಅಗ್ನಿವೀರ್, ಪ್ಯಾರಾಮಿಲಿಟರಿ ಮತ್ತು ಪೊಲೀಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಹಾಗೂ ಅರ್ಜಿಯನ್ನು ಸಲ್ಲಿಸುವ ಆಸಕ್ತಿ ಇರುವಂತಹವರು ಮಲೆನಾಡು ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರ ಇವರ ನುರಿತ ತರಬೇತುದಾರರಾದ ಯೋಧರಿಂದ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಊಟ, ವಸತಿ ಹಾಗೂ ದೈಹಿಕ ಮತ್ತು ಲಿಖಿತ ತರಬೇತಿಗಳು ಹಾಗೂ ಮಾರ್ಗದರ್ಶನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ತರಬೇತಿಗೆ 10ನೇ ತರಗತಿ ಉತ್ತೀರ್ಣ ಹೊಂದಿದ, 25 ವರ್ಷ ವಯೋಮಿತಿ ಒಳಗಿರುವ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಸೇರಿಕೊಳ್ಳಬಹುದಾಗಿದೆ. ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ರಾಜ್ಯದ ಎಲ್ಲ ಆಸಕ್ತ ಅಭ್ಯರ್ಥಿಗಳು ಈ ತರಬೇತಿಯ ಉಪಯೋಗವನ್ನು ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಹೇಗಿದೆ? 7019776749. ಎರಡ್ 2026-27 ಸಾಲಿಗೆ ಪ್ರಥಮ ಪಿಯುಸಿಗೆ ದಾಖಲಾತಿ ಮಾಡುವಾಗ ಪೋಷಕರು ದಾಖಲಾತಿ ಮಾಡುವ ಕಾಲೇಜಿಗೆ ಇಲಾಖೆಯಿಂದ ಅನುಮತಿ ಪಡೆದಿರುವ ಬಗ್ಗೆ ಖಚಿತಪಡಿಸಿಕೊಂಡು ದಾಖಲಿಸುವಂತೆ ಶಾಲಾ ಕಾಲೇಜು ಶಿಕ್ಷಣ ಇಲಾಖೆ ತಿಳಿಸುತ್ತದೆ. ಜಿಲ್ಲಾ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯು ಶಿವಮೊಗ್ಗ ತಾಲೂಕು ಗಾಜನೂರು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿನ ವಿವಿಧ ವೃತ್ತಿಗಳಿಗೆ 2026-27 ಸಾಲಿನ ಎನ್ಸಿವಿಟಿ ಯೋಜನೆಯಡಿ ಐಟಿಐ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಹೀಗಿದೆ: 944-78-72-22. ಐಸಿಎಆರ್ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 25-5-2026 ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವರ್ಷ ವಯೋಮಿತಿಯ ಯುವಕ ಅಥವಾ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರನ್ನು ದಿನಾಂಕ 16-5-2026 ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ತಿಳಿಸಿರುತ್ತಾರೆ. ನೋಂದಣಿಗೆ ಸಂಪರ್ಕಿಸಬೇಕಾದಂತಹ ಮೊಬೈಲ್ ದೂರವಾಣಿ ಸಂಖ್ಯೆ ಹೇಗಿದೆ? 944-82-02-48.

0: ಠಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಣಸೋಗಿ ಗ್ರಾಮದ ಬಲವೇಂದ್ರಪ್ಪ ಎಂಬುವರ ಪತ್ನಿ 30 ವರ್ಷದ ದೀಪಾ ಎಂಬ ಮಹಿಳೆ ಜನವರಿ 2026ರಿಂದ ಕಾಣೆಯಾಗಿರುತ್ತಾರೆ. ಚಹರೆಯಾಗಿದೆ. ಸುಮಾರು 5 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲುಮುಖ ಹೊಂದಿದ್ದು ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಮನೆಯಿಂದ ಕಾಣೆಯಾದಾಗ ಹಸಿರು ಬಣ್ಣದ ಸೀರೆಯನ್ನು ಧರಿಸಿರುತ್ತಾರೆ. ದೀಪಾ ಎಂಬ 30 ವರ್ಷದ ಮಹಿಳೆ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲೆ ಕೂಡಲೇ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಹೇಗಿದೆ? 8 2 2 9 8 3 3 1 0. ಸೇವಾ ಮಾಹಿತಿ ಕೇಳಿದಿರಿ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.

ಇದೊಂದು ಪ್ರಕಟಣೆ. 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುವರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 20/5/2026 ರಿಂದ 22/5/2026 ವರೆಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರುಗಳನ್ನ ದಿನಾಂಕ 16/5/2026 ಒಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿಯವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908 9482024908. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 11:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಜಗಳೂರು ತಾಲೂಕು ಕಲ್ಲದೇವರಪುರದ ಶ್ರೀಮತಿ ಓಬಾಳಮ್ಮ ಮತ್ತು ತಂಡದವರಿಂದ ನೀರು ತುಂಬುವ ಪದ.

ಶ್ರೋತೃಗಳೇ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಜಗಳೂರು ತಾಲೂಕು ಕಲ್ಲದೇವರಪುರದ ಶ್ರೀಮತಿ ಓಬಾಳಮ್ಮ ಮತ್ತು ತಂಡದವರಿಂದ ನೀರು ತುಂಬುವ ಪದವನ್ನು ಆಲಿಸಿದ್ರಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ಗಳಲ್ಲಿ ಮೂಡಿಬರುತ್ತಿರುವಂತಹ ಕಾರ್ಯಕ್ರಮಗಳನ್ನು. ಸಮಯ ಆಗ್ತಾ ಇದೆ 12 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳೋಣ.

0: ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12ನ್ನು ಅಂತಾರಾಷ್ಟೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ದಾದಿಯರ ಮಂಡಳಿ ಐಸಿಎನ್ 1974ರಿಂದ ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ದತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ, ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ.

0: ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರತಾ ಶ್ರೋತೃ ಬಳಗದ ಸದಸ್ಯ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಲ್ಕರ್. ಸಾವಿರದ 1725 ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ ಜೀವನ ಸಾಗಿಸುವ ಕಾಲ. ಅಹಿಲ್ಯ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಲ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಬಾಯಿಯವರಿಗಿತ್ತು. ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ 10 ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರು ಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ. ಈಗ ವಾಡೆಗ್ ಹೊಂಟೆ ತಿರ್ಗ. ದಾರಿ ಬಿಡು, ಮತ್ತೆ ವಾಡೆಲಿ ಬೋ ಕೆಲ್ಸಗಳಿದಾವೆ. ಇನ್ನು ಮಧುಮಕ್ಳ ಸ್ವಾಗತಕ್ಕೆ ವಾಡೆ ಬೇರೆ ಸಿಂಗರ್ಸ್ ಬೇಕೀಗ.
1: ಹೋಗುವಂತೆ ವಸಿ ಇರು ಚಲುವವ್ವ. ಅಂದಂಗೆ ನಮ್ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
2: ಅಯ್ಯೋ ಅಲ್ ಕಣಯ್ಯೋ, ನಮ್ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ್ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ ಮಗಳಂತಿ ಹಾಕಿ ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ ಧಣಿ ಪುಣೆಗೆ ವಾಪಸ್ ಬರ್ಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆಯರು ನಮ್ ಧಣಿರು ಆಕಿನ ಬಾಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ ಯುವರಾಣಿ ಬಲ್ಲದುಷ್ಟು ಅಂತ.

0: ಇದ್ರ?
1: ಏ ಯಾಕಣ್ಣ ಹಂಗಂದಿ?
0: ಮತ್ತೆ ನಮ್ ಜಾಗೀರ್ದಾರ್ ಮಲ್ಹಾರ್ರಾವ್ ಹೋಳ್ಕಾರ್ ಅಂದ್ರೆ ಸಾಧಾರಣವೇ 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನದ ಪೇಶ್ವೆಯ ಸೇನಾ ದಂಡ ನಾಯಕ ಬೇರೆ, ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರ್ಸೋ ಅತೀ ಶ್ರೀಮಂತ. ಹಿಂದೂ ರಾಜವಾಡಗೆ ಸೊಸೆಯಾಗ್ ಬರಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
1: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡೇನ್ ನೀನು? ಆಕಿ ದೈವ ಶ್ರದ್ಧಿ, ಜಾಣ್ಮೆ, ಜನಾನುರಾಗ ನೋಡಿನೆ ಆಕಿಗೆ ಮನಸೋತಿರೋದು ನಮ್ ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ, ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗ್ ಬರೋದು ವಾಡೇದು ಪುಣ್ಯ ಅಲ್ಲೇನ್ ಮತ್ತ?
0: ಹಂಗಂತಿ ಸರಿ, ಆಕಿನ ಸೊಸಿಯಾಗ್ ಪಡೆಯೋದು ವಾಡಿ ಪುಣ್ಯ ಅನೋ, ಇಂಥವ್ ಆಕಿ ಸೊಸಿಯಾಗ್ ಬರ್ತಿರೋದು ಆಕಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
1: ಸರಿ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
0: ಸರಿಯವ್ವ, ನೀನ್ ನಡಿ. ಕೇಳ್ರಪ್ಪೋ, ಕೇಳಿ ಕೇಳಿ.
2: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ. ಬಲಗವಿಟ್ಟು ಒಳಗೆ ಮಾಮಗಳೇ, ಇನ್ನು ಮುಂದೆ ಈ ವಾಡೆನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ, ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
3: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
4: ನಡೆ ಅಹಿಲ್ಯ, ನಿನಗೆ ನಮ್ಮ ರಾಜವಾಡೆಯನ್ನು ತೋರಿಸುವೆನು.
5: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
2: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ರಾವ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ತರಬೇತಿ ನೀಡುವರು. ಅನೇಕ ಬಾರಿ ಯುದ್ಧ ರಂಗಗಳಿಗೂ ಕರೆದೊಯ್ದು ಅಹಿಲ್ಯೆಗೆ ಯುದ್ಧ ಭೂಮಿಯಲ್ಲಿರಬೇಕಾದ ಚಾಣಾಕ್ಷತೆ ನೈಪುಣ್ಯತೆಯನ್ನು ಕಲಿಸಿದರು. ಆಕೆಯನ್ನು ಚೆನ್ನಾಗಿ ಪಳಗಿಸಿದರೂ ಕೂಡ ಈಗ ಅಹಿಲ್ಯೆಯ ಅತ್ತೆ ಮಾವನವರಾದ ಮಲ್ಹಾರ್ರಾವ್ ಹಾಗೂ ಗೌತಮಿಯವರ ಪ್ರವೇಶ.
5: ಮಹಾರಾಣಿ, ಈ 4-6 ವರ್ಷಗಳಲ್ಲಿ ನಾವು ನೋಡಿದಂತೆ ಕುಶಾಗ್ರಮತಿಯಾದ ನಮ್ಮ ಅಹಲ್ಯೆಯು ಚಾಣಾಕ್ಷತನದಲ್ಲಿ, ಧೈರ್ಯ ಸಾಹಸಗಳಲ್ಲಿ, ರಾಜ್ಯಾಡಳಿತದಲ್ಲಿ, ರಣತಂತ್ರಗಳಲ್ಲಿ ನಮ್ಮ ಮಗ ಖಂಡೇರಾವ್ನನ್ನು ಮೀರಿಸುತ್ತಾಳೆ. ನಮ್ಮ ಇಂದೋರ್ನ ಭವಿಷ್ಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರವಾಗಿ ಅನಿಸುತ್ತಿದೆ.
2: ಈಗ ಅಹಿಲ್ಯಾಬಾಯಿ ಹೋಲ್ಕರ್ ಹಾಗೂ ಖಂಡೇರಾವ್ರವರ ಪ್ರವೇಶ.
6: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್ ಪೇಶಿಯವರ ಸಂದೇಶ ಬಂದಿದೆ. ಪೇಶಿಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
5: ಹೌದೇ, ಇನ್ನು ತಡ ಮಾಡುವಂತಿಲ್ಲ. ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು, ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
3: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
5: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ, ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
3: ಸರಿ ಮಾವಯ್ಯ.
2: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ವೀರ ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರಾವ್ರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರಾವ್ರವರನ್ನು ಮಾಳವದ ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನು ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರಾವ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರಾವ್ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ರವರ ಪ್ರವೇಶ.
5: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್.
7: 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ

0: ವರ್ಷಗಳು ಉರುಳಿದವು. ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ದೇಶಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
1: ಹೌದೇನು? ನಡೆ, ನಾವೀಗಲೇ ಹೊರಡೋಣ. ಅಹಲ್ಯ, ನೀನು ಬಾ.
2: ಮಹಾರಾಣಿಯವರು, ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
3: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
4: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯ ತಂದೆ.
3: ಭಗವಂತ, ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
4: ಯಾರಲ್ಲಿ? ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ, ನಿನ್ನ ಕಣ್ಣಿಗೆ ನಾನು ಕಾಣಲಿಲ್ಲವೇ ತಂದೆ? ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
5: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
3: ಅಯ್ಯೋ, ನನ್ನ ಸವತಿಯರು ಸತಿಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು.
4: ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
3: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
4: ಅಹಲ್ಯ, ನಿನ್ನ ಮಗ ಇನ್ನೂ ಚಿಕ್ಕವನು, ನಾನು ವೃದ್ಧ. ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು ಮಗಳೇ. ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
3: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
2: ಇಲ್ಲಿಂದ ಮುಂದೆ ಅಹಿಲ್ಯಾಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುವಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹಾರಾವ್, ಅಹಿಲ್ಯಾದೇವಿ ಹಾಗೂ ತುಕ್ಕೋಜಿರಾವ್ರವರ ಸಂಭಾಷಣೆಯನ್ನ ಕೇಳೋಣ ಬನ್ನಿ.
4: ಮಗಳೇ, ಅಹಿಲ್ಯ, ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು, ಈತ ತುಕ್ಕೋಜಿರಾವ್ ಹೋಲ್ಕರ್, ನನ್ನ ತಮ್ಮನ ಮಗ, ನನ್ನ ದತ್ತು ಪುತ್ರ. ಇನ್ನು ಮುಂದೆ ಈತ ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
3: ಅಪ್ಪಣೆ ಮಾವನವರೇ.
4: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ, ಇವೆರಡನ್ನೂ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಮಗಳೇ.
3: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೆನು ಮಾವಯ್ಯ.
2: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕ್ಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕ್ಕೋಜಿರಾವ್ ರವರು ನಡೆಸುವ ಸಂಭಾಷಣೆ ನಡುವೆ ತುಕ್ಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
6: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
7: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ! ಸತಿ ಸಹಗಮನವೇ? ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೇ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕ್ಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
6: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
7: ಸರಿಯಾಗಿ ಹೇಳಿದ್ರಿ ತುಕ್ಕೋಜಿ. ನಮ್ಮ ಮಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಗೆಯ ತರಬೇತಿ ನೀಡಿ ಮಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿ ದೊಡ್ಡ

0: ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ. ಸಾಮ್ರಾಜ್ಯ ಸುಭಿಕ್ಷವಾಗಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
1: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
0: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
1: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
0: ಅಪ್ಪಣೆ ಆಗಲಿ ಮಹಾರಾಣಿ.
1: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ, ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
2: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು. ಎಲ್ಲ ದೇವಳಗಳ ನಿತ್ಯ ಪೂಜೆಯ ಮೊದಲಾದ ವೆಚ್ಚಗಳಿಗೆ ಸಾಕಷ್ಟು ಆಸ್ತಿಯನ್ನು ಉಂಬಳಬಿಡಲಾಯಿತು. ಪೂರ್ತಿ ಭರತ ಭೂಮಿಯು ಆಕೆಯ ಕರ್ಮಭೂಮಿಯಾಗಿತ್ತು. ಮುಂದೆ
1: ಆಡಳಿತಾರೂಢರು ಧರ್ಮ ನಿರಪೇಕ್ಷರಾಗಿರಬೇಕು. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳನ್ನು ನಿರ್ಮಿಸಿ ಮೌಲ್ವಿಗಳನ್ನು ನೇಮಿಸಿ.
0: ಅಪ್ಪಣೆ ಮಹಾರಾಣಿ.
2: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ,
1: ತುಕ್ಕೋಜಿ, ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟ ತ್ಯಜಿಸಲು ನಿರ್ಧರಿಸಿದ್ದೇನೆ.
0: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
1: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ. ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
0: ಅಪ್ಪಣೆ ಮಹಾರಾಣಿ.
2: ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
3: ಓ ಡಂಗುರ್ದಯ್ಯ, ಬಾರಯ್ಯ ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆ ಅದೃಷ್ಟವೋ? ಇಂತಕಿನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ?
4: ಒಪ್ಕಂಡೆ ಕಣವ, ಇಂತಕಿನ ಸೊಸಿಯಾಗ್ ಪಡಿಯಾಕ ನಮ್ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂತಾಕಿ ನಮ್ ರಾಜವಾಡಿಗ ಸೊಸಿಯಾಗ್ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
3: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ, ನಡಿ ಹೋಗೋಣ.
4: ಸರಿಯವ್ವ, ನಡಿ ನಡಿ ಹೋಗೋಣ.
2: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯ ಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನ ಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ

ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜ ಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ. ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೀಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್. ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೂರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿಯಾಗಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಸಮುದ್ರಿತ ಶ್ರೋತೃಬಳಗದ ಸದಸ್ಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.

ಕೇಳುಗರೇ ಗಮನಿಸಿ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಮಧುರವಾದಂತಹ ಚಿತ್ರಗೀತೆಗಳನ್ನು ಆಲಿಸಬಹುದು. 2:40 ಭಾವಗೀತೆಗಳು ಪ್ರಸಾರವಾಗಲಿದೆ. ಇದರಲ್ಲಿ NS ಲಕ್ಷ್ಮೀನಾರಾಯಣ ಭಟ್ಟ, ದರಾ ಬೇಂದ್ರೆ ಹಾಗೂ ಶಿವಾನಂದ ಬೇಕಲ್ ಅವರ ಕವನಗಳನ್ನು ಆಲಿಸಬಹುದು.

ಸಂಜೆ 6:51ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕತ್ತೆ ಹಾಲಿನ ಮಹತ್ವ, ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ ಪ್ರಮೋದ್ ಗೌಡ ಅವರೊಡನೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಇವರಿಂದ ಮಾಹಿತಿ. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ವಿಷಯವನ್ನು ತಿಳಿದುಕೊಳ್ಳಬಹುದು. ನಂತರ ಪರಿಸರ ಗೀತೆ ಮೂಡಿಬರಲಿದೆ. ರಾತ್ರಿ 7:45ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 8:00ಗಂಟೆಗೆ ಕನ್ನಡ ಚಿತ್ರಗೀತೆಗಳು. ಒಂಬತ್ತು ಗಂಟೆ 15:00ಕ್ಕೆ ಭಾವಗೀತೆಗಳು. ಇದರಲ್ಲಿ ಸಾಶಿ ಮರುಳಯ್ಯ, ಜಂಬಣ್ಣ ಅಮರ ಚಿಂತ ಹಾಗೂ ಚಂದ್ರಶೇಖರ ಕಂಬಾರ್ ಇವರ ಕವನಗಳನ್ನು ಆಲಿಸಬಹುದು. ಒಂಬತ್ತು ಗಂಟೆ 30:00ಕ್ಕೆ ಯಕ್ಷಗಾನ ಪ್ರಸಂಗ ಕರ್ಣಭೇದ ಭಾಗ 2 ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ಸರ್ವೇಶ್ವರ ಕೃಷ್ಣ ಹೆಗಡೆ, ಮೂರೂರು ಕುಮಟ ಹಾಗೂ ತಂಡದವರು. ರಾತ್ರಿ 10:00ಗೆ ಕನ್ನಡ ಚಿತ್ರಗೀತೆಗಳು.

ಬೆಂಗಳೂರು ಕೇಂದ್ರದಿಂದ ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನ ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೇ, ಇವತ್ತು ಮೇ 12 ತಾರೀಕು ವಿಶ್ವ ದಾದಿಯರ ದಿನ, ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು

ಆಸ್ಪತ್ರೆಗೆ ಭೇಟಿ ಕೊಟ್ಟೇ ಇರ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ. ಶುಭ್ರ ವಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೆ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

0: ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನ ನಿರ್ವಹಿಸ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳ್ಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲಾ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲಾ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದು ಒಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮ್ಗೆಲ್ಲರಿಗೂ ಕೇಳಿರ್ಬೋದು, ಶಿಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12th May 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿ ಇಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ, ನೆರೆಹೊರೆಯವರಿಗೆಲ್ಲ ಸೇವೆ ಮಾಡ್ಕೊಂಡಿದ್ರು. ಒಂದು 16th ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನೋ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಅಂತಂತ ಹೇಳಿ. ಬಟ್ ಅವರ ಮನೇಲಿ ಫ್ಯಾಮಿಲಿ ಯಾರು ಒಪ್ಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗವರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗವರ್ಮೆಂಟ್ ಇಂದ ಟೆಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ ಕರ್ಕೊಂಡು ಹೋದ್ರು, ಲೈಕ್ 38 ಹೋದ್ರು. ಹೋಗಿ ನೋಡುವಾಗ ಆಲ್ ವೇರ್ ಇನ್ ವುಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ವುಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರ್ಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟು ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರ, ಏನಾಗಿದೆ, ಹೇಗೆ ಸೇವೆ ಬೇಕಾ, ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರು ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ, ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದರ್ ಆಫ್ಟರ್ವರ್ಸ್ ಶಿ ಓಪನ್ಡ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
0: ಅಂದ್ರೆ ಅವರ ಒಂದು
1: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
0: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ ಅಂದ್ರೆ, ಒಬ್ಬ ದಾದಿ ಅಥವಾ ನರ್ಸ್ ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು. ಈ ದಿನವನ್ನ ತಾವು ಹೇಗೆ ಆಚರಿಸ್ತೀರಿ?
1: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್, ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ. ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು, ಎಲ್ಲ ಸೇವೆ ಪೇಷಂಟ್ ಮತ್ತೆ ಮೆತ್ತ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು, ಇದು ಈ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದ. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
0: ಅಂದ್ರೆ ಕಲ್ಚರಲ್
1: ಇನ್ವಾಲ್ವ್ಮೆಂಟ್, ಎಸ್,
0: ಆ ಮೊನೊಟೋನಿ ಲೈಫ್ ಒಂದ್ ಸ್ವಲ್ಪ ಬದಲಾವಣೆ ಬರ್ತೀರಿ ಅಂತ. ಈಗ ಸುಮಂಗಲಾ ಅವ್ರೆ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದ್ದೀರಿ?
1: ನಾನು ನನ್ನ ವೃತ್ತಿ ಜೀವನವನ್ನು

0: 1992ರಲ್ಲಿ ಕೆಎಂಸಿ ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ವರ್ಷಗಳ ಸೇವೆ ಸಲ್ಲಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13 ವರ್ಷದಿಂದ
1: ಡೆಪ್ಯೂಟಿ
0: ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
1: ಈಗ ತಾವು 13 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
0: ನನಗೆ ಯಾಕೆ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲೂ ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ನಾನು ಅದನ್ನು ಮುಂದುವರೆಸಿದೆ.
1: ಅಂದ್ರೆ ಸಾಮಾನ್ಯವಾಗಿ PUC ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
0: ಇಲ್ಲ, ನಾನು ನನ್ನ ಸೆಕೆಂಡ್ PUC ಮುಗಿದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ ಗೆ ಜಾಯಿನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013ರಲ್ಲಿ ನನ್ನ ಪೋಸ್ಟ್ BSc ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರೆಸಿ ನಾನು ಇಲ್ಲಿ STM ಹಾಸ್ಪಿಟಲ್ ಗೆ ಬಂದ್ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
1: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್ ಅದನ್ನು ಕೂಡ ತಾವು ಮುಗಿಸಿಕೊಂಡಿದ್ದೀರಿ. ಇದು ಒಂದು ವಿಶಿಷ್ಟವಾದಂತಹ ವೃತ್ತಿ. ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ, ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು, ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬಾರದು, ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳಾ ಅವರು ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಕೊಂಡು ಮಾಡ್ಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
2: ನಿಜ ಹೇಳ್ಬೇಕಂದ್ರೆ ದರ್ ಇಸ್ ಅ ಸೇಯಿಂಗ್ ಟೆಲಿಂಗ್ ದಟ್ ನರ್ಸ್ ಅಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ ಗೆ ಹೇಳೋದು, ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, PCBSE ಮಾಡಿ ಮತ್ತೆ MSc ಎಲ್ಲ ಮಾಡಿದೆ. ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರ್ಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಕನ್ ಅಡ್ವೆಂಚರಸ್ ಓನ್ಲಿ. ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನು ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್ ನಗ್ತಾ ನಗ್ತಾನೆ ಹೋಗ್ತಾರೆ. ಅದೇ ಆಸ್ ನೀವು ಹೇಳಿದಾಗೆ ಮೇಡಮ್ ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ ಅದನ್ನ ಮಾತ್ರ ಹೇಳ್ಬೇಡಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ ಗೆ ಮತ್ತೆ ಹಾಸ್ಪಿಟಲ್ ಗೆ ಎಂದು ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್. ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ, ಸೊ ನಮ್ಮಿಂದ ನಮ್ ಪೇಷಂಟ್ಸ್ ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು, ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ. ಸೊ ಅದನ್ನ ನಾನು ಮುಂದುವರಿಸಿಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಐ ಆಮ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ಅ ರೈಟ್ ವೇ ಅಂತ ಹೇಳಿ.
1: ಅಂದ್ರೆ ನೀವು ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ. ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
2: ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
0: ನಮಗೆ ಮೊದಲೇ ರೋಗಿ ಮತ್ತೆ ಶುಶ್ರೂಷಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರು ಆಗಿರ್ತಾರೆ.
2: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂತಂದ್ರೆ ಅದು ನಮ್ಮನ್ನ ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದು ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೇನಂತ ಗೊತ್ತಿಲ್ಲ, ಅದೇ ವರಾನು ಏನೋ ಅದು ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ. ಕಂಪ್ಯಾಷನ್ ಅಂತಂತಂದ್ರೆ ರೋಗಿಗಳಿಗೆ ಆ ನೋವನ್ನು ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ ಸಹ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ ಗೆ ಸ್ಕಿಲ್ಲೇ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ ನ ಹುಡ್ಕೊಂಡು ಬರ್. ಸೊ ಹಾಗೆ ಅವ್ರಿಗೆ ಸ್ಕಿಲ್ ಸಹ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು.

0: ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಾಳ್ಮೆ ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಎ ವೆರಿ ಗುಡ್ ಲಿಸನರ್, ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಶನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರ್ಯಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಶನ್ಶಿಪ್ ತುಂಬಾನು ಚೆನ್ನಾಗಿರ್ತದೆ. ಆಸ್ ವೆಲ್ ಎಸ್ ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಅಟ್ ದ ಮೋಸ್ಟ್ ಲಾಸ್ಟ್ ಇಸ್ ಹಾನೆಸ್ಟಿ. ಹಾನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಇದೇ ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ಅಥವಾ ಇದೇ ಟ್ಯಾಬ್ಲೆಟ್ ಕೊಡ್ಬೇಕಾದ್ರೆ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಡಾಕ್ಟರ್ಸ್ ಬರೆದು ಹೋಗ್ತಾರೆ, ಆದ್ರೆ ಅದನ್ನ ನಾವೇ ಕೊಡೋದು. ಸೊ ಅಷ್ಟು ಹಾನೆಸ್ಟ್ ಆಗಿ ನಾವು ಆ ಮೆಡಿಸಿನ್ಸ್ ಅನ್ನು ಕೊಡ್ಬೇಕಾಗ್ತದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ನರ್ಸ್ ವೇರ್ ಇದನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡೇ ಬಂದಿರ್ತೀವಿ. ಆದ್ರೂ ಎಲ್ಲಿ ನಾವು ಪೇಷಂಟ್ ಮುಂದೆ ನಿಂತ ತಕ್ಷಣನೇ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ನಾವು ಅದನ್ನೇ ಪಾಲಿಸ್ತಾ ಹೋಗ್ತಾ ಇರ್ತೀವಿ.
1: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ. ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ. ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ ತಮ್ಮ ಅನುಭವದಲ್ಲಿ?
2: ಕಷ್ಟ ಅಂತ ಅನಿಸ್ತದೆ. ಬಟ್ ನಮಗೇನಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮ್ಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮ್ಗೆ ಆ ರಾತ್ರಿ ಕೆಲಸ, ಮಧ್ಯಾಹ್ನ ಕೆಲಸ ಅಂತ ನಮಗದು ಅನಿಸೋದೇ ಇಲ್ಲ. ಎಷ್ಟೋ ಸಲ ಎಷ್ಟೋ ದಿನ ನಾವು ಊಟ ಮಾಡದೆ ರೋಗಿಯ ಸೇವೆ ಮಾಡಿದ್ದು ಉಂಟು. ಹಾಗಾಗಿ ಅದು ನಮಗೆ ನಮ್ಮನ್ನು ಅದು ಕಳಿಸ್ತದೆ ಮೇಡಮ್. ಹಾಗೆ ನಮಗೆ ಅದು ಪೇಷಂಟಿನ ಹತ್ತಿರ ನಿಂತಾಗ ನಮಗದು ಕೆಲಸ ಮಾಡಲೇಬೇಕಾಗ್ತದೆ. ಆ ಒಂದು ನಾವೇನು ಅದಕ್ಕೆ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೇವೆ.
1: ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅಂತ ಪ್ಯಾಂಡಮಿಕ್ ಸಮಯದಲ್ಲಿ,
2: ಹೌದು,
1: ನೀವು ಎಷ್ಟೊಂದು ದಿನಗಳ ಕಾಲ ಮನೆಯೇ ನೋಡ್ಲಿಲ್ಲ, ಮಕ್ಕಳನ್ನ ನೋಡ್ಲಿಲ್ಲ, ಆ ಒಂದು ಕಿಟ್ ಅಲ್ಲಿ ನೀವು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದುಕೊಂಡು ಸಾಕಷ್ಟು ಜನರ ಸೇವೆಯನ್ನ ಮಾಡಿದ್ರಿ. ಅವಾಗ ನಿಜವಾಗ್ಲೂ ಈ ದಾದಿಯರು, ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
0: ಇವಾಗ ಕೋವಿಡ್ ಮೇನ್ ಆಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500 to 600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಮ್ಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲೂ ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್. ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ, ನಾನು ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದಿನೂ ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೇರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದ್ ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪ್ ಅಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್. ಸೊ ಎಲ್ಲದನ್ನು ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿಬಡಿ. ಆಮೇಲೆ ಕೆಲವರೆಲ್ಲ ಒಂದ್ ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ, ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ ಟು ನಮ್ಮ ಹತ್ರನೂ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್. ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್. ದಟ್ ಇಸ್
1: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ನೋಡಿರೋದು, ಅಥವಾ ಒಂದ್ ಎಂತದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನ ನೋಡಿರೋದು, ಆತರ ಇರುತ್ತೆ ಅಂತ ಒಂದು ಘಟನೆ?
2: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ ಅದು ಹೆಂಡತಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ. ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ. ಆ ಸಮಯದಲ್ಲಿ ನಾನೇ ಇರ್ತೇನೆ.

0: ಮನೆಯಲ್ಲಿ. ಆಗ ನಾನು ಅವರಿಗೆ ಸಿಪಿಆರ್ ಅಂತ ಹೇಳ್ತೇವೆ ನಾನು, ಅದನ್ನು ನಾನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ, ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
1: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು ಅಂತ ಹೇಳಿ.
0: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನು ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನು. ಅದಕ್ಕಾಗಿ ನಾನು ತುಂಬಾ ಆಭಾರಿಯಾಗಿದ್ದೇನೆ.
2: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ಮ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂತ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಹಾಗೆ ದಿನಾ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ದೇ ಕೀಪ್. ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್, ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್ ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿ ಆರ್ ಡಾಕ್ಟರ್ಸ್ ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ, ಹೇಗೆ ಇಟ್ಕೊಳ್ಬೇಕು, ಸಿಸರಿಯನ್ ಆಗಿದೆ ಅವರಿಗೆ, ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್, ಟೆಕ್ನಿಕ್, ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್ ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೆವು. ಸೊ ಹೀಗಾಗಿ ಒಂದು 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರು ಏನಾದ್ರೂ ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್, ಅವತ್ತು ನೀವು ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ, ನಾನು ಐ ಕುಡ್ ಏನು ನಿದ್ದೆ ಇರೋದಿಲ್ಲ, ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದೆಮ್ ಮೇಡಮ್, ಅವ್ರಿಗೆ ಇದೆಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಇಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಐ ವುಡ್ ಲೈಕ್ ಟು ಶೇರ್ ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್, ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕಾಟ್ರಿಕ್ ಇಶ್ಯೂನು ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನು ಕಮಿಟಿಂಗ್ ಹಿಮ್ಸೆಲ್ಫ್, ಬೇಡ ನನಗೆ, ಇಲ್ಲದ್ರೆ ನಾನೇ ಕುಂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ, ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದ್ದೆ ಮೇಡಮ್ ಅಂತ ಹೇಳಿ. ಸೊ ನಾವು ಓಡಿ ಬಂದೆವು. ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನು ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗು ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲರಿಗೂ ಪಡಿತಾ ಇದ್ರು ಎಲ್ಲ ಹೇಳು, ಎಲ್ಲರಿಗೂ ಹೋದವ್ರ ಹತ್ರ ಇಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನನ್ನು ಈಗ್ಲೇ ನಾನು ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ, ದೆನ್ ಆಫ್ಟರ್ವರ್ಡ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ವೂಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ, ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ನಾವೇನ್ ಮಾಡಿದ್ವಿ, ಅನಸ್ತೀಶಿಯಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು ಐವಿ ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸರ್ನೀಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವ್ರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ ಅ ಲಾಟ್, ಅಂದ್ರೆ ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್, ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
1: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತದೆ, ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡ್ಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
2: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
0: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮಗೆ, ಅದನ್ನು ಎದುರಿಸುತ್ತ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ಐಸಿಯುನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ಐಸಿಯುಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
1: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದ್ರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೆ ಇರಬಹುದು, ತಕ್ಷಣದಲ್ಲೇ ಅಟೆಂಡ್ ಆಗೋರು ನರ್ಸ್ಗಳು.
2: ಹೌದು,
1: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ. ಬ್ರಿಡ್ಜ್ ತರ ಸೇತುವೆ. ಅಂತ ಸಂದರ್ಭದಲ್ಲಿ ಒಂದು ಪೇಷಂಟ್ ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು

0: ಚಾಲೆಂಜ್ ಅಲ್ವಾ?
1: ಹೌದು, ಅದು ನೀವು ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ, ಕೊಡೋದು ಮಾಡೋದು ಮೆಡಿಸಿನ್ಸ್ ಎಲ್ಲಾನು. ಸಡನ್ ಆಗಿ ಮೇ ಬಿ ಹೈಪೋಗ್ಲೈಸಿಮಿಯಾ ಹೋಗ್ಬೋದು, ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ರೆಸ್ಟ್ ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡು ಇರ್ಬೇಕು ಅಂತ. ಸೊ ನಾವು ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡು ಇರ್ಬೇಕು ಅಂತೆಲ್ಲ ಇರುತ್ತೆ. ಅದನ್ನ ನಾವು ಚೆಕ್ ಮಾಡ್ತಾರೆ, ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಸ್ ಮಾಡ್ಬಿಡ್ತೀವಿ. ಅಸಸ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀನಿ, ಒಂದ್ GRBS ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರೂ ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ, ಇಂಜೆಕ್ಷನ್ಸ್ ಡೆಕ್ಸ್ಟ್ರೋಸ್ ಇರುತ್ತೆ. ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಲ್ಟೇನಿಯಸ್ಲಿ, ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ, ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮ್ಗೆ ಆ ಕಡೆಯಿಂದನು ವಿಲ್ ಗೆಟ್ ಇಮಿಡಿಯೇಟ್, ನಮ್ಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ. ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ, ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಸ್ ರಿಕ್ವೈರ್ಡ್ ICUಗೆ ಶಿಫ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು.
2: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು ನೀವೇ. ಹಾಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ, ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ, ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ, ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
1: ಆಕ್ಚುಲಿ ಮ್ಯಾಮ್ ತುಂಬಾ ಸ್ಕೋಪ್ ಇದೆ ಹೇಳಕ್ ಹೋದ್ರೆ, ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೇ ಸಿಗುತ್ತೆ, ಮಿನಿಮಮ್ ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೇ ಸಿಗುತ್ತೆ ಅಂತಾನು ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್, 90-94% ತೆಗೆದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ. ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್, ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಈಗ ಆದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ, ನಮಗೆಲ್ಲ ನಮ್ಮ ಟೈಮ್ ಇರ್ಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್, ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ. ಇವಾಗ ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ, UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೇನ್ ದರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU, ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದರ್ ಆರ್ ಸ್ಪೆಷಲೈಸೇಷನ್ ಸಹ ಇದೆ, ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡ್ಬೋದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಆರ್ ಸೋ ಮೆನಿ ಸ್ಕೋಪ್ಸ್ ಅದಾರೆ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್ ಎಜುಕೇಟ್ ಎಲ್ಲಾನು ಮಾಡ್. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟ್ಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
2: ಆಯ್ತು ಸುಮಂಗಲ ಮಂಜುಳಾ ಅವರೇ, ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ, ಇಂತ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
3: ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ SDM ವೈದ್ಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಸಂಚಿಕೆಯಲ್ಲಿ ಕೇಳೋಣ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಸುಜಾತಾ F. ತಳವಾರ್ ಹಾಗೂ ಅರಕಲಗೂಡು V.

0: ಶಾಂತಕ್ಕ
1: ಏನ್
0: ಮಟ ಮಟ ಬಿಸಿಲಲ್ಲಿ ತಲೆ ಮೇಲೆ ಬೇರೆ ಕೈ ಹೊತ್ಕೊಂಡು ಕುತ್ಕೊಬಿಟ್ಟಿದ್ಯಾ?
1: ಬಿಸಿಲು ಇರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
0: ನಿಂದು ಒಂಥರ ವಿಚಿತ್ರ ಸ್ವಭಾವ.
1: ಒಳ್ಳೇದಾಯ್ತು,
0: ಕೈ ಇರೋದ್ರಿಂದ ತಲೆ ಬದುಕೈತೆ,
1: ಇಲ್ಲಾಂದ್ರೆ ತಲೆನೇ ಒಡೆದೋಗೋಷ್ಟು ಬಿಸಿಲು.
0: ಅಲ್ಲ, ಒಂದ್ ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ. ಏನಿನ್ ಕತೆ ಅಂತ ಅರ್ಥ ಆಯ್ತಲ್ಲಪ್ಪ.
1: ಏನಂದ್ರಣ್ಣ, ಅದ್ ಏನಂತಾನೆ ಅರ್ಥ ಆಯ್ತಾ ಇಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ ಇರಕ್ಕಿಲ್ಲ. ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ, ಹೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ, ಆದ್ರೆ ಆಗಕ್ಕಿಲ್ವಲ್ಲ ಬಿಸಿಲಿಗೆ ಹೋಗಕ್ಕೆ.
0: ನೀನು ನೋಡ್ದಾನ ಅಷ್ಟೆಲ್ಲ ಬಡ್ಕತ್ತಿನ, ಒಳ್ಳೆ ಡಾಕ್ಟರ್ ನೋಡಿ, ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು ತೋರ್ಸ್ಕ ಅಂತ ಹೇಳಿದ್ರೆ ಕೇಳಕ್ಕಿಲ್ಲ.
1: ನೀನು ಒಳ್ಳೇದ್ ಒಳ್ಳೇದ್ ಅಂತ ಹೇಳ್ತಾ ಇರ್ತೀಯ, ಅದ್ರಾಗೊಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
0: ನಿನಗೆ ಯಾವ್ದು ಇಷ್ಟ ಆಯ್ತದ ತಗ.
1: ಏ, ಸರ್ಕಾರಿ ಆಸ್ಪತ್ರೆನೇ, ಇನ್ನೇನು?
0: ಅಲ್ಲ, ಸರ್ಕಾರಿ ಆಸ್ಪತ್ರೆನೆ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ, ಮೊದಲಂಗಲ್ಲ, ಈಗ ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದ ಓಕೆ, ಅಯ್ಯೋ ಅದೇನು, ಇದು ಎಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
1: ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನು ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡೋರು.
0: ಹೌದು, ಮಕ್ಕಳಿಗೆ ಬೇರೆ.
1: ಆಮೇಲೆ ಇನ್ನೊಂದು ಮೆದುಳು ಮತ್ತೆ ನರ ರೋಗಕ್ಕೆ ಅದಕ್ಕೆ ಒಂದ್ ಬೇರೆ ಮಾಡೋರು. ಹೆಂಗದೋ ನೋಡ್ಬೇಕು ಅಣ್ಣಯ್ಯ, ದಿಲ್ಲಿ ಆಸ್ಪತ್ರೆ ತರ ಇದಾವೆ.
0: ಅದು ಈಗ 2003 ಇಸ್ವಿಲಿ ಏನ್ ಮಾಡಿದ್ರು ಅಂದ್ರೆ ಶಾಂತಕ, ಒಂದ ಯೋಜನೆ ತಂದ್ಬಿಟ್ರು.
1: ಏನು?
0: ಅದಕ್ಕೋಸ್ಕರ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
1: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
0: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಅಂತ ಹೇಳ್ಬಿಟ್ಟು, ಆರೋಗ್ಯ ಚೆನ್ನಾಗಿ ಇರೋ ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ ಸಾಕಾಗ್ತದೆ, ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋ ಅಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋ ಅಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನೂ ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗ್ಬೇಕು.
1: ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ,
0: ಆತರ ಎಲ್ಲ ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳಿರ್ತದ ಅಂತವೆಲ್ಲ ಇಲ್ಲಿ ಸಿಗ್ಬೇಕು ಅಂತ ಅನ್ಕೊಂಡು ಆಗ್ಲಿಲ್ಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ್ಕ. ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ್ಕ ನೀನು, ಏನು ಅಂತ ಅಂತಂದ್ರೆ ಏನಾದ್ರು ಒಂದು ತಲೆನೋವು ಅಂತ ಅಂದ್ರೆ, ಕೈ ನೋವು ಅಂತ ಅಂದ್ರೆ, ಈ ದೊಡ್ಡ ದೊಡ್ಡರೆಲ್ಲವ ಪಾರಿಂಗೆ ಹೋಗ್ಬಿಡೋರು
1: ನಡಿ ನಮ್ಮಂತವರೆಲ್ಲೋಗ್ಬೋದ.
0: ಅಲ್ಲಲ್ಲ, ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ. ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗು ಸಿಗ್ಬೇಕು ಅಂತ ಹೇಳ್ಬಿಟ್ರು.
1: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲೆ ಕಟ್ಬಿಟ್ರೆ ನಾನ್ ದಿಲ್ಲಿ ಹೋಗಿ
0: ತೋರಿಸ್ಕೋಬರ್ಕಾಯ್ತದ? ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ್ಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ ಈ MBBS ಎಲ್ಲಾನು ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ, ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲವ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು, ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅಂತ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು, ಅದು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
1: ಸಂಸ್ಥೆ.
0: ಅದು ಭಾರಿ ಚೆನ್ನಾಗಿರ್ತದೆ
1: ಅಂದ್ರೆ ಕಲಿಯಕ್ಕೂ ಇರ್ತದೆ, ಆಸ್ಪತ್ರೆ
0: ಇರ್ತದೆ. ನಿನ್ಗೆ ಕಲಿಯಕ್ಕೆ ಎಲ್ಲೆಲ್ಲಿ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
1: ಕರೆಕ್ಟ್.
0: ಅದಕ್ಕೋಸ್ಕರವ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ್ಕ. ಈ ದೊಡ್ಡ ದೊಡ್ಡರೆಲ್ಲವ ಡೆಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲ್ಲ ಇರ್ತಾರೆ ನೋಡಿ, ಮಿನಿಸ್ಟರ್ಗಳು.
1: ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
0: ಅಂತ ಅಂದ್ರೆ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ. ಅದು ನೋಡು ಡೆಲ್ಲಿ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಇಸ್ವಿವರೆಗೂ ಡೆಲ್ಲಿ ಮಾತ್ರ ಇತ್ತು. ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಅದೊಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ರು.
1: ಎಲ್ಲೆಲ್ಲಿ ಮಾಡೋರು ಈಗ?
0: ಸುಮಾರು ಕಡೆ ಮಾಡೋರೆ, ಅದಂತ ಜಾರ್ಖಂಡ್ ಪರ್ಖಂಡ್ ಎಲ್ಲ ಅಂತೀವಲ್ಲ ಅಂತವ ಸುಮಾರು ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
1: 23
0: ದೇಶದ ವಿವಿಧ ಭಾಗಗಳಲ್ಲಿ.
1: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದ?
0: ಕರ್ನಾಟಕಕ್ಕೂ ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದು ಬರುವಾಗ ಬರ್ತದೆ.
1: ಈಗ ತನ್ನೂಗ್ ಎಲ್ಲಿ ಹೋಗ್ಲಿ ನಾನು?
0: ನೀನು ಎಸ್ ಅಂದ್ರೆ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗ್ಬಿಡೋ, ಅದಕ್ಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಲೆಲ್ಲ ಇದ್ವಲ್ಲ ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದೋ ಅವೆಲ್ಲ ಒದ್ದುವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ,
1: ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಏನೇನು ಬರುತ್ತೆ.
0: ಈಗ ಮೊದ್ಲೆಲ್ಲ ನೋಡು, ನಾವ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು, ಬೆಲ್ಲ ಹೆಂಗಿರ್ತಾ ಇತ್ತು, ಆಸ್ಪತ್ರೆ ಹೋದ ತಕ್ಷಣ ಬಂದ್ಬಿಡುದು. ಈಗ ನೋಡು ಬರಕ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು ಬರೋದಿಲ್ಲ. ಈಗೊಂಥರ ಏನೋ ಒಂದ್ ನಾವು ದೇವಸ್ಥಾನಕ್ ಬಂದಿದ್ದೀವಿ ಅನ್ನೋ ನಂಗಾಯ್ತದೆ. ಇಲ್ಲಯ್ಯ ನಮ್ಮ ಕಾರ್ಲ ತಗೊಂಡ ಮಾಡೋರು ಆಸ್ಪತ್ರೆಯ, ಏನ್ ಬಂದ್ ಬಂದ್ರಲ್ಲವ ಚಪ್ಪಲಿ ಹೊರಗೆ ಬಿಟ್ಟು ಹೋಯ್ತಾರ ಒಳಗಡೆ, ಆ ಮಟ್ಟಕ್ಕೆ ಮಾಡ್ಕೊಂಡವ್ರ.
1: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
0: ಹಳ್ಳಿಲಿರೋದು,
1: ಇಲ್ಲೇ ಶಾಂತಿಗ್ರಾಮ್ ತವ, ಅಲ್ಲೂ ಚೆನ್ನಾಗದೆ,
0: ಅಲ್ಲೂ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ್ಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ, ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನು ಮಾಡಿರೋ ಅಂತದ್ದು. ಆಮೇಲೆ ಏನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು, ಕಾಸು ಕೊಡ್ಬೇಕು ಆ ತರದ್ದೆಲ್ಲ ಏನಿಲ್ಲ, ಕೈಗೆಟಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ
1: ಅಂದ್ರೆ ಬರೀ ಹೋಗ್ ಬರೋದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ.
0: ಅಲ್ಲ ನಿನ್ಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ ನೋಡು. ಮೊದ್ಲೆಲ್ಲವ ಒಂದು 30 ಹಾಸಿಗೆ 40 50 ಹಿಂಗಿರ್ತಾ ಇತ್ತು, ಈಗ ಅವನು ಎಲ್ಲವ ಶಾಂತಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ್ಕ, ಈಗ ನೋಡು ಮೊದಲು ಸರ್ಕಾರಿ ವಲಯದಲ್ಲೇ ತೋರಿಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆಗಳನ್ನ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ. ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕಲ್ವಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸ್ತೀನಿ ಶಾಂತಕ್ಕ. ಆಯ್ತಾ, ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದ್ರ ಅಡಿನಲ್ಲಿ ಶಾಂತಕ್ಕ,
1: ಫ್ರೀ ಅಲ್ಲ
0: ಹೆಚ್ಚು ಕಮ್ಮಿ ಎಲ್ಲ ಫ್ರೀ. ಅಲ್ಲಿ ನೋಡು ಸ್ವಲ್ಪ ರೆಸ್ಟ್ ಇರ್ತದೆ ಅನ್ನೋದಿದ್ರೆ ಬೇರೆ ಇನ್ನೇನು ಇರಕ್ಲ ಶಾಂತಕ್ಕ. ಸ್ವಲ್ಪ ನಮಗೆ ತಾಳ್ಮೆ ಇರ್ಬೇಕು, ಕಾಯ್ಬೇಕು, ತಾಳ್ಮೆ ಇರ್ಬೇಕು,
1: ಕಾಯ್ಬೇಕು.
0: ಪ್ರೈವೇಟ್ ನವೇನು ಹಂಗೆ ಇರಕ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟ ನೋಡ್ತಾರೋ
1: ಅಲ್ಲೆಲ್ಲ ಕ್ಯೂ ನಿಂತು ತೋರ್ಸ್ಕೋಬತ್ತಾರೆ. ಗವರ್ಮೆಂಟ್ ಅಲ್ಲಿ ಇಲ್ಲಕ್ಕೆ ಹಿಂದೆ ಮುಂದೆ
0: ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋಬಹುದು. ಯಾವ ಆಸ್ತಿ ಬರುತ್ತೆ,
1: ವ್ಯವಸ್ಥೆ ಚೆನ್ನಾಗದೆ,
0: ಚೆನ್ನಾಗೈತೆ. ಹಂಗಾಗಿ
1: ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ, ಹಾಸನಕ್ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ, ಯಾರನ್ನ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದ್ ಎಲ್ ಬಂದಿನಿ ಅಂತಾನೆ ತಿಳಿತಲ್ಲ, ಹಂಗಾಗಿದೆ.
0: ಈಗ ನೋಡು ನಿನಗೆ ತಲೆನೋವು ಇದ್ರೆ ಶಾಂತಕ್ಕ, ತಲೆನೋವು ಶಮನ ಆಗ ಅಂತದ್ದ ಒಂದ ಔಷಧಿ ಮಾಡಿದೀನಿ ನಾನು. ಆಯ್ತಾ, ಈ ನಿಂಬೆ
1: ನಮ್ಗೇನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
0: ನೋಡಿ ಬಿಸ್ತಲ್ಲಿ ಚಾ ಕುಡ್ದೆ ನಿನಗೆ ಮಾಡ್ಕೊಂಡಿರೋ ತಲೆನೋವು. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಜ್ಯೂಸ್ ಮಾಡಿದೀನಿ, ನಿಂಬೆ ಹುಲ್ಲು,
1: ನಿಂಬೆ ಹುಲ್ಲು,
0: ನಿಂಬೆ ಹುಲ್ಲು, ಲೆಮನ್ ಗ್ರಾಸ್ ಅಂತ ನೋಡು, ಅದು ತಂದ್ಬಿಟ್ಟು
1: ಇಂಗ್ಲಿಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ.
0: ಓ, ನೀನೇನ್ ಸಿಕ್ಕಾಪಟ್ಟೆ ಓದ್ರಲ್ಲ ನೋಡಿದ್ MBBS ಓದಿದ್ದೀನಿ, ಪಿ ಎಚ್ ಮಾಡಿದ್ಯಾ?
1: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತಾನೆ ಕೇಳಿದೀವನ ಅನ್ನೋ ಅಷ್ಟು ಏನಾದ್ರು ಫ್ಯಾಮಿಲಿಯರ್ ಆಗಿದಾವೆ,
0: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
1: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ ನೀನು ಒಬ್ನ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
0: ಅಲ್ಲ ಅಲ್ಲ,
1: ನನಗೂ ಬರ್ತದೆ, ನಡಿ,
0: ನಿನಗ್ ಬರ್ತದೆ, ಇನ್ನಷ್ಟು ನನಗೆ ಬರ್ತದೆ.
1: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲ ನಡಿ, ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
0: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳ್ಬೇಕಷ್ಟೇ. ಅದಕ್ಕೂ ಪೇಷಂಟ್ಸ್ ಇಲ್ಲ ಅನ್ನೋ ತರದಲ್ಲಿ ಆಗ್ಬಾರ್ದು, ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
1: ಇದೆಲ್ಲ ತರದ್ರ ಉದ್ದೇಶ ಏನಂದ್ರ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
0: ಆಗ್ಬಾರ್ದು, ಎಲ್ಲರಿಗೂ ಸಮಾನ
1: ಸೌಲಭ್ಯ ಸಿಗ್ಬೇಕು
0: ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ ನಿನಗೊಂದ್ ನ್ಯಾಯ ಅಲ್ಲ, ನನ್ ಮಾಡಿರೋದು ಒಂದೇ, ಏನು ಲೆಮನ್ ಗ್ರಾಸ್ ಜ್ಯೂಸ್,
1: ಜ್ಯೂಸ್
0: ಅದ್ರವೇ ಸಾವಯವ ಬೆಲ್ಲ ತಂದು ಮಾಡಿದಂತವ.
1: ಎಂತದ
0: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತ ನೋಡು, ಯಾಕೆ ನಿನ್ಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ಲ, ನೀನ್ ಪಿ ಎಚ್ ಡಿ ಮಾಡಿರಲ್ಲ, ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಅದ್ ಮಾಡಿದೀನಿ, ಅದ್ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ.
1: ಹಂಗಂತ್ಯ
0: ನೋಡನ್ ಬೇಕಾದ್ರೆ ನಾಳೆ
1: ಬಿಡಪ್ಪ, ಕೊಟ್ಟೆ ಬಿಡು
0: ನಡಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತಾ ಎಫ್ ತಳವಾರ್ ಹಾಗೂ ಅರ್ಕಲಗೂಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ಡಿಇಟಿ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ

0: ಅವರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರಾ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026ನೇ ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ದಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು ಅಗತ್ಯವಿರುವ ಎಲ್ಲಾ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇಬಾಂಗ್ಸು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯ

0: ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಭದ್ರಾವತಿ ಚಿತ್ರಗೀತೆಗಳು. ಮೊದಲಿಗೆ ಯಾವ ಹೂವು ಯಾರ ಮುಡಿಗೆ ಚಿತ್ರದ ಗೀತೆ.

0: ಇನ್ನು ಮುಂದೆ ದೇವತೆ ಚಿತ್ರದ ಗೀತೆ.
1: ಹಲೋ, ಮೋಹನ್ ಸ್ಪೀಕಿಂಗ್.
2: ಹಲೋ ಡಾರ್ಲಿಂಗ್, ಗುಡ್ ನ್ಯೂಸ್.
1: ಏನು?
2: ನೀನೆ ಗೆಸ್ ಮಾಡು.
1: ನಿಮ್ಮ ಮನೆ ನಾಯಿ ಮರಿಗಳು ಹಾಕ್ತಾ?
2: ನೋ ನೋ, ರಾಂಗ್. ಗೆಸ್ ಇದೆ.
1: ಗೊತ್ತಾಗ್ಲಿಲ್ಲ, ಹೇಳು.
2: ಸಸ್ಪೆನ್ಸ್. ಹೇಳಲ್ಲ.
1: ಅಯ್ಯೋ, ಡೋಂಟ್ ಟೆಸ್ಟ್ ಮೈ ಪೇಷಂಟ್. ಅಂದ್ರೆ ಪ್ಲೀಸ್ ಹೇಳು.
2: ಮುಂದಿನ ತಿಂಗಳು 30ನೇ ತಾರೀಕು

0: ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟವ್ಯಾಪಿ ಬ್ಯಾಟರಿಗಳ ಉತ್ಪಾದನೆಗೆ ಉತ್ತೇಜನ ನೀಡುತ್ತಿದೆ. ಇದು ದೇಶದ ಜಿಡಿಪಿ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: EV charging infrastructure will be guided by three core principles: accessibility, ensuring charging stations are available across urban and rural India; affordability, making EV charging cost effective for every citizen; reliability, delivering a seamless, safe and dependable and a user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
0: ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವತ್ತ ಗಮನ ಹರಿಸಿದ ಈ ಸಮ್ಮೇಳನದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಬಿಎಚ್ಇಎಲ್, ಐಸಿಎಟ್ ತೈಲ ಮಾರಾಟ ಕಂಪನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮದ ಪಾಲುದಾರರು ಉಪಸ್ಥಿತರಿದ್ದರು. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ ಮೂರರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ.

ಸಂಬಂಧಿಸಿದಂತೆ ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡುಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು ಎರಡು ಮೇಕೆಗಳನ್ನು ಹೊತ್ತೊಯ್ದಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಅವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3 ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಆಕಾಶವಾಣಿ ಭದ್ರಾವತಿ ಭಾವಗೀತೆಗಳು ಪ್ರಾರಂಭದಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಗೀತೆ ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಆಕಾಶವಾಣಿ ಭದ್ರಾವತಿ ಸಮಯ 3 ಗಂಟೆ ಆಗಲಿದೆ. ಇನ್ನು ಮುಂದೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೇಳುಗರೆ ತಮಗೆ ಇಷ್ಟ ಬರತಕ್ಕಂತಹ ಒಂದು ಗೀತೆಯನ್ನು ಹಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200704.

0: ಹಲೋ
1: ಹಲೋ, ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ಹಲೋ
1: ಹಲೋ ಹಲೋ
0: ಹಲೋ,
1: ಹಾ ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ. ಹಲೋ
0: ಹಲೋ,
1: ಕೇಳಿಸ್ತಾ ಇದೆಯಾ ಸರ್? ಹಲೋ
0: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು?
1: ಹಾ ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
0: ಹೇಳಿ ಇವರೇ, ಒಂದು ಈ ಕಾರ್ಯಕ್ರಮದಲ್ಲಿ ತಮಗೆ ಇಷ್ಟ ಬಂದಂತ ಒಂದು ಗೀತೆಯನ್ನು ಹೇಳಬಹುದು.
1: ಓಕೆ ಸರ್. ಅಲ್ಲ, ಇದು ಸ್ವಲ್ಪ ಅಂದ್ರೆ ಯಕೋ ಬರ್ತಾ ಇದೆಯಲ್ಲ,
0: ನಮಗೆ ಕರೆಕ್ಟ್ ಆಗಿ ಕೇಳಿಸ್ತದೆ ನಿಮ್ಮ ವಾಯ್ಸು ಈಗ.
1: ಓಕೆ ಓಕೆ. ಅಮ್ಮ ನನ್ನ ಅಮ್ಮ ಎಲ್ಲಿ ಹೋದೆ, ಅಮ್ಮ ನನ್ನ ಬಿಟ್ಟು ನೀನು, ನೀರಿಲ್ಲದ ಮೀನು, ನೀನಿಲ್ಲದ ನಾನು, ನೀರಿಲ್ಲದ ಮೀನು ನಿನ್ನ

0: ಜಮೀನು. ಧನ್ಯವಾದಗಳು ಸರ್.
1: ಹಲೋ,
2: ನಮಸ್ತೆ ಸರ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಲ್.
1: ಸುಬ್ರಹ್ಮಣ್ಯ ಅವರೇ, ಒಂದು ಗೀತೆನ ಹಾಡ್ರಿ ತಮ್ಗೆ ಇಷ್ಟ ಬಂದದ್ದು.
2: ನಮ್ಗೆ ಇಷ್ಟವಾಗಿದ್ದ ಒಂದು ಗೀತೆನ ಸರ್. ಸರಿ ಸರ್.
1: ಹಲೋ.

0: ಹಲೋ
1: ಹಲೋ
0: ಹಲೋ ನಮಸ್ತೆ ಹೇಳಿ, ಯಾರು ಮಾತಾಡ್ತಾ?
1: ಹಲೋ ನಮಸ್ಕಾರ ಸರ್, ಮುರಳೀಧರ ಶಿವಮೊಗ್ಗ.
0: ಹೇಳಿ ಮುರಳೀಧರ ಅವರೇ, ತಮಗೆ ಇಷ್ಟ ಬರ್ತಕ್ಕಂತ ಒಂದು ಗೀತೆಯನ್ನು ಹೇಳಿ.
1: ಸೊತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ ಆಯಾಗಿರೋಕೆ. ಸಾಕು ಸರ್, ಧನ್ಯವಾದಗಳು.
0: ಧನ್ಯವಾದಗಳು. ಹಲೋ
2: ಹಲೋ
0: ಹೇಳಿ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ.
2: ಅನಂತ ಸರ್.
0: ನಮಸ್ತೆ. ತಮ್ಮ ಹೆಸರು?
2: ಮಮತಾ ಸರ್.
0: ಹೇಳಿ ಮಮತಾ ಅವರ ಒಂದು ಗೀತೆಯನ್ನ.
2: ಚಂದ್ರ ಮೇಲೆ ಬಂದ

0: ನೀನಾಡೋ ಮಾತಿಲ್ಲದೆ ನಗುವಾದ ಮುದವೊಂದು ಹಿಂದೆ ನೀನೊಂದು ಸಕ್ಕರೆಯ ಬೆಳೆಯಂತೆ ಮಗುವೆ ನನ್ನ ದಾರಿಯಲ್ಲಿ ಸೂರ್ಯ ದಾರಿ ಹೋದ ಚಂದ್ರ ಮೇಲೆ ಬಂದ ತಾರೆ ತಂದ ನೋಡು ಎಂತ ತಂದ ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ತಂದ ನನ್ನ ಪುಟ್ಟ ತಂದ
1: ಥ್ಯಾಂಕ್ ಯು ಹಲೋ
2: ಹಲೋ ನಮಸ್ಕಾರ ಸರ್
1: ನಮಸ್ಕಾರ ಯಾರು ಮಾತಾಡ್ತಿರೋದು
2: ಬೀನಾ ಸಂತ್ರ ಬೆಂಗಳೂರಿಂದ
1: ಹೇಳಿ ಬೀನಾ ಒಂದು ಗೀತೆ
2: ಭಾವಗೀತೆ ಹಾಡ್ತಾ ಇದ್ದೀನಿ ಸರ್ ಶಿವರುದ್ರಪ್ಪ ಎಲ್ಲಿ ಹೋಗುವಿರಿ ಇಲ್ಲಿ ಮೋಡಗಳೇ ನಾಲ್ಕು ಹನಿಯ ಚಲ್ಲಿ ಎಲ್ಲಿ ಹೋಗುವಿರಿ ಇಲ್ಲಿ ಮೋಡಗಳೇ ನಾಲ್ಕು ಹನಿಯ ಚಲ್ಲಿ ದಿನ ದಿನವೂ ಕಾದು ಮಾಯಾರಿ ಬೆನ್ನ ಬೆಂಗಳಿರ ತಾಪದಲ್ಲಿ ಬೆಂಗದಿರ ತಾಪದಲ್ಲಿ ಎಡವಾದ ನಮ್ಮ ಬಡತನದ ನೋವು ನಿಮಗರಿವು ಆಗಲಹುದೇ ಎಡವಾದ ನಮ್ಮ ಬಡತನದ ನೋವು ನಿಮಗರಿವು

0: धन्यवाद
1: धन्यवाद धन्यवाद बिनोरे हेलो
2: हेलो
1: ಹೇಳಿ ಯಾರು ಮಾತಾಡ್ತಿರೋದು
2: ಲಕ್ಷ್ಮಿ ಜನ್ನಪ್ಪ
1: ಹೇಳಿ ಲಕ್ಷ್ಮಿ ಅವರೇ ತಮಗೆ ಇಷ್ಟ ಬಂದ ಒಂದು ಗೀತೆಯನ್ನ
2: ಆಯ್ತು ಸರ್ ಕಂದಳು ವಂದನೆ ಹೇಳಿದೆ ಹೃದಯವು ತುಂಬಿ

0: ಕಂಗಳುವೊಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ. ಮುನಿಯ ಜಾರಿದ ಹೂವಿದು ಮುಗಿಯದ ಕತೆ ನನ್ನದು. ಈ ಹೂವನು ಮಣ್ಣಿಂದಲೇ ಕಾಪಾಡಿದ ಕೈಗಳಿವೆ. ಗಂಗೆಗೆ ಕೊಳೆತೋಕದು ಪಾಪದ ಫಲ ಸಲ್ಲದು.
1: ಸರಿ ಲಕ್ಷ್ಮಿ ಅವರ, ಧನ್ಯವಾದ. ಹಲೋ
2: ಹಲೋ
1: ಹಲೋ, ಹೇಳಿ, ಯಾರು ಮಾತಾಡ್ತಿರೋದು?
2: ಸುಬ್ರಹ್ಮಣ್ಯ ಜಯಂತ ಸರ್. ಲೈನೇ ಕಟ್
1: ಆಗ್ತಾ ಇದೆ. ಲೈನ್ ಕಟ್ ಆಯ್ತು, ಹೇಳಿ ಸುಬ್ರಹ್ಮಣ್ಯ ಅವರೇ. ಮತ್ತೆ
2: ಸರಿ ಸರ್, ಆಡ್ಬೋದಾ ಸರ್?
1: ಹ್ಮ್, ಹೇಳಿ.
2: ಕಡಲಿಗೆ ಒಂದು ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ? ಸಾವಿಗೂ ಒಂದು ಮಿತಿ ಇದೆ, ಪ್ರೀತಿಗೆ ಎಲ್ಲಿದೆ? ಸ್ನೇಹ ಎಂಬ ಬನದಲ್ಲಿ ಬಾವೋಲಾಡುವ, ಪ್ರೀತಿ ಎಂಬ ಬನದಲ್ಲಿ ಬಾ ತೇಲಾಡುವ. ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಅರಸುತ್ತ ಜೊತೆಯಲ್ಲಿ ಬಂದನು. ನೋಡಲ್ಲಿ ಆ ಬೆಳ್ಳಿ ಸೂರ್ಯನು ಅರಸುತ್ತ ಜೊತೆಯಲ್ಲಿ ಬಂದನು. ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ? ಸಾವಿಗೂ ಒಂದು ಮಿತಿ ಇದೆ, ಪ್ರೀತಿಗೆ ಎಲ್ಲಿದೆ? ಓ ಮುಂಜಾವಿನ ಹೂ ಮೇಲಿನ ಆ ಮಂಜಿನ ನಗು ಇಲ್ಲಿದೆ? ಅನುರಾಗದ ಆ ಮೋಡದ ಆನಂದದ ಹಾಡಿಲ್ಲಿದೆ? ಈ ಸಣ್ಣ ಕೊಳದ ಅಂತವೇ ನೀನು ಹೃದಯ ಮಿಡಿಯುವೆ. ಈ ನನ್ನ ಎದೆಯ ತುಡಿತವೆ ನೀನು ನನ್ನ ನುಡಿಸಿದೆ. ಪಾರುದಯದೊಲವೆ ಒಂಬಿಸಲ ಗೆಲುವೆ, ನೀನಿಡಲು ಎಲ್ಲ ಗೆಲುವೆ ಗೆಲುವೆ. ಈ ಬಾಳಿನ ಮುಗಿಯದ ಪಯಣದ ನಡುವೆಯೂ ಲಲಲಲಲಲ ನೋಡಲ್ಲಿ ಆ ಬೆಳ್ಳಿ ತೋರ್ಯನು ಅರಸುತ್ತ ಜೊತೆಯಲ್ಲಿ ಬಂದನು. ಕಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ? ಸಾವಿಗೂ ಒಂದು ಮಿತಿ ಇದೆ, ಪ್ರೀತಿಗೆ ಎಲ್ಲಿದೆ?
1: ಸರಿ ಸುಬ್ರಹ್ಮಣ್ಯ ಅವರೇ, ಧನ್ಯವಾದ.
2: ಥ್ಯಾಂಕ್ ಯು ಸರ್.
1: ಹಲೋ
3: ಹಲೋ ಸರ್, ನಮಸ್ತೆ. ನಾನು ಎಂಪಿ ಪ್ರಸಾದ್ ಜಗದಿಂದ ಮೇಘಾನಂದ.
1: ಹೇಳಿ ಮೇಘಾನಂದ ಅವರೇ, ಒಂದು ಒಳ್ಳೆ ಗೀತೆನ.
3: ಗುಲಾಬಿಯು ನಿನ್ನದಾಗಿ ಚೆಲ್ಲುವ ಪರಿಮಳ ನಿನ್ನದಾಗಿ.

ప్రియతమి.

ಅನಕ್ಷಣನೀ.

0: ಎಂತಲೇ ಮರುದಿನ ನನ್ನ ಹಾವು. ಥ್ಯಾಂಕ್ ಯು ಸರ್.
1: ಒಳ್ಳೆದು ಮೇಘನಂದ ಅವರೇ, ಧನ್ಯವಾದ. ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿರೋದು?
2: ಗೀತಾ ಮಲಕಪ್ಪ.
1: ಹೇಳಿ ಗೀತಾ ಅವರೇ, ಒಂದು ಒಳ್ಳೆಯ ಗೀತೆನ.
2: ಶಾಂತಿ ಪ್ರಪಾಡಿದ ಪೀಡ ನೆಲೆ ನಿಂತದು ತಂದಿತ ಸಾಹಿತ್ಯ ನೆಲೆ ನಿಂತದು ಕರುನಾಡ ತಾಯಿ ಸದಾ ಚಿನ್ಮಯಿ ಜೀವ ತಂದಿನೀಡುವ ಶ್ರೀಹಣ್ಣದು ಎಲ್ಲ ಎನ್ನುವ ಔದಾರ್ಯ ನಮ್ಮದು ಸೌಂದರ್ಯ ತೀರೆಯ ಗುಡಿನ ಪದು ಮಾಧುರ್ಯ ತುಂಬಿದ ನುಡಿನ ಪದು ಕಸ್ತೂರಿ ಕನ್ನಡದ ತಂದಿನ ಪದು ರೋಮ ರೋಮದ ಸುಂದರ ತಾಯಿ ತೆಲುಗು ಕನ್ನಡದ ಮೇಲಿದು ಮಾಡಿ ಕುಡಿಲೆ ಕಡಲೆ ಸಿಡಿದೆ ಕೇಳಿ ಹೋಗಿಲೆ ಕಡಲೆ ಸಿಡಿದೆ ಕೇಳಿ ಕನವು ಮನ ಘನಪು ಎಲ್ಲ ಕಲ್ಪದ ಕನವು ಮನ ಘನಪು ಎಲ್ಲ ಕಲ್ಪದ ಕರುಣಾಡ ತಾಯಿ ಸದಾ ಚಿನ್ಮಯಿ. ಧನ್ಯವಾದಗಳು ಸರ್.
1: ಧನ್ಯವಾದಗಳು ಗೀತಾ ಅವರು, ನಮಸ್ಕಾರ. ಹಲೋ ಹಲೋ
3: ಹಲೋ ಸರ್, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಿರೋದು?
3: ನಾನು ಸರ್, ರಾಜು ಶಂಕರ್ ಗೀತ.
1: ಹೇಳಿ ರಾಜು ಅವರೇ, ಒಂದು ಒಳ್ಳೆಯ ಗೀತೆಯನ್ನ.
3: ಪರತತ್ವವನು ಬಂಗ್ಲ ಪಂಡಿತನು ನಾನಲ್ಲ ಪರಿಣಾಮವೊಂದಿದು ನನಗೇನು ತಿಳಿದಿಲ್ಲ ನನಗೇನು ತಿಳಿದಿಲ್ಲ ಮಾನವ ದೇಹವು ಮೂಳೆ ಮಾಂಸದ ತರಿಕೆ ಮಾನವ ಮೂಳೆ ಮಾಂಸದ ತರಿಕೆ ಇದರ ಮೇಲೆ ತೊಗಲಿನ ಮೋದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ಮೂಳೆ ಮಾಂಸದ ತರಿಕೆ ದೇಹವು ಮೂಳೆ ಮಾಂಸದ ತರಿಕೆ. ಧನ್ಯವಾದ ಸರ್.
1: ಧನ್ಯವಾದಗಳು ರಾಜು ಅವರೇ. ಹಲೋ ಹಲೋ ನಮಸ್ತೆ,
4: ನಾನು ಮಂಜುನಾಥ್, ಲಕ್ಷ್ಮೀಶ್ ಮಜ್ಜನಪ್ಪ.
1: ಹೇಳಿ ಮಂಜುನಾಥ್ ಅವರೇ, ಗೀತೆನ.
4: ಹಾ ಹೇಳ್ತೀನಿ ಸರ್.
5: ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಕೂಗಿದರು ಧ್ವನಿ ಕೇಳಲಿಲ್ಲ ಬಾಗಿಲನ್ನು ತೆರೆದು ಕೂಗಿದರು ಧ್ವನಿ ಕೇಳಲಿಲ್ಲ.
1: ಧನ್ಯವಾದಗಳು ಮಂಜುನಾಥ ಅವರೇ.

0: ಹಲೋ ಸರ್, ನಾನು ನಟರಾಜ್.
1: ಹೇಳಿ ನಟರಾಜ್ ಅವರು, ಒಂದು ಒಳ್ಳೆ ಗೀತೆ.
0: ಇದು ಪ್ರೇಮದ ಕಾಣಿಕೆ ಅಂತ
1: ಹೇಳಿ.
0: ಬಾ ನೀನು ಎಲ್ಲ

0: से जन्म को मिले एक एक अधिकार निदान को निहान पानी को निजल यल दे ಆಸೆಯೆಂಬ ಬಿಸಿಲು ಗುದುರ ಏಕೆ ಏರಿದೆ ಮರಳು ಗಾಡಿನಲ್ಲಿ ಸುಮ್ಮನೆ ಏಕೆ ಅಲ್ಲಿ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯುವುದು ವಿಷಾದ ವೇತಕ್ಕೆ ವಿನೋದ ವೇತಕ್ಕೆ ಅದೇನೆ ಬಂದರು ಅವನ ಕಾಣಿಕೆ ಆನಿಗೊಂದು ಎಲ್ಲ ಎಲ್ಲಿದೆ ನಿನ್ನ ಆಸೆ ಗೆಲ್ಲಿಕೊ ಏಕೆ ಕನಸು ಕಾಣು ನಿಧಾನಿಸು ನಿಧಾನಿಸು ಹುಟ್ಟು ಬಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರ್ಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲತೇನೆ ವಿಷಾದ ವೇತಕ್ಕೆ ವಿನೋದ ವೇತಕ್ಕೆ ಅದೇನೆ ಬಂದರು ಅವನ ಕಾಣಿಕೆ ಬಾನಿಗೊಂದು ಎಲ್ಲ ಎಲ್ಲಿದೆ ನಿನ್ನ ಆಸೆ ಗೆಲ್ಲಿಕೊಂಡಿದೆ
1: ಹಲೋ ಹಲೋ ಹೇಳಿ, ಯಾರು ಮಾತಾಡ್ತಿರೋದು?
2: ನಮಸ್ತೆ ಸರ್, ನಾವು ಗೋಪಾಲಪ್ಪ ಅಂತ.
1: ಹೇಳಿ ಗೋಪಾಲಪ್ಪ ಅವರೇ. ಒಳ್ಳೆ ಗೀತೆ.
2: ಜಯತೆಯ ವಿಠಲ ಪಾಣ

0: ಧನ್ಯವಾದಗಳು.
1: ಧನ್ಯವಾದಗಳು. ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಿರೋದು?
2: ನಾನು ಲೀಲಾ, ವಿದ್ಯಾನಗರದಿಂದ.
1: ಹೇಳಿ ಲೀಲಾ ಅವರು, ಒಂದು ಗೀತೆಯನ್ನ.

ശ്രീരംഗനായകി ആചന്തുള്ളി ചെലുവയ്യപ്പ വിളികിരി രംഗയ്യ.

0: धन्यवाद नमस्कार.
1: हेलो हेलो
2: हेलो
1: ಹೇಳಿ, ಯಾರು ಮಾತಾಡ್ತಿರೋದು?
2: ಸರ್ ಗೌರಿ ಬಿಟ್ಟು ಸುರೇಶ್ ಭಟ್.
1: ಹೇಳಿ ಸುರೇಶ್ ಅವರೇ, ಒಂದು ಒಳ್ಳೆಯ ಗೀತೆಯನ್ನ
2: ತಿಳಿಸುವ ಮಾಡಗಳು ಸರ್.
1: ಹೇಳಿ.
2: ಏನು ತೊಂದರೆ ಅಲ್ಲಿ ಬಂದರೆ.

0: ನನ್ನ ನೆಮ್ಮದಿ ಹಾಳು ಮಾಡುವೆ ಒಳಗೆ ಹೋಗುವೆಯ ಪಾರಿ ನಮ್ಮ ಪಾರಿ ನೀನು ಬಂದೇ ಇಲ್ಲ ಗೊತ್ತಿಲ್ಲ ನನಗೆ ಪ್ರೀತಿಯೇ ಬೇಡವಿಲ್ಲ ಬೇಡವೆಂದರೂ ನಾ ಬಿಡುವುದೇ ಇಲ್ಲ ಅಯ್ಯೋ ಚಂದಿರ ತಂದ ಹಿಂದಿನ ರಾತ್ರಿ ಗಾಳಿಯು ತಂದ ಕಣ್ಣನೆ ರಾತ್ರಿ ಹಾಗಾಗಿ ನಾನು ಈ ನನ್ನ ಮಂಚು ಮಾತಾಡಿತು ನಿನ್ನನ್ನು ಆಚೆಗೆಂದು ಕೆಂದಿತ.
1: ಸರಿ ಶಿವಶಂಕರ್, ಧನ್ಯವಾದ. ಹಲೋ
2: ಹಲೋ
1: ಹೇಳಿ, ಯಾರು ಮಾತಾಡ್ತಿರೋದು?
2: ಶೇಷಾಚಲ ಆಗ್ಲಿ
1: ಹೇಳಿ. ಶೇಷಾಚಲರ್ ಅವರೇ, ಒಂದು ಒಳ್ಳೆ ಗೀತೆನ
2: ಸರ್. ದೇವಗೀತೆ ಸಮಾರ.
3: ಕೃಷ್ಣ ಮುರಾರಿ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಶ್ರೀಕೃಷ್ಣ ಮಕ್ಕಳು ಒಂದು ಬಳಗ ರಾಗಬೋಧಗಳ ವೈಭೋಗ ಕಾಲು ತುಂದು ಬಾಯಿಂದಾಗ ಎಲ್ಲವೂ ಶೂನ್ಯ ಚಿತೆಯಿರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು.
1: ಧನ್ಯವಾದಗಳು ಶಶಿಲ್ರವ್ರೆ. ಹಲೋ
4: ಹಲೋ
1: ಹೇಳಿ, ಯಾರು?
4: ಕೇಶವ್ ಲೋಹಿತ ಬದಲಾತೀನಿ ಸರ್.
1: ಹೇಳಿ ಕೇಶವ್ ಅವರೇ, ಒಂದು ಒಳ್ಳೆ ಗೀತೆನ.
4: ಇಷ್ಟದ ಗೀತೆನಾ?
1: ಹ್ಮ್.
4: ಇದು ರವಿಚಂದ್ರನ್ ಅವ್ರದ್ದು.

0: ಯಾರು ಹೂವೆ ಯಾರು ನೀನು ಮಲ್ಲಿಗೆ ಹೂವೆ ಚೆಲುವೆ ಚೆಲುವಿನ ಹೂವೆ ಗಂಧ ಹೂವಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ತುಂಬಿಕೊಂಡಿದ್ದಂತೆ ಯಾರು ನೀನು ರೋಜಾ ಹೂವೆ ಯಾರು ನೀನು ಮಲ್ಲಿಗೆ ಹೂವೆ ಕೇಳಿ ಹೋಗುವೆ ಬಿನ ಹೂವೆ.
1: ಒಳ್ಳೆಯದು ಕೇಶವ್ ಅವರು, ಧನ್ಯವಾದ. ಹಲೋ
2: ಹಲೋ,
1: ಹೇಳಿ, ಯಾರು ಮಾತಾಡ್ತಿರೋದು?
2: ಸರ್, ನಾವು ಬಂದವತಿಯಿಂದ ಅನಿತಾ ಅವರು.
1: ಹೇಳಿ ಅನಿತಾ ಅವರೇ, ಒಂದು ಗೀತೆಯನ್ನು
2: ನೋಡ್ತಾ
1: ಹೇಳ್ರಿ.

0: ಒಳ್ಳೆದು ಅನಿತಾ ಅವರೇ, ಧನ್ಯವಾದ ಕರೆ ಮಾಡಿದ್ಕಾಗಿ. ಹಲೋ,
1: ಹಲೋ,
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ಶಿವಮೊಗ್ಗದಿಂದ
0: ಸತೀಶ್. ನಿಮ್ದೆ ಕೊನೆಯ ಕರೆ, ಕೊನೆಯ ಗೀತೆ ಹೇಳಿ.
1: ನಮ್ಮೂರ ಮುಂದಾರ ಅಂತ
0: ಹೇಳಿ.

0: ಬಳಿಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನಮೂರ ಮಂದಾರ ಹೂವೇ.
1: ಒಳ್ಳೆಯದು ಸತೀಶ್ ಅವರ, ಧನ್ಯವಾದಗಳು.

ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಗೀತೆ ಚೇತನ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಅಂತರಂಗ ಚಿತ್ರದ ಈ ಗೀತೆ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ನಿಲಯದ ಕಾರ್ಯಕ್ರಮಗಳನ್ನು 625 ಕಿಲೋ ಹರ್ಟ್ಸ್ ಹಾಗೂ 103.5 ಮೆಗಾ ಹರ್ಟ್ಸ್ಗಳಲ್ಲಿ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
2: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಚಿತ್ರಗೀತೆಗಳ ಕಾರ್ಯಕ್ರಮ ಮಧ್ಯದಲ್ಲಿ ಸಂಜೆಯ ಕಾರ್ಯಕ್ರಮಗಳ ಕುರಿತಾಗಿ ಒಂದಿಷ್ಟು ಸಂದೇಶಗಳು ಬಂದಿದೆ, ನೋಡ್ತಾ ಹೋಗೋಣ. ಜಯಪುಟ್ಟಸ್ವಾಮಿ ಕನ್ನಡ, ಶುಭ ಸಂಜೆ, ಸ್ವಾಗತ. ಮಿಕ್ಸ್ ಮೆಲೋಡಿಯಲ್ಲಿ ಕನ್ನಡ ಮತ್ತು ಹಿಂದಿ ಹಾಡುಗಳು ತುಂಬ ಚೆನ್ನಾಗಿ ಸುಂದರವಾಗಿ ಮೂಡು ಬಂತು, ಎಲ್ಲ ಹಾಡುಗಳು ಇಷ್ಟ ಆಯಿತು, ಧನ್ಯವಾದಗಳು. ಮತ್ತು ನೀವು ಈಗ ಪ್ರಸಾರ ಮಾಡುತ್ತಿರುವ ಚಿತ್ರಗೀತೆಗಳು ಕೂಡ ತುಂಬ ಚೆನ್ನಾಗಿ ಮೂಡು ಬರ್ತಾ ಇದೆ, ಧನ್ಯವಾದಗಳು ಅಂತ, ಇಷ್ಟ ಆಗ್ತಿದೆ ಗೀತೆಗಳು ಅಂತ ತಿಳಿಸಿದ್ರೆ. ನಮಸ್ತೆ ಮೇಡಮ್, ಕರ್ನಾಟಕದ ಪ್ರವಾಸಿ ಕೇಂದ್ರದ ಬಗ್ಗೆ ವಾಟ್ಸಪ್ ಸಂದೇಶದ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಇಷ್ಟ ಆಗುತ್ತಂತೆ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಯಾರಿದು? ಶಿವಮೊಗ್ಗ ಮೂಡಲ ವಿಟ್ಲಾಪುರ ಪದ್ಮ ಶ್ರೀಧರ ಪನ್ನಗಟ್ಟಿ ಅನಂತಕುಮಾರ್, ಪ್ರವಾಸಿ ಕೇಂದ್ರದ ಬಗ್ಗೆ. ಓಕೆ, ನಮಸ್ತೆ ಮೇಡಮ್. ವಿಜಯಪುರ ನಗರದಿಂದ ಭಾಗ್ಯಶ್ರೀ ರೇಖಾ, ಇಂದು ಸಂಜೆ 4 ಗಂಟೆಗೆ ಡಾಕ್ಟರ್ ಶ್ರೀ ಮಹೇಶ್ ಎಚ್ ಎಸ್ ಅವರು ನಡೆಸಿಕೊಟ್ಟ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ತುಂಬ ಧನ್ಯವಾದಗಳು, ನಮಸ್ಕಾರ ರೀ ಮೇಡಮ್ ಅಂತ ಸಂದೇಶ ಕಳಿಸಿದ್ರೆ. ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿ, ನಮಸ್ಕಾರ. ಈ ದಿನ ಮಧ್ಯಾಹ್ನ 1:20 ದಶಕದ ಎಸ್ ಪಿ ಬಿ ಮತ್ತು ಜಾನಕಿ ಅವರ ಹಾಡುಗಳು ಒಂದಕ್ಕಿಂತ ಒಂದು ಸೂಪರಾಗಿ ಮೂಡು ಬಂತು, ಅವರಿಗೆ ಇಷ್ಟ ಆಯ್ತಂತೆ. ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿದ್ದೀನಿ. ಸಂಜೆ ಕಾರ್ಯಕ್ರಮ ಕೂಡ ಇಷ್ಟ ಆಗ್ತಿದೆ, ಸಂದೇಶವನ್ನು ನೋಡ್ತಾ. ಮಂಗಳವಾರದ ಸಂಜೆಯ ಕಾರ್ಯಕ್ರಮ ಮಂಗಳಕರವಾಗಿ ಇರಲಿ ಅಂತ ಪ್ರೀತಿಯ ಸಹೋದರಿಗೆ ವಂದನೆಗಳು. ರಾಜಶಂಕರ ಘಟ್ಟ, ಗೀತೆಗಳು ತುಂಬ ಚೆನ್ನಾಗಿ ಮೂಡು ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಗೀತಾ ಮೇಡಮ್, ಶುಭ ಸಂಜೆ. ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕೂಡ ನಮ್ಮ ಪ್ರೀತಿಯ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಸಂಜೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡು ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ನನ್ನ ಅಚ್ಚುಮೆಚ್ಚಿನ

ಆಕಾಶವಾಣಿಗೆ ಶುಭ ಸಂಜೆ ಅಂತ ಸಂದೇಶ ಕಳಿಸಿದ್ರೆ ಶಾಂತ ಚಳವಳಿಗೆರ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಮೇಡಮ್, ಶುಭ ಸಂಜೆ. ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಸಂಜೆ ಕಾರ್ಯಕ್ರಮ, ಒಳ್ಳೆ ಇಂಪಾದ ಹಾಡುಗಳು ಪ್ರಸಾರ ಆಗುತ್ತೆ, ಧನ್ಯವಾದಗಳು ಅಂತ ತಿಳಿಸಿದ್ರೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ, ಶುಭ ಸಂಜೆ. ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಸಾರದ ಎಲ್ಲ ಹಾಡುಗಳು ಸೊಗಸಾಗಿತ್ತು, ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಕಲ್ಲಹಳ್ಳಿ ಶಿವಮೊಗ್ಗದಿಂದ ಪದ್ಮರಾಜಪ್ಪ, ಯಶಸ್ವಿನಿ, ಚಿರಂಜೀವಿ, ಕುಸುಮ ಶ್ರೀರಾಜ್ ಎಲ್ಲ ಕಾರ್ಯಕ್ರಮಗಳು ಆಲಿಸ್ತಾ ಇದ್ದೀವಿ, ಮಾಹಿತಿಯಾಗುವ ಹಾಡು ಪ್ರಸಾರ ಆಗ್ತಾ ಇದೆ, ಧನ್ಯವಾದ ಅಂತ ತಿಳಿಸಿದ್ರೆ ಶುಭ ಸಂಜೆ, ಹಾಡುಗಳು ಚೆನ್ನಾಗಿವೆ. ಹರ್ಷಿತ್ ಚೇತನ್ ಸಾಗರ, ಎಚ್ ಪಿ ಗುರುಮೂರ್ತಿ, ಎನ್ ಆರ್ ಪುರ, ಗುಡ್ ಈವ್ನಿಂಗ್ ಮೇಡಮ್. ಸೂಪರ್ ಸಾಂಗ್ಸ್, 3 ಗಂಟೆಯಿಂದ ಬರ್ತಾ ಇರೋ ಹಾಡುಗಳೆಲ್ಲ ಇಷ್ಟ ಆಗ್ತಿದೆಯಂತೆ ಅವರಿಗೆ. ಸಂಜೆಯ ನಮನಗಳು ಮೇಡಮ್, ಹಾಡುಗಳು ಚೆನ್ನಾಗಿ ಮೂಡು ಬಂದು. ಹೊಸಪೇಟೆಯಿಂದ ಜಿ ಶ್ರೀದೇವಿ ಮತ್ತು ತಾಯಿ ಶಾರದಾ ಅವರ ಸಂದೇಶ ಇದಾಗಿತ್ತು. ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್ ಕೌರಿ, ಮಂಡಗದ್ದೆ ಹೋಬಳಿ, ಶುಭ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಗಳು ಚೆನ್ನಾಗಿ ಮೂಡು ಬರ್ತಾ ಇದೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಪ್ರಶಾಂತ್ ಆರ್ ಶೆಟ್ಟರ್, ಶುಭ ಸಂಜೆ, ಸೂಪರ್ ಸಾಂಗ್ಸ್, ಭದ್ರಾವತಿಯಿಂದ ಗೀತೆಗಳು ಚೆನ್ನಾಗಿ ಮೂಡು ಬರ್ತಾ ಇದೆ ನಿಲಯದಿಂದ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಗೀತೆ ಶ್ರೀ ಮಂಜುನಾಥ ಚಿತ್ರದ ಈ ಗೀತೆಗಳು, ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರವು.

ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಪ್ರಶ್ನೆ. ಸಂದೇಶ, ನಮಸ್ತೆ ಮೇಡಮ್, ಗುಡ್ ಈವ್ನಿಂಗ್. ಪ್ರೋಗ್ರಾಮ್ ಸೂಪರ್. ಫೈರೋಸ್ ಟೈಲರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ. ಆಕಾಶವಾಣಿ ಭದ್ರಾವತಿ ನಿಲಯ ವೃಂದದವರಿಗೆ ಸಂಜೆ ಸ್ವಾಗತ. 4 ಗಂಟೆಯಿಂದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬರ್ತಿದೆ ಅಂತ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದಾರೆ. ಧನ್ಯವಾದಗಳು. ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರಾಸ್ಕಡದೆ ಅವರು. ಗುಡ್ ಈವ್ನಿಂಗ್ ಮೇಡಮ್, ಐ ಆಮ್ ಜಾಯಿನ್ ನೌ ಅಂತ ಇದ್ದಾರೆ ಸಲ್ಮಾ ಟೀಚ್. ಮುಸ್ಸಂಜೆಯ ಶುಭಾಶಯಗಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬರ್ತಾ ಇದೆ. ನಾವು ಉತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ ಅವರ ಸಂದೇಶ ಇದಾದ್ರೆ ನಿಮಗಾಗಿ ಒಂದು ಪ್ರಶ್ನೆ ಕೇಳಿದರೆ, ಟೈಗರ್ ನೆಸ್ಟ್ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಇದೆ? ನನಗೆ ಗೊತ್ತಿಲ್ಲ. ಟೈಗರ್ ನೆಸ್ಟ್ ಪರ್ವತ, ಟೈಗರ್ ನೆಸ್ಟ್ ಜಲಪಾತ, ಇದರ ಕುರಿತಾಗಿ ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ? ಯಾರಾದರೂ ಭೇಟಿ ನೀಡಿದರೆ ಖಂಡಿತ ಸಂದೇಶಗಳ ಮೂಲಕ 9485517200 ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ, ಟೈಗರ್ ನೆಸ್ಟ್ ಪರ್ವತ ಯಾವ ಜಿಲ್ಲೆಯಲ್ಲಿ, ಯಾವ ಜಿಲ್ಲೆಗೆ ಸೇರಿದ್ದು ಅಂತ ಹೇಳ್ಬೋದಾ? ಟೈಗರ್ ನೆಸ್ಟ್ ಪರ್ವತವನ್ನು ಯಾವ ಜಿಲ್ಲೆಯಲ್ಲಿ ನೋಡಬಹುದು? ಯಾರಾದರೂ ಪ್ರವಾಸವನ್ನು ಕೈಗೊಂಡಿದ್ರೆ ಅದರ ಕುರಿತಾಗಿ ಸಂದೇಶಗಳನ್ನು ಕಳಿಸ್ಬೋದು. ಗೊತ್ತಿಲ್ಲ ಅಂದವರು ಕೂಡ ಇದರ ಬಗ್ಗೆ ಮಾಹಿತಿ, ನನಗೆ ಗೊತ್ತಿದೆ, ಇದು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ, ಇದ್ರ ಬಗ್ಗೆ ನನಗೆ ಇಷ್ಟು ಮಾಹಿತಿ ಗೊತ್ತು ಅಂತ ಹೇಳ್ಬೋದು. ಟೈಗರ್ ನೆಸ್ಟ್ ಜಲಪಾತ ಕೂಡ ಇದೆ, ಪರ್ವತಕ್ಕೆ ಹೋದರೆ ಅಲ್ಲಿ ಜಲಪಾತವನ್ನು ಕೂಡ ನೋಡಿ ಬರ್ಬೋದು. ಅದರ ಕುರಿತಾಗಿ ನಂತರದಲ್ಲಿ ನಾನು ನನಗೆ ಗೊತ್ತಿರೋ ಮಾಹಿತಿಯನ್ನು ಹೇಳ್ತೇನಂತೆ. ಮುಂದಿನ ಗೀತೆ

ಕೇಳಿದರೆ ಪ್ರಶ್ನೆಯನ್ನ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ. ನಾನು ಕೂಡ ಸರಿಯಾಗಿ ಕೇಳಲಿಲ್ಲೇನೋ, ನನಗೆ ಗೊತ್ತಾಗ್ತಿಲ್ಲ. ಏನ್ ಗೊತ್ತಾ ಕೇಳಿದ ಪ್ರಶ್ನೆ, ಟೈಗರ್ ನೆಸ್ಟ್ ಟೈಗರ್ ಹಿಲ್ ಅಲ್ಲ, ಟೈಗರ್ ನೆಸ್ಟ್ ಪರ್ವತ ಬೇರೆ, ಟೈಗರ್ ನೆಸ್ಟ್ ಅನ್ನೋ ಪ್ಲೇಸ್ ಇದೆಯಲ್ವಾ, ಈ ಒಂದು ಸ್ಥಳ ಯಾವ ದೇಶಕ್ಕೆ ಬರುತ್ತೆ ಅಂತ. ನಮ್ಮ ದೇಶದಲ್ಲಿ ಖಂಡಿತ ಇಲ್ಲ ಇದು ಟೈಗರ್ ನೆಸ್ಟ್ ಅನ್ನೋ, ಅದೊಂದು ಯಾತ್ರಾ ಸ್ಥಳ. ಅದು ಹಿಮಾಲಯದ ತಪ್ಪಲಿನಲ್ಲಿ ಇರುವಂತಹ ಶಾಂತಿಯುತ, ಸಾಂಸ್ಕೃತಿಕವಾಗಿ ಶ್ರೀಮಂತ ಮತ್ತು ಪರಿಸರ ಸ್ನೇಹಿ ದಕ್ಷಿಣ ಏಷ್ಯಾದಲ್ಲಿ ಬರುವಂತ ದೇಶ. ಅದು ಯಾವುದು ಅನ್ನೋದಷ್ಟೇ, ಎಲ್ಲಿ ಬರುತ್ತೆ, ಯಾವ ಪ್ಲೇಸಲ್ಲಿ ಬರುತ್ತೆ. ಆ ಒಂದು ಟೈಗರ್ ನೆಸ್ಟ್ ಅನ್ನೋ ಒಂದು ಪದ ಕೇಳಿದ್ರೆ ಅದು ಎಲ್ಲಿ ಏನು, ಅದ್ರ ಬಗ್ಗೆ ನಿಮಗೆಷ್ಟು ಮಾಹಿತಿ ಗೊತ್ತಿದೆ ಅನ್ನೋದಷ್ಟೇ ಪ್ರಶ್ನೆ. ನಾನು ಹೇಳ್ತಾ ಹೋದ್ರೆ ಹೇಳ್ಬಿಡ್ತೇನೆ, ಹಾಗಾಗಿ ಒಂದೇ ಪ್ರಶ್ನೆ, ಟೈಗರ್ ನೆಸ್ಟ್ ಎಲ್ಲಿ ಬರುತ್ತೆ? ಟೈಗರ್ ಹಿಲ್ ಅಲ್ಲ, ಟೈಗರ್ ಹಿಲ್ ಬೇರೆ, ಟೈಗರ್ ನೆಸ್ಟ್ ಬೇರೆ. ಕೇಳಿದರ ಉತ್ತರಗಳು ಬರ್ತಾ ಇರಲಿ. ಈ ಒಂದು ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ನೋಡ್ತೇನೆ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಕೂಡ ಹೇಳ್ತೇನೆ ನಿಮಗೆ ಅನ್ನೋದು. ಇನ್ನು ಇದ್ರ ಬಗ್ಗೆ ಒಂದಿಷ್ಟು ನಾನು ಮಾಹಿತಿಯನ್ನು ಹೇಳಿಬಿಡ್ತೇನೆ, ಯಾಕಂದರೆ ಉತ್ತರಗಳ

ನೋಡೋದಿಕ್ಕೆ ಮತ್ತೆ ತಡವಾಗುತ್ತೆ. ನಿಮ್ಮೆಲ್ಲರ ಸಂದೇಶಗಳನ್ನ ಇದ್ರ ಜೊತೆನಲ್ಲೇ ಓದೋಣಂತೆ. ಇದು ಲ್ಯಾಂಡ್ ಆಫ್ ದ ಥಂಡರ್ ಡ್ರ್ಯಾಗನ್ ಎಂದೇ ಕರೆಯಲ್ಪಡುವ ಬೌದ್ಧ ಧರ್ಮ ಭವ್ಯವಾದ ಮಠಗಳು, ಹಚ್ಚ ಹಸಿರಿನ ಕಣಿವೆಗಳು ಮತ್ತು ಹಿಮ ಪರ್ವತಗಳಿಗೆ ಹೆಸರುವಾಸಿಯಾಗಿರುವಂತದ್ದು ಆ ಜಾಗ. ಭಾರತೀಯರಿಗೆ ಇದು ಬಜೆಟ್ ಸ್ನೇಹಿ ಮತ್ತು ಸುರಕ್ಷಿತ ಪ್ರವಾಸೋದ್ಯಮ ತಾಣ ಆಗಿರೋದಂತೂ ಗೊತ್ತಿರದೆ ನಮ್ಗೆಲ್ಲ. ರಾಜಧಾನಿ ಮತ್ತೆ ಭಾಷೆ ಯಾವುದು ಗೊತ್ತಾ? ಅಲ್ಲಿದು ಅತಿ ದೊಡ್ಡ ನಗರ ಮತ್ತು ರಾಜಧಾನಿ. ಅಧಿಕೃತ ಭಾಷೆ ಥಿಂಪು. ಥಿಂಪು ಅನ್ನೋದು ಅಲ್ಲಿದು ಅತಿ ದೊಡ್ಡ ನಗರ ಮತ್ತೆ ಅದರ ರಾಜಧಾನಿ ಅದೇ. ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅದ್ರ ಕ್ಲೂನ, ನೀವು ಅದೇ ಯಾವ ಸ್ಥಳ ಅನ್ನೋದನ್ನ ಹೇಳಬೇಕಾಗತ್ತೆ. ಝೋಂಕಾ ಅಧಿಕೃತ ಭಾಷೆ ಅಲ್ಲಿದು. ಝೋಂಕಾ ಝೋಂಕಾ ಅನ್ನೋದು ಅಲ್ಲಿದು ಅಧಿಕೃತ ಭಾಷೆ. ಮತ್ತೆ ಇನ್ನ ಭಾರತ ಮತ್ತು ಚೀನಾ ನಡುವೆ ಇರುವ ಭೂಪರಿವೇಷ್ಟಿತ ದೇಶ, ಲ್ಯಾಂಡ್ಲಾಕ್ಡ್ ದೇಶ ಇದು. ಓಕೆನಾ? ಪ್ರವಾಸೋದ್ಯಮ ತಾಣಗಳು ಯಾವ್ದಾವ್ದು ನೋಡೋದಾದ್ರೆ ಅಂದ್ರೆ ಪಾರೋ, ಟಕ್ತಾಸಾಂಗ್, ಪುನಾಖಾ, ಡಿಜಾಂಗ್, ದೋಜುಲಾ ಪಾಸ್ ಮತ್ತು ಬುದ್ಧ ಪಾಯಿಂಟ್ ಅಂತೆ ಅದು. ಸಂಸ್ಕೃತಿ ಏನೇನು, ಟಿಬೆಟಿಯನ್ ಬೌದ್ಧ ಧರ್ಮದ ಪ್ರಬಲ ಪ್ರಭಾವವಿದ್ದು ಹಳೆಯ ಸಾಂಪ್ರದಾಯಿಕಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಅಲ್ಲಿ ಅಂತ. ಪ್ರಪಂಚದ ಅತಿ ವಿಶಿಷ್ಟವಾದ ಒಟ್ಟು ರಾಷ್ಟ್ರೀಯ ಸಂತೋಷ, ಗ್ರಾಸ್ ನೇಷನ್ ಹ್ಯಾಪಿನೆಸ್ ತತ್ವವನ್ನು ಅನುಸರಿಸಲಾಗುತ್ತೆ ಅಲ್ಲಿ ಅಂತ. ಇನ್ನೊಂದು, ಇನ್ನು ಭಾರತದೊಂದಿಗೆ ಹೇಗೆ ಸಂಬಂಧ ಇದೆ ಅದ್ರ ಜೊತೆ ಅಂದರೆ ನಿಕಟ ಸ್ನೇಹ ಸಂಬಂಧನೆ ಹೊಂದಿದ್ದು ಬಜೆಟ್ ಸ್ನೇಹಿ ಪ್ರವಾಸಕ್ಕೆ ಸೂಕ್ತವಾಗಿ ಮಾರ್ಚ್ನಿಂದ ಚಿನ್ನದ ಸುಂಕ ಮಳಿಗೆಗಳು ಲಭ್ಯ ಇದೆಯಂತೆ. ಇದ್ರ ಕುರಿತಾಗಿ ಮತ್ತಷ್ಟು ಮಾಹಿತಿ. ಪ್ರಶ್ನೆ ಇಷ್ಟೇ, ಟೈಗರ್ ನೆಸ್ಟ್ ಅನ್ನೋದು ಯಾವ ಸ್ಥಳದಲ್ಲಿ ನೋಡಬಹುದು? ನಮ್ಮ ದೇಶದಲ್ಲ, ನಮ್ಮ ರಾಜ್ಯದಲ್ಲ, ನಮ್ಮ ಜಿಲ್ಲೆಯದ್ದು ಸಂಬಂಧಪಟ್ಟಿದ್ದಲ್ಲ. ಕೇಳುಗರಿಗೆ ಕ್ಲೂ ಎಷ್ಟೊಂದು ಕೊಟ್ಟಿದ್ದೀನಿ ನಾನು ಓದುವಾಗ, ಅದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿ ಈಗೀತೆ ನಂತರದಲ್ಲಿ, ಜೊತೆಯಲ್ಲಿ ನಿಮ್ಮ ಸಂದೇಶಗಳು ಕೂಡ.

ಕೇಳಿದ್ರೆ ಟೈಗರ್ ನೆಸ್ಟ್ ಯಾವ ಅಂದರೆ ಹಾಗೆ ಆ ಹೆಸರು ಕೇಳಿದ ತಕ್ಷಣ ನಿಮಗೆಲ್ಲ ಏನು ನೆನಪಾಗುತ್ತೆ ಅನ್ನೋದು ಕೂಡ ಹಂಚ್ಕೊಂಡಿದ್ದೀರಾ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಭೂತಾನ್ ದೇಶದ ಪಾರೋ ಜಿಲ್ಲೆಯಲ್ಲಿದೆ ಇದು ಅಂತ ತಿಳಿಸಿದ್ದಾರೆ. ನಾನು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನಂತರ ನೀವೆಲ್ಲರ ಸಂದೇಶಗಳನ್ನು ಓದ್ತೇನೆ. ಕೇಳಿದರೆ ಭೂತಾನ್ನ ಪ್ರಸಿದ್ಧ ಪ್ರವಾಸಿ ತಾಣವಾದ ಟೈಗರ್ ನೆಸ್ಟ್, ಟೈಗರ್ ನೆಸ್ಟ್ ಅನ್ನೋದು ಭೂತಾನ್ನಲ್ಲಿರುವಂಥದ್ದು ಒಂದು ಬೆಟ್ಟದ ತುದಿಯಲ್ಲಿರುವ ಪವಿತ್ರ ಬೌದ್ಧ ಮಠ ಇದು. ಇದು ಪಾರೋ ಕಣಿವೆಯ ಮೇಲಿರುವ ಕಡಿದಾದ ಬಂಡೆಯ ಮೇಲೆ 900 ಮೀಟರ್ ಎತ್ತರದಲ್ಲಿದ್ದು ಗುರು ಪದ್ಮಸಂಭವರು ಹುಲಿಯ ಬೆನ್ನಿನ ಮೇಲೆ ಕುಳಿತು ಇಲ್ಲಿಗೆ ಬಂದು ಧ್ಯಾನ ಮಾಡಿದ್ರು. ಆ ಪ್ರತೀತಿಗೋಸ್ಕರ ಇದನ್ನ ಟೈಗರ್ ನೆಸ್ಟ್ ಅಂತ ಕರೆಯಲಾಗುತ್ತಂತೆ ಆ ಒಂದು ಸ್ಥಳವನ್ನ. ಟೈಗರ್ ನೆಸ್ಟ್ ಇನ್ನು ಕುರಿತಾದ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಭೂತಾನ್ನ ಪಾರೋಪಣಿವೆ ಇದು. 8ನೇ ಶತಮಾನದಲ್ಲಿ ಗುರು ಪದ್ಮಸಂಭವ ಇಲ್ಲಿ ಧ್ಯಾನ ಮಾಡಿದ್ರು ಅನ್ನೋದು. ಟೈಗರ್ ನೆಸ್ಟ್ ತಲುಪಲು ಸುಮಾರು 2-3 ಗಂಟೆಗಳ ಕಠಿಣ ಚಾರಣ ಅದು. ಟ್ರಕ್ಕಿಂಗ್ ಎಷ್ಟು ಕಷ್ಟ ಇರುತ್ತಂತೆ ಇಲ್ಲಿ ಅಂದರೆ ಟ್ರಕ್ಕಿಂಗ್ ಹೋಗೋರಿಗೆ ಗೊತ್ತಿರುತ್ತೆ. ಇದ್ರದ್ದು ಆ ಮಜಾ ಅದು ಬೇರೆ, ಟ್ರಕ್ಕಿಂಗ್ ಹೋಗೋರ್ದು ಇದು ಬೇರೆ. ಬಟ್ ಸಾಮಾನ್ಯ ಜನರಿಗೆ ಹೋಗೋದಕ್ಕೆ ಬಹುಶಃ ಕಷ್ಟ ಆಗ್ಬೋದು. ದಟ್ಟವಾದ ಕಾಡುಗಳು, ಪಾರೋ ಕಣಿವೆಯ ವಿಹಂಗಮ ನೋಟ ಮತ್ತು ಮೋಡಗಳ ನಡುವೆ ಇರುವ ಮಠವು ಪ್ರವಾಸಿಗರಿಗೆ ಅದ್ಭುತ ಅನುಭವ ನೀಡೋದ್ರಲ್ಲಿ ಸಂಶಯನೇ ಇಲ್ಲಂತೆ. ಗುರುಗಳು ಹುಲಿಯ ರೂಪದಲ್ಲಿದ್ದ ತಮ್ಮ ಸಂಗಾತಿ ಯಶೇತ್ಸುಗ್ಯಾಲ್ ಅವರ ಮೇಲೆ ಕುಳಿತು ಇಲ್ಲಿಗೆ ಬಂದ್ರು ಅಂತ ನಂಬಲಾಗತ್ತಂತೆ. ಸಾಧ್ಯವಾದ್ರೆ ಟ್ರಕ್ಕಿಂಗ್ ಯಾರೆಲ್ಲ ಹೋಗೋದಕ್ಕೆ ಖುಷಿ ಇರುತ್ತೆ ಅವರೆಲ್ಲ ಒಮ್ಮೆ ಭೇಟಿ ಮಾಡಿ ಬನ್ನಿ ಅಂತ ಹೇಳ್ತಾ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾಗಿ ಉತ್ತರವನ್ನು ಕಳಿಸಿದೆ. ಹಂಪಣ್ಣ ಅವರು ನ್ಯಾಮತಿಯಿಂದ ಭೂತಾನ್ ಅಂತ ಕಳಿಸಿದ್ದಾರೆ. ಸುಭಾನ್ ಕೋರಿ ಅವರ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಪಾರು ಜಿಲ್ಲೆಯಲ್ಲಿದೆ ಭೂತಾನ್ ದೇಶದ ಅಂತ ಸರಿಯಾದ ಉತ್ತರ. ರಾಯಭಾಗ ತಾಲೂಕು ಮಗಳಕೋಟೆ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ ಹಿರೇಮಠ ಉತ್ತರ ಸರಿಯಾಗಿ ಇದೆ. ಯಾಕಂದರೆ ಸರಿಯಾಗಿ ಉತ್ತರ ಬಂದಿದೆ ಅಲ್ಲ, ಮತ್ತೆ ಮತ್ತೆ ಆ ಹೆಸರನ್ನು ಹೇಳೋದಿಲ್ಲ ನಾನು. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ ಮೇಡಮ್. ಹೌದು, ನೀವು ಹೇಳಿರುವಂಥ ದೇಶ ಸರಿಯಾಗಿ ಇದೆ. ಯಾವ ಜಿಲ್ಲೆ ಅಂತ ಭೂತಾನ್ನ, ಓಕೆ, ಭೂತಾನ್ ದೇಶದ ಪಾರೋ ಜಿಲ್ಲೆಯಲ್ಲಿ ಇರೋದು ಇದು ಅಂತ ಗೌರಮ್ಮ ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದೆ. ಶಾಂತಚಾರ್ ಬಡಿಗೇರ್ ಕೊಕ್ಕನೂರು ಹರಿರ ತಾಲೂಕು ಮೇಡಮ್. ಟೈಗರ್ ಹಿಲ್ ಅಥವಾ ಟೈಗರ್ ವಿಶ್ ಪರ್ವತ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಟೈಗರ್ ಹಿಲ್ ಬಗ್ಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಆಸಕ್ತಿದಾಯಕ ಮಾಹಿತಿಯನ್ನು ನೋಡೋಣ. ಸೂರ್ಯೋದಯ ವೀಕ್ಷಿಸಲು ತುಂಬ ಚೆನ್ನಾಗಿರುವಂಥ ಪ್ರದೇಶ ಅದು. ಇಲ್ಲಿಂದ ಸೂರ್ಯೋದಯವನ್ನು ತುಂಬ ಚೆನ್ನಾಗಿ ನೋಡ್ಬೋದು ಅಂತ. ಇನ್ನು ಟೈಗರ್ ನೆಸ್ಟ್ ಇದನ್ನು ಸ್ಥಳೀಯ ಪಾರು, ಓಕೆ, ಈಗ ಇದ್ರ ಬಗ್ಗೆ ನಾನು ಮಾಹಿತಿ ಹೇಳಿದೆ ಅಲ್ವಾ. ಪಾರುಕಣಿವೆಯಲ್ಲಿರುವ ಒಂದು ಪರ್ವತ, ಇದರ ಮೇಲಿಂದ ವಿಶೇಷ ಸುಂದರವಾದ ಬೌದ್ಧ ಮಂದಿರದ ಸಮುದ್ರ ಮಟ್ಟದಿಂದ ಸುಮಾರು 3,000 ಅಡಿ ಎತ್ತರದ ಕಡಿದಾದ ಬಂಡೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ. ದೂರದಿಂದ ನೋಡಿದಾಗ ಇದು ಪರ್ವತಕ್ಕೆ ಅಂಟಿಕೊಂಡಂತೆ ಕಾಣುತ್ತೆ. ಇಲ್ಲಿ ಅದ್ಭುತ ನೋಟಗಳನ್ನು ನಾವು, ಒಂದು ಒಳ್ಳೆ ವ್ಯೂ ಸಿಗುತ್ತಂತೆ ಅಲ್ಲಿ ಹೋಗಿ ನೋಡೋದಕ್ಕೆ. 8ನೇ ಶತಮಾನದಲ್ಲಿ ನಾನು ಮಾಹಿತಿಯನ್ನು ಹೇಳಿದೆ, ಸರಿಯಾಗಿದೆ ಮಾಹಿತಿ, ಉತ್ತರ ಕೂಡ ಸರಿಯಾಗಿದೆ ನಿಮ್ಮದು. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಬಂಜಗಳೂರು ತಾಲೂಕು ಭೂತಾನ್ ದೇಶದ ಪಾರೋ ಜಿಲ್ಲೆಯಲ್ಲಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಅಂತಿದ್ದಾರೆ. ಚೆನ್ನಾಗಿದ್ದೇವೆ ಅಂತ ಹೇಳ್ತಾ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಉತ್ತರ, ಆದರೂ ಕಳಿಸಿದ್ದೇನೆ ಅಂತಿದ್ದಾರೆ. ಸರಿಯಾಗಿದೆ ಉತ್ತರ, ಭೂತಾನ್ ಅಂತ. ಚೇತನ್ ಸಾಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಕಲ್ಲಹಳ್ಳಿ ಶಿವಮೊಗ್ಗದಿಂದ, ಪದ್ಮರಾಜಪ್ಪ ಯಶಸ್ವಿನಿ, ಚಿರಂಜೀವಿ ಕುಸುಮಶ್ರೀ ಯುವರಾಜ್ ಇವರು ಕಾರ್ಯಕ್ರಮ

ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ, ಹಾಡುಗಳು ಇಷ್ಟ ಆಯ್ತು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಎಚ್ ಪಿ ಗುರುಮೂರ್ತಿ ಎನ್ಆರ್ಪುರ, ಪುಷ್ಪ ವಿನೋಬನಗರ ಶಿವಮೊಗ, ಸಂಜೆ ಕಾರ್ಯಕ್ರಮಗಳಿಗೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಿದೆ, ಸರಿಯಾಗಿದೆ ಉತ್ತರ. ಪ್ರಶ್ನೆ ಗೊತ್ತಾಗ್ತಿಲ್ಲ, ಇನ್ನೊಮ್ಮೆ ಹೇಳಿ ಅಂತ ಹೇಳ್ತಿದ್ದಾರೆ, ಉತ್ತರವನ್ನ ಕಳಿಸಿದ್ದಾರೆ. ಶಿವಮೊಗ್ಗ ಮೂಡಲ ವಿಠಲಾಪುರ ಪದ್ಮ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಫ್ಯಾಮಿಲಿಯಿಂದ. ಸರಿಯಾಗಿದೆ ಉತ್ತರ, ಪ್ರಶ್ನೆ ಇಲ್ಲ, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. ಮಹೇಶ್ವರಿ ಕಾಗೇಳ, ಸಂಜೆ ಚಿತ್ರಗೀತೆಗಳು ಇಷ್ಟ ಆಯ್ತಂತೆ. ಶ್ರೀ ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಇಂದು ಭಕ್ತಿ ಗೀತೆ ಒಂದಕ್ಕಿಂತ ಒಂದು ಸೂಪರ್ ಕೇಳಲು ತುಂಬಾ ಇಂಪಾಗಿದೆ ಸಮಯ. ಈಗ ಜಯಪುಟ್ಟಸ್ವಾಮಿ ಕೇರಳದಿಂದ, ನಮಸ್ತೆ ಮೇಡಮ್, ಉತ್ತರ ಭೂತಾನಂದ ಹೇಳಿದ್ದಾರೆ, ಉತ್ತರ ಸರಿಯಾಗಿದೆ. ಎಲ್ಲರ ಸಂದೇಶಗಳನ್ನು ಓದ್ದೆ ಅಲ್ವಾ. ಕೇಳುಗರೆ ಶಾಂತಾಚಾರ್ ಬಡಿಗೇರ್, ಕೊಕ್ಕನೂರು ಹರಿಹರ ತಾಲೂಕು ಟೈಗರ್ ಮಿಸ್ಟ್ ಬಗ್ಗೆ ನೀವು ಕೊಟ್ಟಂತಹ ಮಾಹಿತಿಯನ್ನ ನಾನು ಕೂಡ ಹೇಳಿದೆ. ಭೂತಾನ್ ಪಾರು ಕಣಿವೆಯಲ್ಲಿರುವ ಒಂದು ದೊಡ್ಡ ಪರ್ವತ ಅಂತ, ಇದರ ಬಗ್ಗೆ ನಾನು ಮಾಹಿತಿಯನ್ನ ಹೇಳಿದ್ದೆ ಅಲ್ವಾ. ಹಾಗಾಗಿ ನೀವು ಕೊಟ್ಟಂತಹ ಅಷ್ಟು ಮಾಹಿತಿಯ ಇಲ್ಲಿ ಕೇಳುಗರು ಕೇಳಿಸ್ಕೊಂಡಿದ್ರು. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಇಂದಿನ ಕಾರ್ಯಕ್ರಮದಲ್ಲಿ ಪಾತ ಜೊತೆನಲ್ಲೇ, ಯಾಕಂದ್ರೆ ಮೋರ್ನಿಂಗ್ ನಡೀತಾ ಇದೆ ಅಲ್ವಾ ಕೇಳಿದ್ರೆ, ಅದ್ರ ಜೊತೆನಲ್ಲೇ ನಿಮಗಾಗಿ ಕಾರ್ಯಕ್ರಮದಲ್ಲಿ ಅಕ್ಷರಗಳನ್ನ ಜೋಡಿಸಿ ಪದವನ್ನ ರಚನೆ ಮಾಡೋಣ, ಗೀತೆಗಳನ್ನ ಕೇಳೋಣ. ಮುಂದಿನ ಕಾರ್ಯಕ್ರಮ ಇದೀಗ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಸೇವಾ ಮಾಹಿತಿ. 2026-27 ಸಾಲಿನ ಐಟಿಐ ಪ್ರವೇಶಕ್ಕಾಗಿ ದಿನಾಂಕ 15/5/2026 ಸಮಯವನ್ನು ವಿಸ್ತರಿಸಲಾಗಿದ್ದು, ಎಸ್ಎಸ್ಎಲ್ಸಿ ಪಾಸ್ ಫೇಲ್ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಪ್ರವೇಶ ಬಯಸುವಂತಹ ಅಭ್ಯರ್ಥಿಗಳು ವೆಬ್ಸೈಟ್ www.cit.karnataka.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅಥವಾ ಅರ್ಜಿ ಸಲ್ಲಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಭದ್ರಾವತಿ ಪ್ರಾಚಾರ್ಯರನ್ನು ಸಂಪರ್ಕಿಸಬಹುದು. ಇನ್ನು ದೂರವಾಣಿ ಸಂಖ್ಯೆಗಳು ಹೀಗಿದೆ: 2000080 ಎಸ್ಟಿಡಿ ಕೋಡ್ ಸಂಖ್ಯೆ 08282. ಇನ್ನು ಮೊಬೈಲ್ ಸಂಖ್ಯೆಗಳು 9980129595. ಮತ್ತೊಂದು ಸಂಖ್ಯೆ 9880085914. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪ್ರಾಚಾರ್ಯರ ಪ್ರಕಟಣೆ. ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ 16 ಬೆಳಿಗ್ಗೆ 10 ಉದ್ಯೋಗಾಕಾಂಕ್ಷಿಗಳು ನೇರ ಸದರ್ಶನವನ್ನು ಸಂಪರ್ಕಿಸಬಹುದು. ಖಾಸಗಿ ಪ್ರತಿಷ್ಠಿತ ಕಂಪನಿಯಲ್ಲಿ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಪಿಯುಸಿ, ಬಿಎ, ಬಿಕಾಂ, ಬಿಎಸ್ಸಿ ಮತ್ತು ಡಿಪ್ಲೊಮೋ ಪೂರೈಸಿದ 18-35 ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದ್ದು, ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳನ್ನು ತರತಕ್ಕದ್ದು. ನೇರ ಸಂದರ್ಶನ ಪ್ರವೇಶ ಉಚಿತವಾಗಿದ್ದು, ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ, 2 ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಮತ್ತೊಮ್ಮೆ ವಿಳಾಸ: ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ, 2 ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ.

ಇಲ್ಲಿ ಇದೇ ಬರುವ ಮೇ 16ರಂದು ಸಂದರ್ಶನ ನಡೆಯಲಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9380663360, ಮತ್ತೊಂದು ಸಂಖ್ಯೆ 9108235132 ಸಂಪರ್ಕಿಸಬಹುದು. ಶಿವಮೊಗ್ಗ ಗ್ರಾಮೀಣ ಪಾಲನೆ ಮತ್ತು ನಿರ್ವಹಣೆ ಮೆಸ್ಕಾಂ ಉಪವಿಭಾಗ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಕಚೇರಿ ಬಾಲರಾಜರಸ್ತೆ ರೈಲ್ವೆ ಸ್ಟೇಷನ್ ಹತ್ತಿರ, ಇಲ್ಲಿ ಬರುವ ಮೇ 16ರಿಂದ ಬೆಳಗ್ಗೆ 11ರಿಂದ 1 ಗಂಟೆಯವರೆಗೆ ಜನಸಂಪರ್ಕ ಸಭೆ ನಡೆಸಲಿದ್ದು, ಈ ವ್ಯಾಪ್ತಿಯ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿರುತ್ತದೆ. ಸೇವಾ ಮಾಹಿತಿ ಪ್ರಸಾರ ವೈದ್ಯ ಸಮಯ 6 ಗಂಟೆ 5 ನಿಮಿಷ ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಅವಲೋಕನ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕತ್ತೆ ಹಾಲಿನ ಮಹತ್ವ ಮತ್ತು ಇದರ ಉಪಯೋಗ, ಅದರ ಮೌಲ್ಯವರ್ಧನೆ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡರ್ ಪ್ರಮೋದ್ ಗೌಡ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಸುಧಾಕರ್ ಇವರಿಂದ ಮಾಹಿತಿಯನ್ನ ಕೇಳಬಹುದು. ಬಳಿಕ ಸಮತೋಲಿತ ರಸಗೊಬ್ಬರಗಳ ಬಳಕೆ, ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಬಳಿಕ ಪರಿಸರ ಗೀತೆ ಮೂಡಿಬರಲಿದೆ.

ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳು, ರಾತ್ರಿ 9:15 ಭಾವಗೀತೆಗಳ ಕಾರ್ಯಕ್ರಮ, 9:30 ಯಕ್ಷಗಾನ, ಸರ್ವೇಶ್ವರ ಕೃಷ್ಣ ಹೆಗ್ಡೆ ಮುರೂರು ಕುಮಟ ಹಾಗೂ ತಂಡದವರಿಂದ ಇಂದಿನ ಪ್ರಸಂಗ ಕರ್ಣಭೇದನ. ಈ ಭಾಗದ ಕಳೆದ ವಾರ ಇದರ ಮೊದಲ ಭಾಗವನ್ನು ಆಲಿಸಿದ್ರಿ. ಈ ವಾರ ಅಂದರೆ ಇಂದು ರಾತ್ರಿ 9:30 ಇದರ ಮುಂದುವರೆದ ಎರಡನೆಯ ಭಾಗವನ್ನು ಆಲಿಸಬಹುದು. ಕಾರ್ಯಕ್ರಮ ಯಕ್ಷಗಾನ, ರಾತ್ರಿ 10 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಗೀತಾರಾಧನಾ, 6:30 ಚಿಂತನ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕರುನಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುನಾಳು ಬಾಬೆಳಕೆ ಕಥನಗಳು. ನಾಳಿನ ಸಂಚಿಕೆ ಏಕಾಗ್ರತೆಯಿಂದ ಪರಿಶ್ರಮ ಮಾಡಿದರೆ ಉನ್ನತ ಸ್ಥಿತಿಗೆ ಬರಲು ಸಾಧ್ಯ. 6:40 ನೇಗಿಲ ಮಿಡಿತ, ಅಂಜೂರ ಹಣ್ಣಿನ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನ ತಿಳಿಯಬಹುದು. ತಜ್ಞರಾದ ಡಾಕ್ಟರ್ ಗೌಡ್ರ ಪ್ರಮೋದಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ, ಕೆಳದೇಶಿ ಉಪನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಬಾಣಂತನ, ಈ ಕುರಿತು ನಿಮಗೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಬಿಪಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:15 ಜನಪದ ಗೀತೆಗಳನ್ನು ಕೇಳಬಹುದು.

45 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಸಿ ರಾಮಕೃಷ್ಣ ಅವರ ತಬಲವಾದನ, 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು, 11:00 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳಬಹುದು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೇನಹಳ್ಳಿ ಶಂಕರಘಟ್ಟದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದ

ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಜೀವನ್ ಜ್ಯೋತಿ ಭೀಮಾ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಅಡುಗೆ ಆರೋಗ್ಯ ಮನೆ ಮದ್ದು. ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ. ಮಾಹಿತಿ ನೀಡಲಿದ್ದಾರೆ ವೈದ್ಯರಾದ ಮಧುರಾ ಎಚ್ ಮಲ್ಲೋಧೆ ಹಾಗೂ ಪ್ರೇಮಲತಾ ಬಿಎಂ. ಬೆಳಗಿನ ಆಯಾಸ ಮತ್ತು ಬೆಲ್ಲದ ಕೊಬ್ಬರಿ ಉಂಡೆ. ನಾಳಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತು ಮಾಹಿತಿ ತಿಳಿಯಬಹುದು. 1:30 ಚಿತ್ರಗೀತೆಗಳು, 2:40 ಭಾವಗೀತೆಗಳ ಕಾರ್ಯಕ್ರಮ, 3:01 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 5:00 ಪುನಃ ಕನ್ನಡ ಚಿತ್ರಗೀತೆಗಳು ಮುಂದುವರಿಯಲಿವೆ. ಸಂಜೆ ಪ್ರಸಾರದಲ್ಲಿ 5:30 ಕನ್ನಡ ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:30 ರಸವಾರ್ತೆ, 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಮತ್ತು ಕೃಷಿ ಅನುಭವ. ಈ ಕುರಿತು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯ ಪ್ರಗತಿಪರ ರೈತರಾದ ಗಿರೀಶ್ ಎನ್ಸಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಎಸ್ಎಂ ಸುಧಾಕರ್. ಕೃಷಿ ಒಳಸೂಳಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ, ಮುಂಗಾರು 2026 ಕುರಿತು ಮಾಹಿತಿ, ನಂತರ ಸಮತೋಲಿತ ರಸಗೊಬ್ಬರ ಬಳಕೆ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ತಿಳಿಯಬಹುದು. ಬಳಿಕ ಪರಿಸರ ಗೀತೆ ಮೂಡಿಬರಲಿದೆ.

ಇದೊಂದು ಪ್ರಕಟಣೆ. ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ವತಿಯಿಂದ ನಿಧಿ ಆಪ್ಕೆ ನಿಕಟ್ 2.0 ಕಾರ್ಯಕ್ರಮವನ್ನು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಇದೇ ಬರುವ ಮೇ 28ರಂದು ಆಯೋಜಿಸಲಾಗಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕು ಹೊಸನಗರದ ಗಂಗನಕೊಪ್ಪ ಹೋಲಿ ರೆಡೀಮರ್ ಕಾಂಪೋಸಿಟ್ ಕಾಲೇಜು ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಎಕೆಪಿ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಹದಡಿ ರಸ್ತೆ ತರಳಬಾಳು ಶಾಲೆ ಎದುರು ದಾವಣಗೆರೆಯಲ್ಲಿ ನಿಧಿ ಆಪ್ಕೆ ನಿಕಟ್ ಈ ಕಾರ್ಯಕ್ರಮ ನಡೆಯಲಿದ್ದು, ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ ಹಾಗೂ ಪಿಂಚಣಿದಾರರಿಗೆ ಮಧ್ಯಾಹ್ನ 2:30ರಿಂದ ಸಂಜೆ 4 ಗಂಟೆವರೆಗೆ ನಿಧಿ ಆಪ್ಕೆ ನಿಕಟ್ ಕಾರ್ಯಕ್ರಮ

ನಡೆಯಲಿದ್ದು ಉದ್ಯೋಗದಾತರು ಮತ್ತು ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಪ್ರಾದೇಶಿಕ ಕಚೇರಿ ಸಹಾಯಕ ಭವಿಷ್ಯ ನಿಧಿ ಆಯುಕ್ತರು ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದಿರಿ. ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: लीग क्रिकेट स्पर्धा मालिकायाम् अद्य सायंकाले अहमदाबाद नगरे गुजरात टाइटन्स अथ च सनराइजर्स हैदराबाद इत्यनयोः दलयोः मध्ये स्पर्धा भविष्यति। एषा क्रीडा सायं सार्ध सप्तवादने आरप्स्यते इति वार्ताः।
1: नमामुदिन कार्यक्रम इदीग आरम्भः। ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಿಂದ 36.33 ಲಕ್ಷ ಉದ್ಯೋಗಗಳ ಸೃಷ್ಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತಂದಿರುವ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ದೇಶಾದ್ಯಂತ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 2021-22 2025-26 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಭಾರತದ ಉದ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ದೃಢವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಇದು 4,03,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವು ಸುಮಾರು 36,33,000 ಜನರಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ. ಮಹಿಳೆಯರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬೆಂಬಲದ ಮೂಲಕ ಪಿಎಂಇಜಿಪಿ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದನ್ನು ಮುಂದುವರೆಸಿದೆ. ಈ ಯೋಜನೆಯ ಅಡಿಯಲ್ಲಿ ಬೆಂಬಲಿತರಾದ ಒಟ್ಟು ಸಣ್ಣ ಉದ್ಯಮಗಳಲ್ಲಿ ಸುಮಾರು ಶೇಕಡ 40%ರಷ್ಟು ಮಹಿಳಾ ಫಲಾನುಭವಿಗಳಾಗಿದ್ದರೆ ಶೇಕಡ 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಪಿಎಂಇಜಿಪಿ ಅಡಿಯಲ್ಲಿ ಸ್ಥಾಪಿಸಲಾದ ಸುಮಾರು ಶೇಕಡ 80%ರಷ್ಟು ಉದ್ಯಮಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಮಹಿಳೆಯರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಜೊತೆಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅತಿ ಸಣ್ಣ ಉದ್ಯಮ ಅಭಿವೃದ್ದಿಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ಸಾಧಿಸಿರುವ ಪಿಎಂಇಜಿಪಿ ಯೋಜನೆಯು ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಲಾಗಿದೆ. ಅತಿ ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಗಳ ಬೆಳವಣಿಗೆ ಹೆಚ್ಚಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತರಲಾದ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬ್ಯಾಂಕ್ ಸಾಲಗಳ ಮೇಲೆ ಮಾರ್ಜಿನ್ ಮನಿ ಸಬ್ಸಿಡಿಯನ್ನು ಒದಗಿಸುವ ಮೂಲಕ ಕೃಷಿಯೇತರ ವಲಯದಲ್ಲಿ ಹೊಸ ಅತಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಪಿಎಂಇಜಿಪಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯಮಿಗಳನ್ನು ಬೆಂಬಲಿಸುತ್ತಿದೆ. ಈ ಯೋಜನೆಯು ವಿಶೇಷವಾಗಿ ಮೊದಲ ತಲೆಮಾರಿನ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021-22 ಸಾಲಿನ ಹಣಕಾಸು ವರ್ಷದಿಂದ 2025-26 ಹಣಕಾಸು ವರ್ಷದವರೆಗೆ ಪಿಎಂಇಜಿಪಿ ಉಪಕ್ರಮವು ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಭಾರತದ ಅತಿ ಸಣ್ಣ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮತ್ತೆ ಸಾಬೀತುಪಡಿಸಿದೆ. ಈ ಯೋಜನೆಗೆ ನೀಡಲಾದ 13,554,42,00,000 ರೂಪಾಯಿಗಳ ಅನುದಾನವನ್ನು ಸಂಪೂರ್ಣ ಬಳಕೆ ಮಾಡಲಾಗಿದೆ. ಇದು 4,03,706 ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ 4,02,000 ಉದ್ಯಮಗಳ ಸ್ಥಾಪನೆಯ ಗುರಿಯನ್ನು ಮೀರಿದ ಸಾಧನೆ ಮಾಡಲಾಗಿದೆ. ಈ ಸಾಧನೆಯು ಉದ್ಯಮಶೀಲತೆ ಉಪಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅಂತಹ ಯೋಜನೆಗಳಿಗೆ ನಿರಂತರ ಬೇಡಿಕೆಯನ್ನು ಸೂಚಿಸುತ್ತದೆ. ಈ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಇದು ದೇಶಾದ್ಯಂತ ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹ ಕೊಡುಗೆ ನೀಡಿದೆ. ಯೋಜನೆಯ ಅಡಿ ನೆರವು ನೀಡಲಾದ ಒಟ್ಟು ಅತಿ ಸಣ್ಣ ಉದ್ಯಮಗಳಲ್ಲಿ ಮಹಿಳಾ ಫಲಾನುಭವಿಗಳ ಪಾಲು ಸುಮಾರು ಶೇಕಡ 40%ರಷ್ಟಿದೆ. ವಿತರಿಸಿದ ಒಟ್ಟು ಮಾರ್ಜಿನ್ ಮನಿ ಸಬ್ಸಿಡಿಯ ಸುಮಾರು ಶೇಕಡ 45%ರಷ್ಟನ್ನು ಮಹಿಳಾ ಉದ್ಯಮಿಗಳಿಗೆ ಒದಗಿಸಲಾಗಿದೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ. ಸುಮಾರು ಶೇಕಡ 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಸಾಲ ಸಂಬಂಧಿಸಿದ ಸಬ್ಸಿಡಿಗಳಿಗೆ ಅನಾಯಾಸ ಪ್ರಕ್ರಿಯೆಗಳ ಮೂಲಕ ಮತ್ತು ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ

0: ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ವಾವಲಂಬಿ ಭಾರತದ ಆಶಯಕ್ಕೆ ಪೂರಕ ಕೊಡುಗೆ ನೀಡುವುದನ್ನು ಮುಂದುವರೆಸಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕತ್ತೆ ಹಾಲಿನ ಮಹತ್ವ, ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಈ ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀವಿ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಈ ಕಾರ್ಯಕ್ರಮ ಈ ಸಂಜೆ 6:51 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ. ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123,26,00,000 ರೂಪಾಯಿ ವೆಚ್ಚದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503,86,00,000 ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070ರ ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ದತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ದಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ದತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯಿತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್

0: ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7 ಶೆಡ್ಯೂಲ್ಗೆ ಸೇರಿಸುವ ನಿಟ್ಟನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್ ಹಿಮಾಚಲ ಪ್ರದೇಶ ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ ಇನ್ಕ್ಯುಬೇಷನ್ ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು ಯುಎವಿ ವ್ಯವಸ್ಥೆಗಳು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31 ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1200

0: 143 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
0: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.

ಇದೊಂದು ಪ್ರಕಟಣೆ. 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುಗರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 20/5/2026 ರಿಂದ 22/5/2026 ವರೆಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರುಗಳನ್ನು ದಿನಾಂಕ 16/5/2026 ಒಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ, ಗೃಹ ವಿಜ್ಞಾನಿಯವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ

0: ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ 9482024908 9482024908 ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.
1: ಮಕ್ಕಳೇ ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂ ಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
3: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕತ್ತೆ ಹಾಲಿನ ಮಹತ್ವ, ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಗೌಡ್ರ ಪ್ರಮೋದಗೌಡ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳೋಣ, ಬನ್ನಿ.
4: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಪ್ರಮೋದ್ ಗೌಡ ಅವರು ಇದ್ದಾರೆ. ಇವರು ಕೇಳಿದ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಅಡಿಯಲ್ಲಿ ಬರ್ತಕ್ಕಂಥ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈಗ ಪ್ರಾಣಿಗಳಲ್ಲಿ ಕತ್ತೆ ಹಾಲಿನ ಒಂದು ಮಹತ್ವ, ಪ್ರಯೋಜನೆ ಮತ್ತೆ ಇದರ ಒಂದು ಮೌಲ್ಯವರ್ಧನೆ ಕುರಿತು ಇವತ್ತು ನಮ್ಮ ಜೊತೆ ಕೇಳುಗರ ಜೊತೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್.
5: ನಮಸ್ಕಾರ ಸರ್.
4: ಹೇಳಿ, ಈಗ ಕತ್ತೆ ಹಾಲಿನ ಒಂದು ಪ್ರಯೋಜನ ಅಥವಾ ಕತ್ತೆ ಹಾಲು ಅಂತ ತಂದ್ರೆ ಒಂಥರ ಏನೋ ಮೂಢನಂಬಿಕೆ ಅಥವಾ ಒಂಥರ ಏನೋ ಅಸಡ್ಡೆ ಅಥವಾ ಏನೋ ಒಂದು ಜಿಜ್ಞಾಸೆ ಹುಟ್ಟಿಸತಕ್ಕಂತ ಒಂದು ಇದು ಭಾವನೆ ಇರ್ತಕ್ಕಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಳುಗರಾಗ್ಲಿ ಅಥವಾ ನಮ್ಮ ರೈತರಾಗ್ಲಿ ಇದರ ಬಗ್ಗೆ, ಇದರ ಮಹತ್ವ ತಿಳ್ಕೊಂಡಿದ್ದಾರೆ, ಇದರ ವೈಜ್ಞಾನಿಕ ಲಾಭ ಏನಿದೆ, ಆರೋಗ್ಯಕ್ಕೆ ಯಾವ ರೀತಿಯಿಂದ ಸಹಕಾರಿಯಾಗಿದೆ ಅಂತ ಅನ್ನೋದು ಕೂಡ ಕೆಲವರು ತಿಳ್ಕೊಂಡು ಇದನ್ನ ಒಳ್ಳೆಯ ಒಂದು ರೀತಿಯಿಂದ ಕತ್ತೆ ಫಾರ್ಮ್ ಅಂತ ಹೇಳೇನೆ ಮಾಡ್ಕೊಂಡಿದ್ದಾರೆ ಕೆಲವೊಂದು ಪ್ರದೇಶಗಳಲ್ಲಿ. ಆಮೇಲೆ ಇದರಲ್ಲಿ ಹೆಚ್ಚು ಆಸಕ್ತಿ ತೋರಿಸಿ ಲಾಭ ಕೂಡ ಪಡಿತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ತಾವು ಪ್ರಥಮವಾಗಿ ಹೇಳೋದಾದ್ರೆ ಕತ್ತೆ ಹಾಲು ಅಂತ ಇದನ್ನ ನಾವು ಯಾವ ರೀತಿಯಿಂದ ಆರೋಗ್ಯಕರವಾಗಿ, ಆರೋಗ್ಯಕ್ಕೆ ಸುಧಾರಣೆಗಾಗಿ ಇದನ್ನ ಉಪಯೋಗಿಸಬಹುದು ಅಂತ ಅನ್ನೋದನ್ನ ಮಾಹಿತಿ ರೂಪದಲ್ಲಿ, ಸಂಕ್ಷಿಪ್ತ ವಿವರಣೆ ರೂಪದಲ್ಲಿ ಆರಂಭ ಮಾಡಿ ಸರ್.
5: ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಏನಪ್ಪಾ ಅಂದ್ರೆ ಕತ್ತೆ ಹಾಲು ಯಾಕೆ, ಇದನ್ನ ನಾವು ಕತ್ತೆ ಸಾಕಾಣಿಕೆ ಯಾಕೆ ಮಾಡಬೇಕು ಅನ್ನೋದು ನಾನು ಮೊದಲದಾಗಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಏನಂದ್ರೆ ಈಗ ಇವತ್ತಿನ ದಿನಮಾನದಲ್ಲಿ ಕೆಲವೊಂದು ವೈಜ್ಞಾನಿಕವಾಗಿ ಮತ್ತು ಅವೈಜ್ಞಾನಿಕವಾಗಿರ್ತಕ್ಕಂತಹ ಆರೋಗ್ಯ ಸಮಸ್ಯೆಗಳಿಂದ ತಾಯಿ ಅಂದ್ರೆ ಏನು ಮಗು ಜನಿಸಿದ ನಂತರ ಕೆಲವೊಂದು ಮಹಿಳೆಯರಲ್ಲಿ ಎದೆ ಹಾಲು ಬರದೆ ಆ ಮಗುವಿಗೆ ಸರಿಯಾದ ಸಮಯದಲ್ಲಿ ಎದೆ ಹಾಲು ದೊರಕದೆ ಇದ್ದ ಕಾರಣಕ್ಕಾಗಿ ಮಗುಗಳು ಏನಾಗ್ತಾ ಇದಾವೆ, ಕ್ಷೀಣಿಸ್ತಾ ಇದಾವೆ, ಅವುಗಳ ಆರೋಗ್ಯ ಕಡಿಮೆ ಆಗ್ತಾ ಇದೆ, ಸರಿಯಾಗಿ ಅವುಗಳ ಒಂದು ಬೆಳವಣಿಗೆ ವೃದ್ಧಿ ಆಗುವಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಸರಿಯಾಗಿ ಎದೆ ಹಾಲು ಕುಡಿಸ್ತಾ ಇಲ್ಲ ನೀವು ಅಂತ ಹೇಳಿ ಡಾಕ್ಟರ್ಸ್ ಕೂಡ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಹಾಗೆ ಕೆಲವೊಂದು ಮಹಿಳೆಯಲ್ಲಿ ಎದೆ ಹಾಲೇ ಬರೋದಿಲ್ಲ, ಮಗು ಅದು ಜನಿಸಿದ ನಂತರವೂ ಕೂಡ ಎದೆ ಹಾಲೇ ಬರದೇ ಇರುವ ಕಾರಣ ಜನರಲ್ ಆಗಿ ಏನ್ ಮಾಡ್ತಾರೆ, ಕೌ ಅಂದ್ರೆ ಒಂದು ಹಸುವಿನ ಹಾಲನ್ನ ಕುಡಿಸ್ಲಿಕ್ಕೆ ಹೋಗ್ತಾರೆ, ಇಲ್ಲಾಂದ್ರೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವಂತ ರೈತರು ಇರ್ಬೋದು, ಅವರು ಅಲ್ಲಿ ಎಲ್ಲಿ ಅವ್ರಿಗೆ ಅಕ್ಸೆಸ್ ಇರುತ್ತೋ ಅವ್ರು ಏನ್ ಮಾಡ್ತಾರೆ, ಕುರಿ ಹಾಲನ್ನ ಕುಡಿಸ್ತಾರೆ ಅಥವಾ ಮೇಕೆ ಹಾಲನ್ನ ಕುಡಿಸ್ಲಿಕ್ಕೆ ಹೋಗ್ತಾರೆ. ಇದು ಏನಾಗುತ್ತೆ, ಕೆಲವೊಂದು ಶಿಶುಗಳಿಗೆ ಅಲರ್ಜಿಕ್ ಸ್ಟಾರ್ಟ್ ಆಗುತ್ತೆ, ಮೇನ್ ಅಂದ್ರೆ ಅಲರ್ಜಿಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲಾ ಹಾಲು ಬೇಬಿಗಳಿಗೆ ಹಿಡಿಸೋಂಗಿಲ್ಲ, ಯಾಕಂದ್ರೆ ನಾವು ಏನ್ ಹೇಳ್ತೀವಿ ಅದರಲ್ಲಿ ಇರತಕ್ಕಂಥ ಬ್ಯೂಟೈರಿಕ್ ಆಸಿಡ್, ಜನರಲ್ಲಿ ವೈಜ್ಞಾನಿಕವಾಗಿ ಹೇಳಕಂದ್ರೆ ಬ್ಯೂಟೈರಿಕ್ ಆಸಿಡ್ ಅದು ಏನಾಗುತ್ತೆ ಸ್ವಲ್ಪ ಅಲರ್ಜಿ ಉಂಟು ಮಾಡುತ್ತೆ ಮತ್ತು ಈ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಬೇಬಿಗಳಿಗೆ, ಅಂದ್ರೆ ಶಿಶುಗಳಿಗೆ ಈ ಒಂದು ಇತರೆ ಪ್ರಾಣಿಗಳ ಒಂದು ಹಾಲನ್ನು ಕುಡಿಸೋದ್ರಿಂದ ಈ ಒಂದು ಅಲರ್ಜಿಕ್ ಮತ್ತು ಡೈಜೆಷನ್ ಪ್ರಾಬ್ಲಮ್ ನ ಫೇಸ್ ಮಾಡ್ತವೆ. ಮತ್ತು ಈ ವೇ ಪ್ರೋಟೀನ್ ಅಂತ ಏನ್ ಕರಿತೀವಲ್ಲ, ಈ ಹಸುವಿನ ಹಾಲು, ಕುರಿ ಹಾಲು ಮತ್ತು ಮೇಕೆ ಹಾಲಿನಲ್ಲಿ ಈ ತಾಯಿ ಹಾಲಿನಲ್ಲಿ ಇರತಕ್ಕಂತಹ ವೇ ಪ್ರೋಟೀನ್ ಮತ್ತೆ ಇತರ ಪ್ರಾಣಿಗಳಲ್ಲಿ ಏನು ಜನರಲ್ ಆಗಿ ಗೊತ್ತಲ್ಲ ನಮಗೆ, ಈ ಒಂದು ಪ್ರಾಣಿಗಳಲ್ಲಿ ಇರತಕ್ಕಂತಹ ವೇ ಪ್ರೋಟೀನ್ ತುಂಬಾ ಡಿಫ್ರೆನ್ಸ್ ಇದೆ. ತಾಯಿ ಹಾಲಿನಲ್ಲಿ ಇರತಕ್ಕಂತಹ ವೇ ಪ್ರೋಟೀನ್ ಜನರಲ್ ಆಗಿ 20-25% ವೇ ಪ್ರೋಟೀನ್ ಇತ್ತಂದ್ರೆ ಈ ಎಲ್ಲಾ ವಿವಿಧ ಪ್ರಾಣಿಗಳು ಏನ್ ಹೇಳಿದ್ ನನ್ನ ಹಸು ಮತ್ತು ಕುರಿ ಮತ್ತು ಮೇಕೆ ಇವುಗಳಲ್ಲಿ ಜನರಲ್ ಆಗಿ 5-7% ಮ್ಯಾಕ್ಸಿಮಮ್ ವೇ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಬೇಬಿಗಳಿಗೆ ಅವುಗಳ ಒಂದು ಬೆಳವಣಿಗೆ, ಅವಾಗ ಅಂಗಾಂಗಗಳ ಬೆಳವಣಿಗೆಗಾಗಿ ವೇ ಪ್ರೋಟೀನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರುಚಿ ಏನು, ಲ್ಯಾಕ್ಟೋಸ್ ಅಂತ ಏನು ಸಿಹಿ ಅಂತ ಏನ್ ಕರಿತೀವಲ್ಲ, ಈ ಲ್ಯಾಕ್ಟೋಸ್ ಪ್ರಮಾಣ ಕೂಡ ತಾಯಿಯ ಎದೆ ಹಾಲಿನಲ್ಲಿ ಹೆಚ್ಚಿಗೆ ಇರುತ್ತೆ ಮತ್ತು ಆಕಳು ಮತ್ತು ಕುರಿ ಮೇಕೆ ಹಾಲಿನಲ್ಲಿ ಕಡಿಮೆ ಇರುತ್ತೆ. ಹಾಗಾಗಿ ಯಾವ ಹಾಲನ್ನ ಕುಡಿಸ್ಬೇಕು, ಸಪೋಸ್ ನಮಗೆ ತಾಯಿಯ ಎದೆ ಹಾಲು ಬರದೇ ಇದ್ದ ಕಾರಣದಲ್ಲಿ ಯಾವ ಹಾಲನ್ನ ಕುಡಿಸ್ಬೇಕು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗುತ್ತೆ.

ಹಾಗಾಗಿ ಇದಕ್ಕೆ ಸರಿಸಮನಾಗಿರ್ತಕ್ಕಂತ ಒಂದು ಪ್ರಾಣಿಯ ಹಾಲು ಅಂತ ಏನು ಭೂಮಿ ಮೇಲೆ ಇರೋದೇ ಆದ್ರೆ ಅದು ಕತ್ತೆ ಹಾಲು ಅಂದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಈ ತಾಯಿಯ ಎದೆ ಹಾಲಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಇವುಗಳು ಸರಿಯಾಗಿ ಮ್ಯಾಚ್ ಆಗುವಂತಹ ಯಾವ್ದಾದ್ರು ಒಂದು ಪ್ರಾಣಿಯ ಹಾಲು ಅಂದ್ರೆ ಅದು ಕತ್ತೆ ಹಾಲು ಮಾತ್ರ. ಯಾಕಂದ್ರೆ ಅದರಲ್ಲಿರ್ತಕ್ಕಂತ ವೇ ಪ್ರೋಟೀನ್ ಇರ್ಬೋದು ಮತ್ತೆ ಬ್ಯುಟೈರಿಕ್ ಆಸಿಡ್ ಲೆವೆಲ್ ಏನ್ ಕಡಿಮೆ ಇರುತ್ತಲ್ಲ, ಈ ಹಸುವಿನ ಹಾಲಿನಲ್ಲಿ ಬ್ಯುಟೈರಿಕ್ ಆಸಿಡ್ ಜಾಸ್ತಿ ಇರುತ್ತೆ, ಬಟ್ ಈ ಕತ್ತೆ ಹಾಲಿನಲ್ಲಿ ಈ ತಾಯಿಯ ಎದೆ ಹಾಲಿನಲ್ಲಿರ್ತಕ್ಕಂತ ಪ್ರಮಾಣ ಇರುತ್ತೆ, ಅಷ್ಟೇ ಪ್ರಮಾಣ ಸರಿ ಹೊಂದುವಂತಹ ಪ್ರಮಾಣ ಈ ಕತ್ತೆ ಹಾಲಿನಲ್ಲಿರುತ್ತೆ. ಮತ್ತು ಏನು ಹಸುವಿನ ಹಾಲಿನಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಮತ್ತೆ ಫ್ಯಾಟ್ ಕೂಡ ಜಾಸ್ತಿ ಇರುತ್ತೆ. ಈಗೇನು ನಾವು ಎಮ್ಮೆ ಹಾಲು ಕುಡಿಸ್ತೀವಿ ಅದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಎಮ್ಮೆ ಹಾಲಿಗೆ ಕಂಪೇರ್ ಮಾಡಿದ್ರೆ ಆಕಳ ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಅದೇ ರೀತಿ ಕುರಿ ಮತ್ತು ಮೇಕೆ ಹಾಲಿನಲ್ಲಿ ಕೂಡ ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ. ಇವು ಏನಾಗುತ್ತೆ, ಬೇಬಿಗಳಿಗೆ ಸರಿಯಾಗಿ ಡೈಜೆಷನ್ ಆಗಲ್ಲ ಹಾಲು ಕುಡಿಸಿದ್ದು, ಅಥವಾ ಇನ್ನೊಮ್ಮೆ ಕುಡಿಸ್ಲಿಕ್ಕೆ ಹೋದ್ರೆ ಬೇಬಿ ಪ್ರಿಫರೇ ಮಾಡಲ್ಲ ಅದನ್ನು, ಹಾಗಾಗಿ ಅಲರ್ಜಿಕ್ ಸ್ಟಾರ್ಟ್ ಆಗುತ್ತೆ, ವಿವಿಧ ಕಾರಣಗಳು ಬರುತ್ತೆ. ಮತ್ತೆ ತಾಯಿ ಎದೆ ಹಾಲು ಕೂಡ ಇರೋದಿಲ್ಲ, ಈ ಹಾಲನ್ನು ಕೂಡ ನಾವು ಕುಡಿಸೋದ್ರಿಂದ ಬೇಬಿಯ ಒಂದು ಆರೋಗ್ಯಕ್ಕೆ ಪರಿಣಾಮ ಆಗ್ತವೆ ಅಂತಂದಾಗ ನಾವು ಕತ್ತೆ ಹಾಲು ಕುಡಿಸೋದ್ರಿಂದ ತಾಯಿಯ ಎದೆ ಹಾಲನ್ನ ನಾವು ಸರಿ ಹೊಂದುವಂತ ತಾಯಿಯ ಎದೆ ಹಾಲನ್ನ ಕತ್ತೆ ಹಾಲು ಕುಡಿಸೋದ್ರ ಮುಖಾಂತರ ಮಾತ್ರ ನಾವು ಅದನ್ನ ಸರಿ ಹೊಂದಿಸಬಹುದು. ಹಾಗಾಗಿ ಏನಪ್ಪ ಈ ನಮ್ಮ ರೈತರಿಗೆ ಏನು ಹಸು ಡೈರಿ ಫಾರ್ಮಿಂಗ್ ಮಾಡೋರಿರ್ಬೋದು ಅವರು ಕೂಡ ಇತ್ತೀಚಿನ ದಿನದಲ್ಲಿ ಈ ಮೈಸೂರು ಮಂಡ್ಯ ಮತ್ತೆ ಕೆಲವೊಂದು ಭಾಗದಲ್ಲಿ ಕರ್ನಾಟಕದಲ್ಲಿ ಕೂಡ ಈ ಕತ್ತೆ ಸಾಕಾಣಿಕೆ ಅಂತಾನೆ ಸಪರೇಟ್ ಆಗಿ ಅವರೊಂದು ದೊಡ್ಡ ಫಾರಂ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವ್ರ ಏನು ಕತ್ತೆ ಹಾಲು ಬರುತ್ತಲ್ಲ ಆ ಹಾಲನ್ನ ಬೇರೆ ಬೇರೆ ದೇಶಗಳಿಗೆ, ಈಗ ಅಮೆರಿಕ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಏಷ್ಯಾ ಕಂಟ್ರಿ, ಇವನ್ ಆಫ್ರಿಕನ್ ಕಂಟ್ರಿದಲ್ಲಿ ಕೂಡ ನೆಟ್ವರ್ಕಿಂಗ್ ಇದೆ. ಅವರು ಇವಾಗ ಫ್ರೆಶ್ ಹಾಲನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಅದನ್ನ ಕೋಲ್ಡ್ ಶೀತಲೀಕರಣದ ಮುಖಾಂತರ ಬೇರೆ ಬೇರೆ ದೇಶಗಳಿಗೆ ಕೊಡ್ತಾ ಇದ್ದಾರೆ. ಈ ರೀತಿ ಈ ಪ್ರತಿ ಲೀಟರ್ ಹಾಲು ನಾವು ಏನಪ್ಪ ಹಸು ಹಾಲನ್ನ ಜನರಲ್ ಆಗಿ ಏನ್ ಮಾಡ್ತೀವಿ 50-65 ರೂಪಾಯಿ ಮ್ಯಾಕ್ಸಿಮಮ್ ನಮಗೆ ಸಿಗುತ್ತೆ ಈ ಡೈರಿಗೆ ಹಾಕ್ಬಿಡ್ತೀವಿ ನಾವು. ಅದೇ ರೀತಿ ಕುರಿ ಹಾಲು ಮೇಕೆ ಹಾಲು ಕೂಡ ಅದರದ್ದು ಪ್ರಮಾಣ ಕಡಿಮೆ, ಬಟ್ ಅದನ್ನು ಕೂಡ ನಾವು ಬೇರೆ ಬೇರೆಯವರಿಗೆ ಕೊಡ್ತೀವಿ ಅಥವಾ ಅದ್ರ ಎಷ್ಟು ಕೊಟ್ಟರು 50-100 ರೂಪಾಯಿ ನಾವು ಆದಾಯ ಪಡಿಬಹುದು ಪ್ರತಿ ಲೀಟರ್ಗೆ. ಏನ್ ಸರ್, ಬಟ್ ಇಲ್ಲಿ ಕತ್ತೆ ಹಾಲು ಏನಾಗತ್ತಂದ್ರೆ ಪ್ರತಿ ಲೀಟರ್ಗೆ 5,000-7,000 ರೂಪಾಯಿ ರೇಟ್ ಇದೆ ಮಾರ್ಕೆಟ್ ನಲ್ಲಿ. 5,000-7,000 ರೂಪಾಯಿ ಪ್ರತಿ ಲೀಟರ್ ಹಾಲಿಗೆ ಇದೆ. ಅದನ್ನೇ ನೀವು ಪುಡಿ ಮಾಡಿ ಒಣಗಿಸಿ ತಂತ್ರಜ್ಞಾನ ಇದೆ, ಹಾಲು ಕತ್ತೆ ಹಾಲನ್ನ ಪುಡಿ ಮಾಡುವ ವಿಧಾನ ಇದು. ಈ ಒಂದು ವಿಧಾನದಿಂದ ಪುಡಿ ಮಾಡಿಬಿಟ್ಟು 1 ಲೀಟರ್ ಪೌಡರ್ಗೆ, ಮೀನ್ಸ್ 1 ಕೆಜಿ ಪೌಡರ್ಗೆ 1,00,000 ರೂಪಾಯಿ ಮಾರ್ಕೆಟ್ ನಲ್ಲಿ ಇದೆ ಸರ್. ನಮ್ಮ ದೇಶದಲ್ಲಿ ಇದೆ ಅಥವಾ ಬೇರೆ ದೇಶಗಳಿಗೂ ಕೂಡ ನಾವು ಇದನ್ನ ರಫ್ತು ಮಾಡೋ ಮುಖಾಂತರ ನಾವು ಆದಾಯನ ಪಡಿಬಹುದು. ಹಾಗಾಗಿ ಈಗ ಇತ್ತೀಚಿನ ದಿನದಲ್ಲಿ ನಾವು ರೈತರು, ಕೆಲವೊಬ್ಬರು ರೈತರು ಇದ್ರ ಬಗ್ಗೆ ತಿಳಿದಿರತಕ್ಕಂತ ರೈತರು ಕತ್ತೆ ಸಾಕಾಣಿಕೆ ಮಾಡ್ತೀವಿ, ಯಾವ ಬ್ರೀಡ್ ಸಾಕ್ಬೇಕು ಏನು ಪ್ರತಿಯೊಂದು ಇನ್ಫಾರ್ಮೇಶನ್ ತಗೊಂಡು ಹಾಲು ಪಡೆದು ಹಾಲನ್ನ ಪುಡಿ ಮಾಡಿ ಮಾರ್ತಾ ಇದಾರೆ. ಯಾಕಂದ್ರೆ ಹಾಲು ಕೆಲವೊಮ್ಮೆ ಏನಾಗುತ್ತೆ ಮಾರ್ಕೆಟಿಂಗ್ ಕಷ್ಟ ಆಗ್ಬೋದು ಅವ್ರಿಗೆ, ಬಟ್ ಹಾಲಿನ ಪುಡಿಯನ್ನ ಮಾಡಿ ಅವರು ಒಳ್ಳೆ ರೀತಿಯಲ್ಲಿ ಅದನ್ನ ಪ್ಯಾಕಿಂಗ್ ಮಾಡ್ಕೊಂಡು ಶೇಖರಣೆ ಮಾಡಿ ಬೇರೆ ಬೇರೆ ಕಂಟ್ರಿಗಳಿಗೆ ಅದನ್ನ ಹಾಲಿನ ಪುಡಿಯನ್ನ ರಫ್ತು ಮಾಡೋ ಮುಖಾಂತರ ಅವರು ಹೆಚ್ಚಿನ ಆದಾಯನ ಪಡಿತಾ ಇದಾರೆ, ತುಂಬಾ ಖುಷಿಯಾಗೂ ಇದಾರೆ ಅಂತ ರೈತರುಗಳು ಕೂಡ. ಇವನ್ ಕರ್ನಾಟಕದಲ್ಲಿ ಈ ಕೆಲವೊಂದು ಸೌತ್ ಕರ್ನಾಟಕದಲ್ಲಿ ಇದೆ, ಬಟ್ ನಮಗೆ ಇದು ಇಲ್ಲಿ ಅಷ್ಟೇ ಇಲ್ಲ ಸರ್, ಇವನ್ ಭಾರತದಲ್ಲಿ ಈ ಗುಜರಾತ್ ನಲ್ಲಿ ಇರ್ಬೋದು, ಅಲ್ಲಿ ಒಂಟೆ ಹಾಲು ಮಾರ್ತಿದ್ದಾರೆ, ಮತ್ತ ಕುದುರೆ ಸಾಕಣೆ ಮಾಡೋರು ಕುದುರೆ ಹಾಲನ್ನ ಪುಡಿ ಮಾಡಿ ಮಾರ್ತಾ ಇದಾರೆ. ಯಾಕಂದ್ರೆ ಕತ್ತೆ ಹಾಲು, ಕುದುರೆ ಹಾಲು ಮತ್ತು ತಾಯಿ ಹಾಲು ಇವು ಮೂರು ಹೆಚ್ಚು ಕಡಿಮೆ ಸರಿ ಸಮಾನವಾಗಿರ್ತಕ್ಕಂಥವೇ. ಬಟ್ ಏನಪ್ಪ ಕುದುರೆ ಹಾಲು ಸ್ವಲ್ಪ ನಮಗೆ ಸಾಕಾಣಿಕೆ ಮಾಡ್ಲಿಕ್ಕೆ ಆಯ್ತು ಎಲ್ಲರಿಗೂ ಆಗಲ್ಲ, ಬಟ್ ಕತ್ತೆ ಸಾಕಾಣಿಕೆ ನಾವು ಈಸಿಯಾಗಿ ಮಾಡಬಹುದು. ಮತ್ತು ಈ ತಾಯಿಯ ಎದೆ ಹಾಲಿಗೆ ಸರಿ ಹೊಂದುವಂತ ಅಂಶಗಳು ಇರುವ ಕಾರಣ ಈ ಕತ್ತೆ ಹಾಲಿನ ಬೇಡಿಕೆ ಪ್ರತಿ ದೇಶದಲ್ಲಿ ಇವತ್ತಿನ ದಿನದಲ್ಲಿ ಬರ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಂದ ಇರ್ಬೋದು ಅಥವಾ ಇನ್ನಿತರೆ ವೈಜ್ಞಾನಿಕವಾಗಿರತಕ್ಕಂತ ಆರೋಗ್ಯದ ಸಮಸ್ಯೆಯಿಂದಾಗಿ ಈ ಸರಿಯಾದ ಸಮಯದಲ್ಲಿ, ಮೇನ್ ಅಂದ್ರೆ ಸಮಯ ವೆರಿ ಇಂಪಾರ್ಟೆಂಟ್, ಹುಟ್ಟಿದ ಮಗು ಒಂದು ಬೆಳವಣಿಗೆ ಸರಿಯಾಗಿರ್ಬೇಕಂದ್ರೆ ಅದಕ್ಕೊಂದು ವರ್ಷ ಏನ್ ಹಾಲು ಕುಡಿಸ್ತೀವಲ್ಲ ಅಲ್ಲಿ ನಾವೇನಾದ್ರೂ ನಾವು ಸರಿಯಾಗಿ ಹಾಲು ಕುಡಿಸದೇ ಇದ್ದ ಕಾರಣದಲ್ಲಿ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಕುಂಠಿತವಾಗಿ ಅದು ಇನ್ನಿತರ ರೀತಿಗೆ ಟರ್ನ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕೌ ಹಾಲು, ಕುರಿ ಹಾಲು ಮತ್ತೆ ಮೇಕೆ ಹಾಲನ್ನ ಕುಡಿಸೋ ಬದಲು ನಾವು ಕತ್ತೆ ಹಾಲನ್ನ ನಾವು ಇವಾಗ ಯಾಕೆ ಪುಡಿ ಏನಕ್ಕೆಪ್ಪ ಮಾಡ್ಬೇಕಂದ್ರೆ ನಾವು ಅದನ್ನ 6 ತಿಂಗಳಿಂದ 1 ವರ್ಷದವರೆಗೂ ಶೇಖರಣೆ ಮಾಡಿಟ್ಕೋಬಹುದು. ನಮಗೆ ಯಾವಾಗ ಬೇಕೋ ಅವಾಗ ಆ ಪುಡಿಯನ್ನ ನೀರು, ಬಿಸಿ ನೀರಿನ ಲೈಟ್ ಬಿಸಿನೀರಿನಲ್ಲಿ, ಬೆಚ್ಚನೆ ಬಿಸಿನಲ್ಲಿ ಅದನ್ನ ಮಿಕ್ಸ್ ಮಾಡಿ ಕುಡಿಸೋದ್ರಿಂದ ಬೇಬಿ ಚೆನ್ನಾಗಿ ಕುಡಿಯುತ್ತೆ ಮತ್ತೆ ಅದರ ಆರೋಗ್ಯ ಕೂಡ ಇಂಪ್ರೂವ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ರೈತರಿಗೆ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಈಗ ಕತ್ತೆ ಹಾಲಿನ ಒಂದು ಪ್ರಯೋಜನಗಳು ಜಾಸ್ತಿ ಇದಾವೆ, ಯಾವ ರೀತಿ ಮೌಲ್ಯವರ್ಧನೆ ಅಂತ ಕೇಳಿದ್ವಿ ಈಗ ಪುಡಿ ಅಂತ ಅಂದ್ವಿ ಸರ್, ಬಟ್ ಯಾವ ರೀತಿ ಇದನ್ನ ಹಾಲಿನ ಪುಡಿಯನ್ನ ಮಾಡಬಹುದು ಅಂತ ಹೇಳಿ ಒಂದು ಕ್ವಶನ್ ಬರುತ್ತೆ. ಇದರಲ್ಲಿ ಈ ಸ್ಪ್ರೇ ಡ್ರೈಯರ್ ಎಂಬ ಒಂದು ಒಣಗಿಸುವ ತಂತ್ರಜ್ಞಾನ, ಈ ಸ್ಪ್ರೇ ಡ್ರೈಯರ್ ಎಂಬ ಒಂದು ಮಷಿನ್ ಇದು, ಸ್ಪ್ರೇ ಡ್ರೈಯರ್ ಅನ್ನೋದು ಒಂದು ಮಷಿನ್ ಇದು, ಎಲೆಕ್ಟ್ರಿಕಲ್ ಆಪರೇಟೆಡ್. ಇದರಲ್ಲಿ ನಾವು ಹಾಲನ್ನು

0: ಲೀಟರ್ ಹಾಲನ್ನ ಸ್ಪ್ರೇ ಮಾಡೋದ್ರಿಂದ ನಮಗೆ ಸರಿಸುಮಾರು ಒಂದು 600 ಗ್ರಾಮ್ ಪೌಡರ್ ಸಿಗುತ್ತೆ ಒಂದ್ ಲೀಟರ್ ಹಾಲಿಗೆ. ಹಾಗಾಗಿ ಈಗ ಯಾವುದೇ ಇವನ್ ಈ ಮಷಿನ್ ಪರ್ಚೇಸ್ ಮಾಡೋದ್ರಿಂದ ನಾವು ಹಾಲಿನ ಪುಡಿ ಮಾಡೋದು ಅಷ್ಟೇ ಅಲ್ಲ, ಇನ್ನಿತರ ಹಣ್ಣಿನ ರಸಗಳನ್ನು ಕೂಡ ನಾವು ಪುಡಿ ಮಾಡಿ ಅವುಗಳದ್ದು ಕೂಡ ಮಾರ್ಕೆಟ್ ಅನ್ನ ನಾವು ಪಡಿಬಹುದು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಸ್ಪ್ರೇ ಡ್ರೈಯರ್ ಅನ್ನೋದು ತಂತ್ರಜ್ಞಾನ ಯಾವ ರೀತಿ ಬಳಸಬಹುದು, ಅದು ಯಾವ ರೀತಿ ಇರುತ್ತೆ, ಅದ್ರದ್ದು ಎಲ್ಲಿ ಪರ್ಚೇಸ್ ಮಾಡಬೇಕು, ಅದು ಎಷ್ಟಾಗುತ್ತೆ ಕಾಸ್ಟ್, ಪ್ರತಿಯೊಂದು ಮಾಹಿತಿಯನ್ನ ಯಾರಾದ್ರೂ ಇಂಟ್ರೆಸ್ಟೆಡ್ ಸ್ವ ಉದ್ಯೋಗ ಮಾಡೋರು ಇರ್ಬೋದು ಅಥವಾ ರೈತರು ಏನು ಕತ್ತೆ ಸಾಕಾಣಿಕೆ ಮಾಡಿ ನಾ ಪುಡಿ ಮಾಡಿ ಮಾರ್ತೀನಿ ಸರ್ ಅನ್ನ ರೈತರಿಗೂ ಕೂಡ ನಾನು ಇದನ್ನ ತಮಗೆ ತಿಳಿಪಡಿಸಲಿಕ್ಕೆ ನಾನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಹೇಳ್ತಾ.
1: ಈಗ ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಸರ್ ಹಿಂದೆ ಎಲ್ಲ ಕುಂಬಾರಿಕೆ ಮಾಡುವವರು, ಆಮೇಲೆ ಈ ನಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ಏನು ಪದಾರ್ಥಗಳನ್ನ ನಾವು ಹಾರ್ವೆಸ್ಟ್ ಮಾಡಾದ್ಮೇಲೆ ಕತ್ತೆಗಳ ಮೇಲೆ ಹೊರಸದಂತ ಕೆಲಸ ಮಾಡ್ತಾ ಇದ್ರು. ಕುಂಬಾರಿಕೆಯವರೇನು ಅಂದ್ರೆ ಮಡಿಕೆ ಒಂದು ಊರಿಂದ ಇನ್ನೊಂದ್ ಊರಿಗೆ ಮಡಿಕೆ ತಗೊಂಡು ಹೋಗಕ್ಕೆ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಈ ಒಂದು ಹಾಲಿನ ಮಹತ್ವ ಯಾರಿಗೂ ಗೊತ್ತೇ ಇರಲಿಲ್ಲ. ಹಾಗಾಗಿ ಈಗ ನಾವು ವಾಣಿಜ್ಯವಾಗಿ ನಾವು ಇದನ್ನ ಸಾಕುವುದೇ ಆದ್ರೆ ಈಗ ತಳಿಗಳ ಒಂದು ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ತಳಿಗಳು ಇದಾವೆ ಸರ್, ಅದರಲ್ಲಿ ಈಗ ನಮ್ಮ ವೆಟರ್ನರಿ ಹಾಸ್ಪಿಟಲ್ ಎಲ್ಲ ಆಯ್ತು ಅಥವಾ ನಮ್ಮ ಏನು ಪಶುಸಂಗೋಪನಾ ಸಂಶೋಧನಾ ಇಲಾಖೆಯಲ್ಲಿ ವಿಚಾರಿಸಿದ್ರೆ ಯಾವ ಒಂದು ತಳಿ ಹೆಚ್ಚು ಹಾಲು ಕೊಡುತ್ತೆ ಮತ್ತು ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಆ ಒಂದು ತಳಿ ಚೆನ್ನಾಗಿ ಅದು ಇರುತ್ತೆ ಅಂದ್ರೆ ಅದರದ್ದು ಆರೋಗ್ಯದಲ್ಲಿ ಅಥವಾ ಅದರ ಬೆಳವಣಿಗೆಯಲ್ಲಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಒಂದಿಷ್ಟು ತಳಿಗಳು ಇವೆ. ಅವುಗಳನ್ನ ನಮ್ಮ ಒಂದು ಪಶು ವಿಜ್ಞಾನ ಕೇಂದ್ರದಲ್ಲಿ, ಪಶು ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಇರ್ಬೋದು ಅಥವಾ ಪಶು ಮಹಾವಿದ್ಯಾಲಯ ಬೆಂಗಳೂರು ಮತ್ತೆ ಬೀದರ್ ಇದೆ, ಈ ಎಲ್ಲ ಕಡೆನೂ ಇವನ್ನು ನಮ್ಮ ಪಶು ಇಲಾಖೆಗಳು ಕೂಡ ಇದಾವೆ. ಈ ಇಲಾಖೆಗಳಲ್ಲಿ ಕೂಡ ಸಂಪರ್ಕಿಸಿದ್ರೆ ತಳಿಗಳ ಬಗ್ಗೆ ತಮಗೆ ಮಾಹಿತಿ ನೀಡ್ತಾರೆ ಸರ್.
1: ಆಮೇಲೆ ಈಗ ಈ ಒಂದು ಕತ್ತೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಸ್ವಲ್ಪ ನಾವು ನೋಡಿದ ಹಾಗೆ ಸ್ವಲ್ಪ ಹಾಯುವ ಒಂದು ಗುಣ ಇರ್ತದೆ, ಅದು ನಾವು ಇದಕ್ಕೆ ಉಪಯೋಗಿಸಿದಾಗ ಅಂತಂದ್ರೆ ಬೇರೆ ಒಂದು ಈ ಭಾರ ಸಾಗಾಣಿಕೆ ಮಾಡುವ ಒಂದು ಸಮಯದಲ್ಲಿ ಉಪಯೋಗಿಸಿದಾಗ ಆತರದ ಒಂದು ಕೆಲವೊಂದು ಸಂದರ್ಭಗಳು ನಾವು ನೋಡಿರ್ತೀವಿ ಕಂಡಿರ್ತೀವಿ. ಈಗ ಹಾಲಿಗೋಸ್ಕರನೇ ಇದಕ್ಕೆ ಇದು ಮಾಡ್ಬೇಕಾದ್ರೆ ಯಾವ ರೀತಿಯಿಂದ ನಾವು ಇದ್ ಮಾಡಬಹುದು ಅಂತ ಹೇಳಿ?
0: ಖಂಡಿತವಾಗಿಯೂ ಈ ಕತ್ತೆ ಅಂದ್ರೆ ಜನರಲ್ ಆಗಿ ಅದು ಕಿಕ್ ಮಾಡೋದು ಜಾಸ್ತಿ, ಬ್ಯಾಕ್ ಸೈಡ್ ನಿಂತ್ಕೊಂಡ್ರೆ ಕಿಕ್ ಮಾಡುತ್ತೆ. ಸೊ ಹಾಗಾಗಿ ಯಾವುದು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲದಕ್ಕೂ ವೈಜ್ಞಾನಿಕವಾಗಿ ಏನು ಪರಿಹಾರಗಳನ್ನ ಇವತ್ತು ಕಂಡುಕೊಂಡಿದೀವಿ. ಸೊ ಅಂತ ಒಂದು ವೈಜ್ಞಾನಿಕ ತಂತ್ರಜ್ಞಾನಗಳನ್ನ ಬಳಸಿ ನಾವು ಸಾಕಾಣಿಕೆ ಮಾಡೋದ್ರ ಮುಖಾಂತರ ಈ ಕತ್ತೆ ಹಾಲನ್ನ ಕರೆಯುವಾಗ ಮತ್ತು ಅವುಗಳ ಸಾಕಾಣಿಕೆಯಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ನಾವು ಅವುಗಳನ್ನ ಕಾಪಾಡಬಹುದು. ಅದನ್ನ ಯಾವ ರೀತಿ ಏನು ಅಂತ ಹೇಳಿ ತಮಗೆ ಇಂಟ್ರೆಸ್ಟೆಡ್ ಇದ್ದವರು ನಮ್ಮ ಪಶು ಮಹಾವಿದ್ಯಾಲಯ ಶಿವಮೊಗ್ಗಕ್ಕೆ ಭೇಟಿ ಆದ್ರೆ ತಮಗೆ ಮಾಹಿತಿ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ.
1: ಈಗ ಮತ್ತೆ ಈಗ ಸ್ವ ಉದ್ಯೋಗ ತಗೊಳ್ಳುವವರಿಗೆ ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಜೊತೆಗೆ ಹೆಚ್ಚಿನ ಒಂದು ಆರೋಗ್ಯದ ಪ್ರಯೋಜನಗಳು ಇದೆ ಇದರಿಂದ, ಈ ಒಂದು ಇದರಿಂದ ಸೇವನೆ ಮಾಡೋದ್ರಿಂದ ಹೆಚ್ಚಿನ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೇದಿದೆ, ಆರೋಗ್ಯ ದೃಷ್ಟಿಯಿಂದ ಲಾಭದಾಯಕವಾಗಿದೆ. ಈಗ ಒಬ್ರು ನಿರುದ್ಯೋಗಿ ಯಾರಾದ್ರೂ ಇದು ನಾನು ಈ ಒಂದು ಕತ್ತೆಯ ಒಂದು ಫಾರ್ಮ್ ಮಾಡ್ತೀನಿ ಅಥವಾ ಕತ್ತೆಯ ಒಂದು ವ್ಯವಸಾಯ ಮಾಡ್ತೀನಿ ಅಂತ ಹೇಳಿ ಬಂದಾಗ ಸೊ ಯಾವ ರೀತಿಯಿಂದ ತಾವು ತರಬೇತಿ ಜೊತೆಗೆ ತಾಂತ್ರಿಕ ಮಾಹಿತಿ ಜೊತೆಗೆ ಅವರು ಮುಂದೆ ಹಣಕಾಸಿನ ಒಂದು ವ್ಯವಸ್ಥೆ ಮಾಡುವ ಒಂದು ವ್ಯವಸ್ಥೆ ಜೊತೆಗೆ ಯಾವ ರೀತಿಯಿಂದ ಸಹಕಾರ ಮಾಡ್ತೀರಾ ಸರ್? ತರಬೇತಿ ಆಯ್ತು ಜೊತೆಗೆ ತಾಂತ್ರಿಕ ಮಾಹಿತಿನೂ ಆಯ್ತು ಜೊತೆಗೆ ಅವರಿಗೆ ಹಣಕಾಸಿನ ಒಂದು ವ್ಯವಸ್ಥೆ ಕುರಿತು.
0: ತುಂಬಾ ಒಳ್ಳೆ ಪ್ರಶ್ನೆ. ಏನಂದ್ರೆ ಈಗ ಕೆಲವೊಬ್ಬ ನಾವೆಲ್ಲ ಇವತ್ತಿನ ದಿನದಲ್ಲಿ ನೋಡ್ತಾ ಇದೀವಿ ಎಲ್ಲರಿಗೂ ಜಾಬ್ ಸಿಗ್ತಾ ಇಲ್ಲ. ಹಳ್ಳಿಗಳಲ್ಲಿ ಯುವ ಜನತೆಯ ಒಂದು ಶಕ್ತಿ ತುಂಬಾ ಇದೆ, ಯುವ ಜನತೆಗಳು ಪಾಪ ಅವ್ರು ಕೂಡ ಜಾಬ್ ಸಿಗದೆ ಓದಿರ್ತಾರೆ ಅಥವಾ ಓದದೇ ಇರ್ತಕ್ಕಂತ ರೈತರು ಕೂಡ ಕೆಲವೊಬ್ಬರಿಗೆ ಹೊಲ ಇದ್ದವರು ಹೊಲ ಮಾಡ್ತಾ ಇದಾರೆ, ಇರದೇ ಇದ್ದವರು ಪಾಪ ಖಾಲಿ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ ಅಂತವ್ರು ಇರ್ಬೋದು ಅಥವಾ ಕೃಷಿ ಮಹಿಳೆಯರು ಇರ್ಬೋದು, ಕೆಲವೊಂದು ಕೃಷಿ ಸಖಿಯರುಗಳು ಇರ್ಬೋದು ಅಥವಾ ನಮ್ಮ ರೈತರು ಕೂಡ ಇರ್ಬೋದು. ಯಾರು ಈ ಒಂದು ಕತ್ತೆ ಹಾಲಿನ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರು ಅವ್ರಿಗೆ ನಾವು ಖಂಡಿತವಾಗಿಯೂ ಮೌಲ್ಯವರ್ಧನೆ, ಸ್ಪೆಷಲ್ ಆಗಿ ಈ ಮೌಲ್ಯವರ್ಧನೆಯಲ್ಲಿ ನಾವು ಯಾವ ಒಂದು ವಿಧಾನವನ್ನ ಅನುಸರಿಸಿದ್ರೆ ನಾವು ಕತ್ತೆ ಹಾಲನ್ನ ಪುಡಿ ಮಾಡಿಬಿಟ್ಟು ಯಾವ ರೀತಿ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಯಾವ ರೀತಿ ಅದನ್ನ ಮಾರ್ಕೆಟಿಂಗ್ ಮಾಡಬಹುದು ಅಂತ ಹೇಳಿಕ್ಕೆ ನಾವು ರೆಡಿ ಇದೀವಿ. ಏನಪ್ಪಾ ಅಂದ್ರೆ ಮೌಲ್ಯವರ್ಧನೆಯಲ್ಲಿ ಜನರಲ್ ಆಗಿ ಹಾಲಿನಲ್ಲಿ ನಾವು ಕತ್ತೆ ಹಾಲಿನ ಪುಡಿಯನ್ನ ಮಾಡೋದ್ರಿಂದ ಮಾತ್ರ ಒಂದು ಒಳ್ಳೆ ಮೌಲ್ಯವರ್ಧಿತ ಪದಾರ್ಥ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮೌಲ್ಯವರ್ಧನೆ ಪದಾರ್ಥವನ್ನು ಮಾಡಲಿಕ್ಕೆ ಈ ಸ್ಪ್ರೇ ಡ್ರೈಯರ್ ಅಂತ ನಾನು ನಿಮಗೆ ಹೇಳಿದೆ. ಈ ಸ್ಪ್ರೇ ಡ್ರೈಯರ್ ತಂತ್ರಜ್ಞಾನ ತುಂಬಾ ಬಹುಮುಖ್ಯವಾಗಿದೆ. ಈ ಸ್ಪ್ರೇ ಡ್ರೈಯರ್ ತಂತ್ರಜ್ಞಾನ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ಇದನ್ನ ಎಷ್ಟು ಇನ್ವೆಸ್ಟ್ಮೆಂಟ್ ಅದಕ್ಕೆ ಈ ಒಂದು ಮಷಿನ್ ಪರ್ಚೇಸ್ ಮಾಡ್ಲಿಕ್ಕೆ ನಮಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ, ಜನರಲ್ ಆಗಿ ನಮ್ಮ ಕೆಪಾಸಿಟಿ ಅನುಗುಣವಾಗಿ ಇದಾವೆ ಸರ್. ಮಾರ್ಕೆಟ್ ಅಲ್ಲಿ 5 ಲಕ್ಷದಿಂದ 7 ಲಕ್ಷದವರೆಗೂ ಇದಾವೆ ಮಷಿನರಿ. ಅಥವಾ ನೀವು ಇನ್ನೂ ಹೆಚ್ಚಿಗೆ ಕ್ವಾಂಟಿಟಿ ನಾನು ಮಾಡ್ತೀನಪ್ಪ ಇದ್ರ ಜೊತೆಗೆ ಕತ್ತೆ ಹಾಲಿನ ಜೊತೆಗೆ ಬೇರೆ ಬಿಸ್ನೆಸ್ ಮಾಡ್ತೀನಿ ಇದೇ ಒಂದು ಮಷಿನ್ ಇಟ್ಕೊಂಡು ಅನ್ನೋದಾದ್ರೂ ಕೂಡ ಅವರು 10 ಲಕ್ಷ ಲಕ್ಷ 15 ಲಕ್ಷ ರೂಪಾಯಿ ತನಕ

0: ಮಷಿನ್ ಚೆನ್ನಾಗಿರುತ್ತೆ ಅಂದ್ರೆ ಕೆಪಾಸಿಟಿ ನಮಗೆ ಒಂದು ತಾಸಿಗೆ ಎಷ್ಟು ಕೆಜಿ ಪೌಡರ್ ಪಡಿಬಹುದು ಅದರ ಅನುಗುಣವಾಗಿ ನಾವು ಮಷಿನರಿನ ಸಜೆಸ್ಟ್ ಮಾಡ್ತೀವಿ. ಏನಂದ್ರೆ ಈಗ ಇದಕ್ಕೆ ಸ್ಪ್ರೇ ಡ್ರೈಯರ್ ಅನ್ನೋದು ತುಂಬಾ ಬಹುಮುಖ್ಯವಾಗಿರತಕ್ಕಂತ ಸಾಧನ ಇದು. ಇದನ್ನ ಯಾವ ರೀತಿ ಬಳಸಬಹುದು, ಯಾವ ರೀತಿ ಮಾಡಬೇಕು, ಕ್ಲೀನಿಂಗ್ ಹೆಂಗೆ, ಹಾಲನ್ನ ಎಲ್ಲಿ ಇಡಬೇಕು, ಯಾವ ರೀತಿ ಸ್ಪ್ರೇ ಆಗುತ್ತೆ, ಸ್ಪ್ರೇ ಆಗಿರತಕ್ಕಂಥ ಚೇಂಬರ್ ನಲ್ಲಿ ಯಾವ ರೀತಿ ಅದು ಡ್ರೈ ಆಗುತ್ತೆ ಅಂತ ಮಾಹಿತಿ ಕೊಡ್ತೀವಿ ಅವರಿಗೆ. ಅದು ಒಣಗಿದ ಮೇಲೆ ಯಾವ ರೀತಿ ಹಾಲಿನ ಪುಡಿಯನ್ನ ಬೇರ್ಪಡಿಸಬೇಕು ಆ ಮಷಿನ್ ನಲ್ಲಿ, ಯಾವ ರೀತಿ ಅದನ್ನ ಹೊರಗೆ ತೆಗಿಬೇಕು, ಮತ್ತೆ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ತುಂಬಾ ಇಂಪಾರ್ಟೆಂಟ್ ಸರ್, ಯಾಕಂದ್ರೆ ಹಾಲಿನ ಪುಡಿ ಏನಾಗುತ್ತೆ, ಕೆಲವೊಮ್ಮೆ ಮಾಯಿಶ್ಚರ್ ಈ ಕ್ಲೈಮೇಟಿಕ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಶೀತ ಪ್ರದೇಶದಲ್ಲಿ ಹಾಲಿನ ಪುಡಿ ಮಾಡಿದ ಮೇಲೆ ಅದನ್ನ ಹೊರಗೆ ತೆಗೆದ ಮೇಲೆ ಇಮಿಡಿಯೇಟ್ ಉಂಡೆ ಉಂಡೆ ಆಗ್ಬಿಡುತ್ತೆ, ಗಟ್ಟಿ ಆಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಕೆಲವೊಂದು ಪ್ಯಾಕಿಂಗ್ ತಂತ್ರಜ್ಞಾನಗಳು ಕೂಡ ಇದಾವೆ, ಅವುಗಳನ್ನ ತಮಗೆ ತಿಳಿಸ್ತೀವಿ. ಅದೇ ರೀತಿ ಪ್ಯಾಕಿಂಗ್ ಮಾಡೋದ್ರಿಂದ ನಿಮ್ಮ ಹಾಲಿನ ಪುಡಿ 6 ತಿಂಗಳಿಂದ 1 ವರ್ಷದವರೆಗೂ ಹಾಲಿನ ಪುಡಿ ಹಾಗೆ ಒಣಗಿದ ರೀತಿಯಲ್ಲೇ ಇರುತ್ತೆ ಅಂತ ಹೇಳ್ತಾ ಇದನ್ನ ಇದಕ್ಕೆ ತಂತ್ರಜ್ಞಾನ ಮಾಹಿತಿಯನ್ನು ಕೂಡ ನಾನು ಕಲ್ಪಿಸ್ತೀನಿ ನಿಮಗೆ. ಯಾರಾದರೂ ಇಂಟ್ರೆಸ್ಟೆಡ್ ರೈತರು ಇದರ ಬಗ್ಗೆ ಮಾಹಿತಿ ಇದ್ರೆ ಇನ್ನ ಹೆಚ್ಚಿನ ಮಾಹಿತಿಗೆ ಯಾವಾಗಾದ್ರೂ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಅಂತ ಹೇಳ್ತಾ.
1: ಈಗ ಒಟ್ಟಾರೆಯಾಗಿ ಕತ್ತೆ ಫಾರ್ಮ್ ಆಗಿರ್ಲಿ ಅಥವಾ ಕತ್ತೆ ಒಂದು ಸಾಕಾಣಿಕೆ ಆಗಿರ್ಲಿ, ಇದರ ಒಂದೇನು ಹಾಲಿಂದ ಬರ್ತಕ್ಕಂತ ಒಂದು ಮೌಲ್ಯವರ್ಧನೆ ಮಾಡೋದ್ರಿಂದ ಆಗಿರ್ಲಿ, ಜೊತೆಗೆ ಇದರ ಒಂದು ಉಪಯೋಗ ಮತ್ತೆ ಆರೋಗ್ಯಕ್ಕೆ ಲಾಭದಾಯಕ ಆಗಿರ್ತಕ್ಕಂತ ಬಗ್ಗೆ ಆಗಿರ್ಲಿ, ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
0: ಎಲ್ಲಾ ರೈತ ಬಾಂಧವರಿಗೆ ನಾನು ಹೇಳೋದು ಇಷ್ಟೇ, ಈ ಕತ್ತೆ ಇತ್ತೀಚೆಗೆ ನಾವು ಇದು ಒಂದು ತುಂಬಾ ಹಿಂದುಳಿದಿರತಕ್ಕಂಥ ಪ್ರಾಣಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕತ್ತೆ ಸಾಕೋದಂದ್ರೆ ಜನ ವೈಜ್ಞಾನಿಕವಾಗಿ ಸ್ವಲ್ಪ ಊರಲ್ಲಿ ವಿಲೇಜ್ ಅಲ್ಲಿ ಯಾರಾದ್ರೂ ಕತ್ತೆ ಸಾಕ್ತಾ ಇದ್ದಾನೆ ಅಂದ್ರೆ ಅವನು ಅವನಿಗೆ ಕೀಳಿರ್ಮೆಯಿಂದಾನೆ ನೋಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಏನ್ ಮಾಡ್ತಾ ಇದಾರೆ, ಈ ಹಸು ಸಾಕ್ತಿದ್ದಾರೆ, ಕುರಿ ಸಾಕ್ತಿದ್ದಾರೆ, ಮೇಕೆ ಸಾಕ್ತಿದ್ದಾರೆ, ಬಟ್ ಆದ್ರೆ ಕತ್ತೆ ಸಾಕ್ಲಿಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ. ಬಟ್ ಇದರಲ್ಲಿ ಇರ್ತಕ್ಕಂಥ ದುಡಿಮೆ ಏನಿದೆ ಅಲ್ಲ ಸರ್, ತುಂಬಾ ಲಾಭದಾಯಕವಾಗಿದೆ. ಯಾಕಪ್ಪ ಅಂದ್ರೆ 1 ಕೆಜಿ ಪೌಡರ್ಗೆ ನಾವು 1 ಲಕ್ಷ ರೂಪಾಯಿ ಆದಾಯ ಪಡಿತೇವೆ. ಯಾವುದೇ ಒಂದು ಪ್ರಾಣಿಯ ಸಾಕೋದ್ರಿಂದ, ಯಾವುದೇ ಒಂದು ಪ್ರಾಣಿಯ ಹಾಲಿನ ಸೇಲ್ ಮಾಡೋದ್ರಿಂದ ಇಷ್ಟು ಆದಾಯ ನಾವು ಯಾವತ್ತೂ ಪಡೆಯಕ್ಕಾಗಲ್ಲ. ಹಾಗಾಗಿ ಇದು ಸ್ವಲ್ಪ ನಿಮ್ಮ ಸೊಸೈಟಿಯಲ್ಲಿ ನಿಮಗೆ ಜನ ಏನು ಅಂತಾರೆ, ಅಂದೇ ಇದ್ರ ಬಗ್ಗೆ ಏನು ತಲೆಕೆಡಿಸ್ಕೊಳ್ಳಲ್ಲ ಅನ್ನೋರ್ ಬಗ್ಗೆ ತಲೆಕೆಡಿಸ್ಕೊಳ್ಳಲ್ಲ ಅಂದ್ರೆ ಓಕೆ, ಸ್ವಲ್ಪ ರೈತರು ತಮ್ಮ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ಖಂಡಿತವಾಗಿ ಇದು ಒಂದು ಒಳ್ಳೆ ಅಂದ್ರೆ ಬಿಸಿನೆಸ್ ಅಂತ ಅನ್ನಕ್ಕಾಗಲ್ಲ, ಒಂದು ನಿಮ್ಮ ಸ್ವ ಉದ್ಯೋಗ ಅಂತಾನು ಹೇಳ್ಬೋದು. ಮತ್ತು ಏನಂದ್ರೆ ಎಷ್ಟೋ ಬೇಬೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಇದು. ಯಾಕಂದ್ರೆ ಇವತ್ತಿನ ಫಾರ್ಮಸಿಟಿಕಲ್ ಎಲ್ಲ ಕೆಮಿಕಲ್ ಮೆಡಿಸಿನ್ಸ್ ಕೊಟ್ಬಿಟ್ಟು ಪಾಪುಗಳಿಗೆ ರಿಪ್ಲೇಸ್ ಮಾಡ್ತಿದ್ದಾರೆ, ಬಟ್ ಅವು ಎಲ್ಲ ತಾತ್ಕಾಲಿಕ. ಇದು ನಮಗೊಂದು ಏನೋ ಉದ್ಯೋಗದ ಜೊತೆಗೆ ಒಂದು ಸಮಾಜದ ಸೇವೆ ಅಂತಾನು ಅನ್ಕೋಬಹುದು. ಹಾಗಾಗಿ ಕೆಲವೊಬ್ಬರು ರೈತರು ತುಂಬಾ ಇಂಟ್ರೆಸ್ಟ್ ಪಟ್ಟು ಕತ್ತೆಗಳನ್ನ ಸಾಕ್ತಾ ಇದಾರೆ. ಕೆಲವೊಂದು ಕತ್ತೆಗಳು ಇದ್ವು, ಅವುಗಳ ಜೊತೆಗೆ ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕತ್ತೆಗಳನ್ನ ಖರೀದಿ ಮಾಡಿ ಹೆಚ್ಚಿನ ಆದಾಯವನ್ನು ಕೂಡ ಪಡಿತಾ ಇದಾರೆ. ಹಾಗಾಗಿ ಯಾವೊಬ್ಬ ರೈತರು ಇದರ ಬಗ್ಗೆ ಕೀಳಿರಿಮೆಯನ್ನು ಪಡೆಯುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿನ ಅನಿಸ್ಬೋದು, ಬಟ್ ಅವ್ರಿಗೆ ಮುಂದೆ ನಿಮ್ಮ ಬಿಸಿನೆಸ್ ನಿಮ್ದು ಡೆವಲಪ್ಮೆಂಟ್ ನೋಡಿ ಅವ್ರಿಗೂ ಇನ್ನಿತರ ರೈತರಿಗೂ ಕೂಡ ಅದು ಅವರು ಪರ್ಚೇಸ್ ಮಾಡಿ ನಾನು ಸಾಕ್ತೀನಿ ಅನ್ನೋ ಒಂದು ಕಲ್ಪನೆ ಹುಟ್ಟಿ ಅವರು ಕೂಡ ಮುಂದ್ ಬರ್ಬೋದು ಅಂತ ಹೇಳ್ತಾ. ಇದು ತುಂಬಾ ಸ್ವಉದ್ಯೋಗಕ್ಕೆ ಆಗಿರ್ಬೋದು ಅಥವಾ ನಮ್ಮ ಒಂದು ಆದಾಯಕ್ಕಾಗಿ ಇರ್ಬೋದು ತುಂಬಾ ಬಹುಮುಖ್ಯವಾಗಿ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತಾ. ಏನಾದ್ರೂ ಮೌಲ್ಯವರ್ಧನೆ ಬಗ್ಗೆ ಆಯ್ತು, ಈ ಹಾಲನ್ನ ಫ್ರೆಶ್ ಹಾಲನ್ನ ಯಾವ ರೀತಿ ಮಾರ್ಕೆಟಿಂಗ್ ಮಾಡಬಹುದು ಅದು ಕೂಡ ಮಾಹಿತಿ ಕೊಡ್ಬೋದು. ಮತ್ತು ಮೇನ್ ಆಗಿ ನಾವು ಮೌಲ್ಯವರ್ಧನೆ ಫ್ರೆಶ್ ಮಾರ್ಕೆಟಿಂಗ್ ನಿಮ್ಗೆ ಕಷ್ಟ ಆಗುತ್ತಂದ್ರೆ ನಾವು ಮೌಲ್ಯವರ್ಧನೆ ಮಾಡಿ ಈಸಿಯಾಗಿ ಅದನ್ನ ಬೇರೆ ಬೇರೆ ಕಂಟ್ರೀಸ್ಗೆ ನಾವು ಸೇಲ್ ಮಾಡಬಹುದು. ಹಾಗಾಗಿ ಒಳ್ಳೆ ಒಂದು ಅವಕಾಶ ಇದೆ. ಯಾರು ಇಂಟ್ರೆಸ್ಟೆಡ್ ರೈತರು ಇದನ್ನ ಜನರಲ್ ಆಗಿ ಇದನ್ನ ತಗೊಂತಾರೆ ಸರ್. ಈ ಗುಜರಾತ್ ಆ ಕಡೆ ಎಲ್ಲ ನೋಡ್ಬೇಕು, ಒಂಟೆಗಳನ್ನೇ ಸಾಕ್ತಾ ಇದಾರೆ. ನಾವು ಕತ್ತೆ ಸಾಕೋದ್ರಲ್ಲಿ ಏನ್ ತಪ್ಪೇನಿಲ್ಲ, ಯಾಕಂದ್ರೆ ಈಗ ಮಂಡ್ಯ ಆ ಭಾಗದಲ್ಲಿ ಯಾರಾದ್ರೂ ಫ್ರೀ ಇದ್ದ ರೈತರು ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಬನ್ನಿ, ಅವ್ರ ಫಾರಂ ಹೆಂಗ್ ಇಟ್ಕೊಂಡಿದ್ದಾರೆ, ಯಾವ ರೀತಿ ಇದೊಂದು ಬಿಸಿನೆಸ್ ಅಂತಾನು ಅನ್ಕೊಂಡಿಲ್ಲ ಅವ್ರು, ಏನಿಲ್ಲ, ಅದು ಒಂದು ಸಂಪ್ರದಾಯ ಅನ್ಕೊಂಡು ಸಾಕ್ತಾ ಇದಾರೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕಮೆಂಟ್ಸ್ ಬಂದ್ರೆ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಒಳ್ಳೆ ಅವ್ರದ್ದೇನು ಸಾಕಾಣಿಕೆ ಒಂದು ಅಂಗ ಅಷ್ಟೇ ಇದು. ಸೊ ಹಾಗಾಗಿ ಈ ಕತ್ತೆ ಹಾಲಿನ ಒಂದು ಪ್ರಯೋಜನ ತುಂಬಾ ಇರೋದ್ರಿಂದ ಅವುಗಳ ಒಂದು ಮೌಲ್ಯವರ್ಧನೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಹಾಗೂ ಈಗ ಆಲ್ರೆಡಿ ಕತ್ತೆಯನ್ನ ಸಾಕಾಣಿಕೆ ಮಾಡುವಂತ ರೈತರಿಗೆ ಕೂಡ ಈ ನನ್ನ ಒಂದು ಸಂದೇಶ, ಹಾಲನ್ನು ಮಾರುವ ಬದಲು ನೀವು ಹಾಲಿನ ಜೊತೆಗೆ ಉಳಿದಿರ್ತಕ್ಕಂಥ ಹಾಲನ್ನು ಕೂಡ ಮೌಲ್ಯವರ್ಧನೆ ಮಾಡಿ ಶೇಖರಣೆ ಮಾಡಿ ಅದನ್ನು ಮಾರೋದ್ರಿಂದ ನಿಮ್ಮ ಆದಾಯದಲ್ಲಿ ಇನ್ನೂ ಹೆಚ್ಚಿನ ಆದಾಯನ ಪಡಿಬಹುದು ಅಂತ ಹೇಳ್ತಾ.
1: ಈಗ ನೀವು ಕತ್ತೆ ಹಾಲಿನ ಮಹತ್ವ ಹೇಳಿದ್ರಿ, ಇದರ ಉಪಯೋಗ ಹೇಳಿದ್ರಿ, ಕತ್ತೆ ಹೆಂಗೆ ಸಾಕ್ಬೇಕು ಸಾಕ್ತಾ ಇದಾರೆ ಅಂತ ಎಲ್ಲ ಹೇಳಿದ್ರಿ ಸರ್. ಈಗ ಮನುಷ್ಯರಿಗೆ ಇದರ ಒಂದು ಪ್ರಮಾಣ, ಕತ್ತೆ ಹಾಲಿನ ಪ್ರಮಾಣ, ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವರು ತನಕನು ಇದನ್ನು ಉಪಯೋಗಿಸಬಹುದು ಅಲ್ವಾ? ಈಗ ಇದರ ಒಂದು ಇದಕ್ಕೆ ಬಂದ್ರೆ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಥವಾ ಹೆಂಗೆ ಏನಂತ ಹೇಳ್ಬೋದಾ ಸರ್?
0: ಸೊ ಇದು ಏನಂದ್ರೆ ಜನರಲಿ ಇನ್ಫ್ಯಾಂಟ್ಸಿಗೆ ಸರ್, ಇದು ಶಿಶುಗಳಿಗೆ ನಾವು ಪ್ರಿಫರ್ ಮಾಡೋದು ಇದನ್ನ, ಯಾಕಂದ್ರೆ ಅವರ ಒಂದು ಅದರ ಸಾಲಿಡ್ ಫುಡ್ ಏನು ತಿನ್ನಲ್ಲ.

0: ಟೈಮ್ನಲ್ಲಿ. ಹಾಗಾಗಿ ಜನರಲ್ ಆಗಿ ನಾವು ಇನ್ಫ್ಯಾಂಟ್ಸ್ ಬೇಬೀಸ್ಗೆ ಇದನ್ನ ಪ್ರಿಫರ್ ಮಾಡೋದು. ಹಾಗಾಗಿ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅದು ಒಂದು ಕತ್ತೆ ನಮಗೆ ಸರಿಸುಮಾರು ಏನು ಹಸು ಹಾಲು ಕೊಡುತ್ತಲ್ಲ ಅಷ್ಟು ಕೊಡಂಗಿಲ್ಲ, ಖಂಡಿತವಾಗಿಯೂ ಅದರ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ಅದರಲ್ಲಿರ್ತಕ್ಕಂತ ಪೋಷಕಾಂಶಗಳು ಈ ತಾಯಿಯ ಎದೆ ಹಾಲಿಗೆ ಸರಿಸಮಾನವಾಗಿರತಕ್ಕಂತ ಆಗಿ ಹಾಗಾಗಿ ನಾವೇನ್ ಮಾಡ್ತೀವಿ ಓನ್ಲಿ ಶಿಶುಗಳಿಗೆ ಪ್ರಿಫರ್ ಮಾಡ್ತೀವಿ. ಈ ಒಂದು ಬೇಬಿ ನಾವು ಜನರಲ್ ಆಗಿ ಏನೊಂದು ಸ್ಮಾಲ್ ಬಾಟಲ್ ಕುಡಿಯುತ್ತಲ್ಲ, ಒಂದು ಜಸ್ಟ್ 200 ml ಅನ್ಕೊಳ್ಳಿ, 200 ml ನಾವು ಜಸ್ಟ್ ಅದು ವಾಟರ್ ಪೌಡರ್ ರೇಷಿಯೋ ಇರುತ್ತೆ, ಅದನ್ನ ಯೂಸ್ ಮಾಡುವಾಗ ಅದಕ್ಕೆ ಕಂಡೀಷನ್ಸ್ ಇರುತ್ತೆ. ಸೊ ಆ ಕಂಡೀಷನ್ ಯೂಸ್ ಮಾಡಿಬಿಟ್ಟು ಶಿಶುಗಳಿಗೆ ಪ್ರಿಫರ್ ಮಾಡೋದ್ರಿಂದ ಖಂಡಿತವಾಗಿಯೂ ಎದೆ ಹಾಲು ಬರದಿರತಕ್ಕಂತಹ ತಾಯಂದ್ರು ಕೂಡ ಈ ಒಂದು ಕತ್ತೆ ಹಾಲಿನ ಪುಡಿಯನ್ನ ಹಾಲಾಗಿ ಮಾಡಿ ಮತ್ತೆ ಶಿಶುಗಳಿಗೆ ಕೊಡಬಹುದು ಅಂತ ಹೇಳ್ತಾ, ಇದು ಒಂದು ತುಂಬಾ ಬಹುಮುಖ್ಯವಾಗಿ ಏನಂದ್ರೆ ಪ್ರಯೋಜನಕಾರಿ ಇರತಕ್ಕಂತ ಹಾಲು.
1: ಒಳ್ಳೆಯದು ಡಾಕ್ಟರ್ ಪ್ರಮೋದ್ ಗೌಡ ಅವರೇ, ಇದುವರೆಗೆ ತಾವು ಕತ್ತೆ ಹಾಲಿನ ಮಹತ್ವ, ಇದರ ಉಪಯೋಗ, ಆರೋಗ್ಯಕ್ಕೆ ಯಾವ ರೀತಿಯಿಂದ ಇದು ಲಾಭದಾಯಕವಾಗಿದೆ, ಸಾಕಾಣಿಕೆ ಮಾಡಬೇಕು ಹೆಂಗೆ, ಯಾವ ರೀತಿ ನಿರ್ವಹಣೆ ಮಾಡಬೇಕು, ತರಬೇತಿ ಎಲ್ಲಿ ಏನ್ ಕತೆ ಅಂತ ತುಂಬಾ ಒಂದು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ ತಾವು ಪ್ರೇರಣೆಯಾಗಿ ಇದನ್ನ ತಗೊಳ್ಳಿ, ಇದನ್ನ ಒಂದು ಉದ್ಯಮವಾಗಿ ತಗೊಳ್ಳಿ, ಇದನ್ನ ಒಂದು ಉದ್ಯೋಗವಾಗಿ ತಗೊಳ್ಳಿ ಅಂತೇಳಿ ತಾವು ಈ ಮೂಲಕ ತಿಳಿಸಿಕೊಟ್ಟಿದ್ದೀರಾ. ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕಿಸೋಕೆ ಯಾವುದೇ ಒಂದು ಸಂಶಯ ಇಲ್ಲ, ಸಂದೇಹ ಇಲ್ಲ ಅಂತ ಹೇಳ್ತಾ ಇದುವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಎಲ್ಲಾ ರೈತ ಬಾಂಧವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, 7829271724 7829201724. ಧನ್ಯವಾದಗಳು.
2: ರೈತ ಬಾಂಧವರೇ, ಕತ್ತೆ ಹಾಲಿನ ಮಹತ್ವ, ಉಪಯೋಗ ಮತ್ತು ಮೌಲ್ಯವರ್ಧನೆ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಸಹಾಯಕ ಪ್ರಾಧ್ಯಾಪಕರಾದ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರ ಪ್ರಮೋದಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇದೀಗ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಇವರಿಂದ ಮಾಹಿತಿ ಕೇಳೋಣ, ಬನ್ನಿ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆ್ಯಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನು ರೈತರಿಗೆ KKisan ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ KKisan ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ 1 ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ KKisan ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ

ಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲ ಓ ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಓ ಫಾರ್ಮ್ಗಳನ್ನು ಪರವಾನಿಗೆಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಷಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನು ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.

ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಒಳಸುರಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ, ಮುಂಗಾರು 2023 ಕುರಿತು, ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಬಳಿಕ ಪರಿಸರ ಗೀತೆ ಮೂಡಿಬಂತು. ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

ಸಂಜೆ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, ರಾತ್ರಿ 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, 9:30ಕ್ಕೆ ಯಕ್ಷಗಾನ, ಇಂದಿನ ಪ್ರಸಂಗ ಕರ್ಣಭೇದನ. ಇದರ ಮುಂದುವರೆದ ಭಾಗವನ್ನ ಈ ರಾತ್ರಿ 9:30ಕ್ಕೆ ಆಲಿಸಬಹುದು. ರಾತ್ರಿ 10 ಗಂಟೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಕಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
1: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.
0: ಬೊಮ್ಮಕೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು ಆಗದು ಎಂದು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ. ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ದಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನಿಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕಾರ್ಯಕ್ರಮಗಳನ್ನ ಕೇಳ್ತಾ ಸಂದೇಶಗಳು ಬಂದಿದೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಮೋದ್ ಗೌಡ ಅವರು ಕತ್ತೆ ಹಾಲಿನ ಮಹತ್ವ ಕುರಿತು ಪ್ರಯೋಜನ ಅದ್ರ ಬಗ್ಗೆ ಮೌಲ್ಯವರ್ಧನೆ ಕತ್ತೆ ಹಾಲು ಹಸು ಎಮ್ಮೆ ಕುರಿ ಮೇಕೆಗಿಂತಲೂ ಹೆಚ್ಚು ಉಪಯುಕ್ತ ಅದರಲ್ಲಿ ವಿಟಮಿನ್ ಪೋಷಕಾಂಶ ತಾಯಿಯ ಹಾಲಿಗೆ ಸರಿ ಹೊಂದುವ ಎಲ್ಲ ಅಂಶಗಳಿವೆ ಎಂಬುದಾಗಿ ಚೆನ್ನಾಗಿ ತಿಳಿಸಿದರು. ನಾವು ಕತ್ತೆ ಎಂದರೆ ಬರೀ ಭಾರ ಹೊರುವ ಪ್ರಾಣಿ ಅಂತ ಅಷ್ಟೇ ಗೊತ್ತಿತ್ತು. ಇಷ್ಟೆಲ್ಲ ಮಾಹಿತಿ ತಿಳಿಸಿದ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅಂಪಣ್ಣವರು ಕಳೆದ 7ನೇ ತಾರೀಕು ಈ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಆಗ ಕೂಡ ನಾನು ಕೇಳಿದ್ದೆ ಕೃಷಿ ರಂಗದಲ್ಲಿ ಪಶುವೈದ್ಯರಾದ ಪ್ರಮೋದ್ ಗೌಡ ಅವರು ಇದ್ರ ಬಗ್ಗೆ ಚೆನ್ನಾಗಿ ಮಾಹಿತಿಯನ್ನ ನೀಡಿದ್ರು. ಪುನಃ ಪ್ರಸಾರಕ್ಕಾಗಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ರಮೇಶ್ ಟೈಲರ್ಸ್ ಮನೆ ಭದ್ರಾವತಿ ನಿಲಯದಿಂದ ಮಧ್ಯಾಹ್ನದಿಂದ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಹಾಗೂ ಕನ್ನಡ ಹಾಡುಗಳು ಚೆನ್ನಾಗಿತ್ತು ಅಂತ ತಿಳಿಸಿದ್ದಾರೆ. ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಉತ್ತಮವಾದ ಹಾಡುಗಳು ಪ್ರಸಾರಕ್ಕಾಗಿ ಧನ್ಯವಾದಗಳು ತಮಗೆ ಅಂತ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಇದೀಗ ಕನ್ನಡ ಗೀತೆಗಳೊಂದಿಗೆ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡೋಣ. ಕೇಳುಗರೆ, ನಿಮಗಾಗಿ ಅಕ್ಷರಗಳನ್ನು ನಾನೀಗ ಮೊದಲನೆಯ ಪದಕ್ಕಾಗಿ ಅಕ್ಷರಗಳು ಈಗಿದೆ. ಮೊದಲನೆಯ ಅಕ್ಷರ ಗಾಕಿಳೀಗ, ಮೊದಲನೆಯ ಅಕ್ಷರ ಗಾಕಿಳೀಗ, ಎರಡನೆಯ ಅಕ್ಷರ ಯಾರ ಲಾವ ಬರತ್ತಲ್ಲ ಅದು ಮೊದಲನೆಯ ಅಕ್ಷರ, ಎರಡನೆಯ ಇಲ್ಲಿ ನಮ್ಮ ಪದಕ್ಕಾಗಿ ಎರಡನೆಯ ಅಕ್ಷರವನ್ನ ಯಾ ಉಪಯೋಗಿಸ್ಕೊಳ್ಳೋಣ. ಮೊದಲನೆಯ ಅಕ್ಷರ ಗಾಕಿಳೀಗ, ಎರಡನೆಯ ಅಕ್ಷರ ಯಾ, ಮೂರನೆಯ ಅಕ್ಷರ ನ, ಮೂರನೆಯ ಅಕ್ಷರ ನ, ನಾಲ್ಕನೆಯ ಅಕ್ಷರ ಕ್ಷ, ಕಾಗೆ ಶಾವತ್ತು ಕ್ಷ. ಮೊದಲನೆಯ ಅಕ್ಷರ ಗ, ಎರಡನೆಯ ಅಕ್ಷರ ಯ, ಮೂರನೆಯ ಅಕ್ಷರ ನ, ನಾಲ್ಕನೆಯ ಅಕ್ಷರ ಕ್ಷ. ಈ ನಾಲ್ಕು ಅಕ್ಷರಗಳನ್ನ ಸೇರಿಸಿದಾಗ ಅರ್ಥಪೂರ್ಣವಾದ ಒಂದು ಪದ ರಚನೆಯಾಗತ್ತೆ. ಅದು ಯಾವ ಪದವನ್ನ ನೀವು ರಚನೆ ಮಾಡಿದ್ರಿ? ಯಾಕಂದ್ರೆ ಅಕ್ಷರಗಳಿಂದ ಬಹಳಷ್ಟು ಪದಗಳು ರಚನೆ ಆಗತ್ತೆ. ನಾವು ಜೋಡಿಸಿದಾಗ ಮೂರು ಅಕ್ಷರಗಳಿಂದ ಒಂದು ಪದ ರಚನೆ ಮಾಡಬಹುದು ಇದರಲ್ಲೇನೆ. ಹಾಗಾಗಿ ಈ ನಾಲ್ಕು ಅಕ್ಷರಗಳನ್ನು ಜೋಡಿಸಿದಾಗ ನಾನು ಕೊಟ್ಟಂತಹ ಪದ ರಚನೆ ಆಯ್ತಾ? ಅದು ಬಿಟ್ಟು ಇನ್ನೂ ನಿಮಗೆ ಬಂದಂತಹ ಪದವನ್ನು ನೀವು ರಚನೆ ಮಾಡಿದ್ರೆ ಇನ್ನೂ ಖುಷಿಯಾಗತ್ತೆ. ಓ, ಹೀಗೂ ಪದಗಳನ್ನು ರಚನೆ ಮಾಡ್ಬೋದು, ಈ ಅಕ್ಷರಗಳಿಂದ ಎರಡು ಮೂರು ಪದಗಳ ರಚನೆ ಆಯಿತು ಅಂತಲೂ ಖುಷಿ ಪಡೋಣ. ಆದರೆ ನಾನು ಕೊಟ್ಟಂತಹ ಅಕ್ಷರಗಳಿಂದ ನೀವು ಯಾವ ಪದವನ್ನು ರಚನೆ ಮಾಡಿದ್ರಿ ಅನ್ನೋ ಕುತೂಹಲ ನನಗಿರುತ್ತೆ. ಜೊತೆಯಲ್ಲಿ ಗೀತೆಗಳನ್ನು ಕೂಡ ಕೇಳೋಣ. ನೀವು ಪದ ರಚನೆ ಮಾಡಿ 9481527200 ಕಳುಹಿಸ್ತಾ ಇರಿ. ಕೇಳಿದ್ರೆ ಬನ್ನಿ, ಗೀತೆಯ ನಂತರದಲ್ಲಿ ಯಾವ ಪದ ರಚನೆ ಆಯಿತು ಅಂತ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ನೋಡ್ತೇನೆ.

ಪ್ರೇಮ ನಿತ್ಯಗಳ ಮಾಡುವರಾಗಿ ರಾಮನಾಮವ ಜಪಿಸುವರಾಗಿ ಪುರಂದರ ವಿಠಲನ ದೇವಿತರಾಗಿ ರಾಮನಾಮವ ಜಪಿಸುವರಾಗಿ ಪುರಂದರ ವಿಠಲನ ದೇವಿ

ಚಿತ್ರಗೀತೆಗಳ ಮಧ್ಯದಲ್ಲಿ ನಿಮಗಾಗಿ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡುವಂತಹ ಕಾರ್ಯಕ್ರಮ ಇದು. ಯಾವ ಪದ ರಚನೆ ಮಾಡೋದು ಅನ್ನೋದಕ್ಕಾಗಿ ನೀವು ಅಕ್ಷರಗಳನ್ನು ಜೋಡಿಸಿ ಕಳುಹಿಸಿದಂತಹ ಪದ ಸರಿಯಾಗಿ ಇದೆ. ಇನ್ನು ಈಗ ಕೂಡ ನಾನು ಕಾರ್ಯಕ್ರಮಕ್ಕೆ ಜಾಯ್ನ್ ಆದೆ, ನನಗೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ, ನೀವು ಅಕ್ಷರಗಳನ್ನು ಮತ್ತೊಮ್ಮೆ ಹೇಳಿ ಅಂತ ಕೇಳಿದ್ದೀರಾ ಅಲ್ವಾ. ಅವ್ರಿಗಾಗಿ ಮೊದಲನೆಯ ಅಕ್ಷರ ಗ, ಎರಡನೆಯ ಅಕ್ಷರ ಯ, ಮೂರನೆಯ ಅಕ್ಷರ ನ, ನಾಲ್ಕನೆಯ ಅಕ್ಷರ ಕ್ಷ. ಈ ನಾಲ್ಕು ಅಕ್ಷರಗಳನ್ನು ಸೇರಿಸಿದಾಗ ಯಾವುದಾದ್ರೂ ಯಾವ ಪದ ರಚನೆ ಆಯಿತು ಅನ್ನೋದು ಕುತೂಹಲ. ಸಂದೇಶಗಳನ್ನು ಕಳಿಸೋದಕ್ಕೆ ನಮ್ಮ ಭದ್ರಾವತಿಯ ವಾಟ್ಸಪ್ ಸಂಖ್ಯೆ 9484157206 ಗೊತ್ತೇ ಇದೆ. ಕಾರ್ಯಕ್ರಮಕ್ಕೆ ಪದವನ್ನು ರಚನೆ ಮಾಡಿ ಕಳಿಸ್ತಾ ಇರಿ. ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ನಾನು ನೋಡ್ತೇನೆ.

0: ಗುಮ್ಮನ ಕರೆಯದಿದೆ.
1: ನಿಮ್ಮೆಲ್ಲರ ಸಂದೇಶಗಳನ್ನು ನೋಡೋದಾ, ಯಾರೆಲ್ಲ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡಿದ್ರಿ ಅಂತ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನು, ಅಂದರೆ ನಾನು ಜೋಡಿಸ್ದಾಗ ಬಂದಂಥ ಪದ ಹೌದು, ಸರಿಯಾಗೇ ಇದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು ಮೇಡಮ್, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಇದು ಸರಿನಾ ಅಂತಿದ್ದಾರೆ, ಸರಿಯಾಗೇ ಇದೆ ಅಂತ ಹೇಳೋಣ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ ಸರಿಯಾಗಿದೆ ಉತ್ತರ. ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮಂಜುನಾಥ್ ಕೆ ಮರಬನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ, ಹಾಗಾಗಿ ನಿಮ್ಮ ಹೆಸರು ಮತ್ತು ಊರುಗಳನ್ನು ನಾನು ಹೇಳ್ತಾ ಸಾಕ್ತಾ ಇದ್ದೇನೆ. ರವಿಕುಮಾರ್ ಎಂ ಎಚ್ ಮೇಟಿಕುರ್ಕಿ ಸರಿಯಾಗೇ ಇದೆ ಉತ್ತರ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ನನ್ನ ಉತ್ತರ ಇದಾಗಿದೆ ಅಂತ ಇದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಶಿವಮೊಗ್ಗ ಓಟಿ ರಸ್ತೆಯಿಂದ ಅವಿನಯ್ ಅವರು, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಒಂದನೇ ಕ್ರಾಸ್ ಚಿತ್ರದುರ್ಗದಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ, ಈಗ ಸಂಜೆ 5 ಗಂಟೆಗೆ ಪ್ರಸಾರವಾದ ಅಪರೂಪದ ಗೀತೆಗಳು ಬಹಳ ಇಷ್ಟ ಆಯಿತು, ಅದರಲ್ಲಿ ಎಲ್ಲೋ ನೀನು ನೋಡುತ್ತಾ ನಗುವೆ, ಎಲ್ಲೋ ನಾನು ಹಾಡುತ್ತಾ ಅಳುವೆ, ಈ ಹಾಡು ಕೇಳಿ ತುಂಬ ವರ್ಷಗಳೇ ಆಗಿತ್ತು, ಇದು ಭಾಗ್ಯಜ್ಯೋತಿ ಚಿತ್ರದ್ದು ಇರಬಹುದಾ ಮೇಡಮ್ ಅಂತ ಇದ್ದಾರೆ. ಯಾವ ಗೀತೆ ಅಂತ ಮತ್ತೊಮ್ಮೆ ಈಗ ನೆನಪಾಡೋದು ಆಯಿತು, ನೋಡೋಣ ನಂತರದಲ್ಲಿ ನಾನು ಹೇಳ್ತೇನೆ. ಕಾರ್ಯಕ್ರಮದ ಮಧ್ಯದಲ್ಲಿ ಯಾವ ಗೀತೆ ಅಂತ ಮತ್ತೊಮ್ಮೆ ನಾನು ನೋಡಿ ಹೇಳಬೇಕಾಗತ್ತೆ. ಹಾಗಾಗಿ ಇದು ಈಗ ಮರೆತಂತೆ ಆಗಿದೆ, ಬಹಳ ವರ್ಷಗಳಿಂದ ಈ ಚಿತ್ರವನ್ನು ನೋಡಿದ್ದೆ ನಾನು, ಈಗೊಂಥರ ಮರ್ತೋಗಿರ್ಬೋದೇನೋ ಅಂತ ಇದ್ದಾರೆ, ಜೊತೆನಲ್ಲಿ ಉತ್ತರವನ್ನು ಕಳಿಸಿದ್ದಾರೆ. ಹೌದು, ಈಗ ಏನು ಕಾರ್ಯಕ್ರಮಗಳನ್ನು ಈಗ ಗೀತೆಗಳು ಕೇಳ್ತಾ ಇದ್ದೀರಲ್ಲ, ಇದು ಈ ಥರ ಸಂದರ್ಭದಲ್ಲೇ ಅಪರೂಪಕ್ಕೆ ಕೇಳೋದಕ್ಕೋಸ್ಕರನೇ ಇರೋ ಗೀತೆಗಳು ಅಂತ ಹೇಳ್ಬೋದಾ? ಮಧ್ಯದಲ್ಲಿ ನಿಮಗೂ ನೆನಪಾಗೋದಿಲ್ಲ, ಪತ್ರಗಳನ್ನು ಬರೆದು ಈ ಥರ ಗೀತೆಗಳನ್ನು ಪ್ರಸಾರ ಮಾಡಿದರೆ ಲಭ್ಯ ಇದ್ರೆ ನಮ್ಮಲ್ಲಿ ಖಂಡಿತ ನಿಮಗಾಗಿ ಪ್ರಸಾರ ಆಗುತ್ತೆ ಅಲ್ವಾ? ರೂಪಾ ಹೆಚ್ಚು KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಮೇಡಮ್ ಹೆಸರು ಇರಲಿಲ್ಲ, ಬರೀ ವಿಷಯವನ್ನು ಮಾತ್ರ ಓದಿದ್ರಿ ಉತ್ತರ. ಇಲ್ಲಿಗೆ ಸಂದೇಶವನ್ನ ಕಳಿಸಿದ್ದೀರಾ, ನಾನು ಅಕ್ಷರಗಳನ್ನು ಕೊಟ್ಟಿದ್ದೇನೆ ಪದವನ್ನು ರಚನೆ ಮಾಡೋದಕ್ಕೆ. ದೀಕ್ಷಾ ಮೈಸೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಸರಿಯಾದ ಉತ್ತರ, ಮಹೇಶ್ ಹೊಸೂರಿನಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್, ಜಯಪುಟ್ಟಸ್ವಾಮಿ ಕೆನಡಾ ನಮಸ್ತೆ, ಸರಿಯಾದ ಉತ್ತರ ಹೇಳಿದ್ದೇನೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹೌದು, ಉತ್ತರ ಸರಿಯಾಗಿಯೇ ಇದೆ. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಸರಿಯಾಗಿಯೇ ಇದೆ. ಗುಮ್ಮನ ಕರೆಯದಿರೆ ಸೂಪರ್ ಸೂಪರ್ ಮೆಲೋಡಿ ಸಾಂಗ್, ಗೋವರ್ಧನ್ ಜಿ ಎಚ್ ಕುಲಗಟ್ಟೆ ಹೊನ್ನಾಳಿ ತಾಲೂಕಿನಿಂದ, ಹಾಡುಗಳು ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇದೆಯಂತೆ, ಉತ್ತರಗಳನ್ನು ಜೊತೆಯಲ್ಲಿ ಕಳಿಸ್ತಾ ಇದ್ದಾರೆ ಹಾಡು ಕೇಳುವಾಗ ಖುಷಿಯಿಂದ ಅದನ್ನು ಕೂಡ ಪ್ರಸ್ತುತ ಮಾಡ್ತಾ ಇದ್ದಾರೆ. ಕರ್ನಾಟಕದ ಪ್ರವಾಸಿ ಶಿವಮೊಗ್ಗ ಮೂಡಲವಿಟ್ಲಾಪುರ ಪದ್ಮ ಶ್ರೀಧರ ಪನ್ನಗ ಟಿ ಅನಂತಕುಮಾರ್ ಫ್ಯಾಮಿಲಿ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಗೌರಮ್ಮ ಹಾವೇರಿಯಿಂದ ಇವಾಗ ಬರ್ತಾ ಇದೆ ಅಂತ ಏನು ಕಾರ್ಯಕ್ರಮದ ಬಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೇಳಿದರೆ ಈಗ ನೀವು ರಚನೆ ಮಾಡಿದಂತಹ ಪದ ಯಾವುದಾಗಿತ್ತು ಹೇಳ, ಎಲ್ರಿಗೂ ಕ್ಯೂರಿಯಾಸಿಟಿ, ಹೌದಾ ನಾವು ರಚನೆ ಮಾಡಿದ ಪದ ಇದೇ ಆಗಿತ್ತ ಅಂತ. ಖಂಡಿತ ಎಲ್ಲರೂ ಸರಿಯಾಗಿ ಅಕ್ಷರಗಳನ್ನು ಜೋಡಿಸಿದ್ರಿ, ನೀವು ರಚನೆ ಮಾಡಿದಂತಹ ಪದ ಆಗಿತ್ತು ಯಕ್ಷಗಾನ. ಯಕ್ಷಗಾನ ಆಗಿತ್ತು, ಸರಿಯಾಗಿ ಇತ್ತು ಉತ್ತರ ಅಂತ ಹೇಳ್ತಾ ಯಾವ್ದೇಳಿ

ಯಾ ನ ಕ್ಷ ಆಗಿತ್ತು. ಫಾಸ್ಟ್ ಆಗಿ ಅಕ್ಷರಗಳನ್ನ ಕೊಟ್ರೆ ತಕ್ಷಣ ಜೋಡಿಸಿ ಬಿಡ್ತೀರಾ. ಹಾಗಾಗಿ ಈಗ ಮುಂದಿನ ಪದಕ್ಕಾಗಿ ಅಕ್ಷರಗಳು ಈಗಿದೆ. ಮೊದಲನೆಯ ಅಕ್ಷರ ಠ, ದೊಡ್ಡ ಠ. ಮೊದಲನೆಯ ಅಕ್ಷರ ಠ, ದೊಡ್ಡ ಠ. ಎರಡನೆಯ ಅಕ್ಷರ ವಿ, ಎರಡನೆಯ ಅಕ್ಷರ ವಿ. ಮೂರನೆಯ ಅಕ್ಷರ ರ, ಮೂರನೆಯ ಅಕ್ಷರ ರ. ನಾಲ್ಕನೆಯ ಅಕ್ಷರ ರಂ, ರಾಗೆ ಸೊನ್ನೆ ರಂ ನಾಲ್ಕನೆಯ ಅಕ್ಷರ. ಐದನೆಯ ಅಕ್ಷರ ಪು, ಐದನೆಯ ಅಕ್ಷರ ಪು. ಆರನೆಯ ಅಕ್ಷರ ದ, ಕಡೆಯ ಅಕ್ಷರ. ಏಳನೆಯ ಅಕ್ಷರ ಲ. ಮೊದಲನೆಯ ಅಕ್ಷರ ಠ, ಎರಡನೆಯ ಅಕ್ಷರ ವಿ, ಮೂರನೆಯ ಅಕ್ಷರ ರ, ನಾಲ್ಕನೆಯ ಅಕ್ಷರ ರಾಗೆ ಸೊನ್ನೆ ರಂ, ಐದನೆಯ ಅಕ್ಷರ ಪು, ಆರನೆಯ ಅಕ್ಷರ ದ, ಏಳನೆಯ ಅಕ್ಷರ ಲ. ಈ ಅಕ್ಷರಗಳನ್ನು ಜೋಡಿಸಿದಾಗ ಯಾವ ಪದ ರಚನೆ ಆಯಿತು? ಉತ್ತರಗಳು ಬರ್ತಾ ಇದೆ, ಸರಿಯಾಗೇ ಇದೆ ಉತ್ತರಗಳು. ನಾನು ಎರಡು ಗೀತೆಯನ್ನು ಪ್ರಸಾರ ಮಾಡಿ ನಂತರದಲ್ಲಿ ನಿಮ್ಮೆಲ್ಲರ ಹೆಸರುಗಳನ್ನು ಹೇಳ್ತಾ ಯಾವ ಪದ ರಚನೆ ಆಯಿತು ಅಂತ ನೋಡೋಣಂತೆ ಕೇಳಿದರೆ.

ಕೊಟ್ಟಂತಹ ಅಕ್ಷರಗಳು ಏನಾಗಿತ್ತು? ಮೊದಲನೆಯ ಅಕ್ಷರ ಆಗಿತ್ತು ಠ, ಎರಡನೆಯ ಅಕ್ಷರ ಟ, ಠ ಎರಡನೆಯ ಅಕ್ಷರ ಠ, ಎರಡನೆಯ ಅಕ್ಷರ ವಿ, ಮೂರನೆಯ ಅಕ್ಷರ ರ, ನಾಲ್ಕನೆಯ ಅಕ್ಷರ ರಾಗೆ ಸೊನ್ನೆ ರಂ, ನಾಲ್ಕನೆಯ ಅಕ್ಷರ ಆಗಿತ್ತು, ಐದನೆಯ ಅಕ್ಷರ ಪು, ಆರನೆಯ ಅಕ್ಷರ ದ, ಏಳನೆಯ ಅಕ್ಷರ ಆಗಿತ್ತು ಲ. ಯಾವ ಪದ ರಚನೆ ಆಯಿತು? ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರ, ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪ ಉತ್ತರ, ರವಿಕುಮಾರ್ ಹಿಮ್ಮಿಚ್ ಮಿಟಿಕುರ್ಕೆಯಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಪೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ದೀಕ್ಷಾ ಮೈಸೂರಿನಿಂದ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಮೂರ್ತಿ ಮಂಗಮ್ಮ ಇಲ್ಸನ್ ಗಾರ್ಡನ್ನಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ, ಸುಬಾನ್ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ, ಎಂ ಈಶಣ್ಣ ಮುತ್ತಿಗಾರ ಹಳ್ಳಿ ಮೊಳಕಾಲ್ಮೂರು ತಾಲೂಕು ಶಿವಮೊಗ್ಗ, ಅಪೇಕ್ಷಾ ವಿ ಶೆಟ್ ಶ್ರೇಯ ಶೆಟ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದರೆ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ, ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಕೆಪಿ ಪಾಲಯ್ಯ ಚಿರತಗುಂಡು ಕೂಡ್ಲಿಗಿ ತಾಲೂಕಿನಿಂದ, ಮಮತಾ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್ ಉತ್ತರ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ, ಸರಿಯಾಗಿ ಇದೆ. ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಕುವೆಂಪು ನಗರ ಶಂಕರ ಘಟ್ಟದಿಂದ, ಉಮಾ ಮಹೇಶ್ ಉಮಾ ಮೋಹನ ಮುರಳಿ ಜೋಗಿ.

0: ಸತ್ತವನೆಲ್ಲಾ ಒದರ್ಯಾಡಕ ಹತ್ಯಾರಲ್ಲ ಸತ್ತವನೆಲ್ಲ ಒದರ್ಯಾಡಕ ಹತ್ಯಾರಲ್ಲ
1: ಸತ್ತವನೆಲ್ಲ ಒದರ್ಯಾಡಕ ಹತ್ಯಾರಲ್ಲ ಸತ್ತವನೆಲ್ಲ ಒದರ್ಯಾಡಕ ಹತ್ಯಾರಲ್ಲ
0: ಹಾಳು ಹಾಳಿನ ಮ್ಯಾಲ

ಎಂಟು ಗಂಟೆಯಿಂದ 8:45 ಅಕ್ಷರಗಳನ್ನು ಜೋಡಿಸಿ ಪದವನ್ನ ರಚನೆ ಮಾಡುವಂತಹ ಕಾರ್ಯಕ್ರಮ ನಿಮ್ಮ ಜೊತೆಗೆ ಸಾಕ್ತಲ್ವಾ? ಅಲ್ಲಿ ಬಿಟ್ಟೋದಂತಹ ಯಾರ ಹೆಸರುಗಳನ್ನು ನಾನು ಓದಿರಲಿಲ್ಲ, ಅವರ ಹೆಸರುಗಳನ್ನು ನಾನು ಭಾಗ್ಯತೆಯಲ್ಲಿ ಓದ್ತೇನೆ ಅಂತ ಹೇಳಿದ್ದೆ. ಈಗ ಒಂದು 4-5 ಅಂದರೆ ನನಗೆ ಎಷ್ಟು ಸಾಧ್ಯವಾಯಿತು ಅಷ್ಟು ಎಲ್ಲರ ಹೆಸರುಗಳನ್ನು ನಾನು ಓದಿದ್ದೆ. ನಂತರದಲ್ಲಿ ಬಂದ ಸಂದೇಶಗಳನ್ನು ನಾನೀಗ ಓದೋದಾದರೆ, ಯಶೋಧ ಭದ್ರಾವತಿಯಿಂದ ನೀರು ತುಂಬುವ ಪದ ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ರೂಪಾ ಎಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಸರಿಯಾಗಿ ಇದೆ. ಜಯಪುಟ್ಟಸ್ವಾಮಿ ಕಿರಣ ನಮಸ್ತೆ ಮೇಡಮ್, ಪದಬಂಧ ಮತ್ತು ಹಾಡುಗಳು ತುಂಬಾ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಬ್ಯುಸಿಯಾಗಿದ್ದ ಕಾರಣ ಹಿಂದಿ ಹಾಡುಗಳನ್ನು ಕೇಳಿಸ್ಕೊಳಕ್ಕಾಗಲಿಲ್ಲಂತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಉತ್ತರವನ್ನು ನೀಡಿದ್ರು, ಸರಿಯಾಗಿ ಇತ್ತು. ಆಗಾಗ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತಾರೆ, ಕೇಳಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ತಾ ಇರ್ತೀರಲ್ವಾ? ಈಗ ಪದಗಳು ಯಾವುದೆಲ್ಲ ರಚನೆ ಮಾಡಿದ್ವಿ ಅನ್ನೋದನ್ನ ಮತ್ತೊಮ್ಮೆ ನಾನು ಹೇಳ್ತೇನೆ. ಯಾಕಂದ್ರೆ ನೀವು ಕಡೆಯಲ್ಲಿ ಬಂದೇ ಗೊತ್ತಾಗಲಿಲ್ಲ ಉತ್ತರ ಅಂತ ಹೇಳೋರಿಗೆ, ಇವತ್ತು ರಚನೆ ಆದಂತಹ ಪದಗಳು ಪುರಂದರ ವಿಠಲ, ಬದುಕು ಜಟಕಾ ಬಂಡಿ, ನೀರು ತುಂಬುವ ಹಬ್ಬ, ಯಕ್ಷಗಾನ.

0: ಯಕ್ಷಗಾನ ಮೊದಲನೆಯ ಪದ, ಎರಡನೆಯ ಪದ ಪುರಂದರ ವಿಠಲ, ಮೂರನೆಯ ಪದ ಬದುಕು ಜಟಕಾಬಂಡಿ, ನಾಲ್ಕನೆಯ ಪದ ಆಗಿತ್ತು ನೀರು ತುಂಬುವ ಪದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತಾ, ಇದೀಗ ಸಮಯ 9:32 ಆಗ್ತಾ ಇದೆ. ಯಕ್ಷಗಾನವನ್ನು ಕೇಳೋ ಸಮಯ ಇದು. ಇಂದಿನ ಯಕ್ಷಗಾನ ಕೆಲವೇ ಕ್ಷಣಗಳಲ್ಲಿ.
1: ಕಳೆದ ವಾರ ಪ್ರಸಾರವಾದ ಸರ್ವೇಶ್ವರ ಕೃಷ್ಣ ಹೆಗಡೆ, ಮೂರೂರು ಕುಮಟ ಹಾಗೂ ತಂಡದವರು ಪ್ರಸ್ತುತಪಡಿಸಿದ ಯಕ್ಷಗಾನ ಪ್ರಸಂಗ ಕರ್ಣಭೇದನ, ಇದರ ಮುಂದುವರಿದ ಭಾಗವನ್ನು ಈಗ ಕೇಳುವಿರಿ.

0: ಶ್ರೀ ಕೃಷ್ಣ
1: ಕರ್ಣ,
0: ನಿನ್ನ ಮಾತುಗಳು ಮನಸ್ಸಿಗೆ ವೇದ್ಯವಾಗುತ್ತದೆ, ಆದರೆ ಕ್ರಿಯಾರೂಪಕ್ಕೆ ತರುವಾಗ ಸಂಕಟಗಳಿಂದ ಸಂಕೋಲಗಳಿಂದ ನಾನು ಬಂಧಿತನು. ನೀನು ತಿಳಿಯದೇ ಇದ್ದ ವಿಷಯವಲ್ಲ. ಈ ಕರ್ಣನ ಬದುಕಿನಲ್ಲಿ ಎರಡು ಯಾವತ್ತೂ ನನ್ನನ್ನ ಆತುಕೊಂಡಿದೆ, ಬಂಧಿಸಿದೆ. ಒಂದು ನತದೃಷ್ಟತ್ವ, ಇನ್ನೊಂದು ದಾಸ್ಯತ್ವ. ನತದೃಷ್ಟತ್ವ, ನೀನೂ ನೋಡುತ್ತಲೇ ಇದ್ದೀಯೇ ನನ್ನನ್ನು, ಇಂದಿನಿಂದ ಅಲ್ಲ ಎಂದಿನಿಂದಲೂ. ನೀನೇ ಹೇಳಿದ ಹಾಗೆ ನನ್ನ ತಾಯಿ ನನ್ನನ್ನು ಹಡೆದಳು, ಹೌದು, ಮರುಕ್ಷಣದಲ್ಲಿ ಬಿಟ್ಟಳು. ನಾನು ಕೌಂತೇಯ ನೆನೆಸಲೇ ಇಲ್ಲ ಕೃಷ್ಣ. ಭಾಗೀರಥಿ ನನ್ನನ್ನು ಸಲಹಿದಳು, ಇನ್ನೊಂದು ದಡಕ್ಕಾಗಿ ನನ್ನನ್ನು ತಲುಪಿಸಿದಳು. ನಾನು ಗಾಂಗೆಯನಾಗಲೇ ಇಲ್ಲ ಕೃಷ್ಣ.
1: ಈಗ ಅದಕ್ಕೆ ಅವಕಾಶ ಉಂಟು.
0: ಇನ್ನೆಲ್ಲಿ ಅವಕಾಶ ಕೃಷ್ಣ,
1: ನಾನು ಕಲ್ಪಿಸಿಕೊಡ್ತೇನೆ.
0: ನನ್ನನ್ನ ಅಧೀರಥ ಸಾಗಿದ ರಾಧೆ ಸಾಕಿ ಸಲಹಿದಳು, ನಾನು ಕ್ಷತ್ರಿಯನಾಗಲಿಲ್ಲ. ನನ್ನನ್ನು ರಾಧೆಯ ಅಂತ ಜನ ಗುರುತಿಸುವಾಗ ಹೆಮ್ಮೆಯಿಂದ ಹೇಳಲಿಲ್ಲ. ಸೂತ ಕುಲಜ ನನ್ನ ಮೂದಲಿಸುವುದಕ್ಕೆ ಬಳಸಿದರೆ ಹೊರತು ನನ್ನಲ್ಲಿದ್ದ ಶೌರ್ಯವನ್ನ ಗುರುತಿಸುವುದಕ್ಕೋ ಗೌರವಿಸುವುದಕ್ಕೋ ಮಾಡಲಿಲ್ಲ ಕೃಷ್ಣ. ಹೇಳು, ನಾನು ಹಸ್ತಿನಾವತಿಯ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನದ ಸಂದರ್ಭದಲ್ಲಿ ಮೂದಲಿಸಲ್ಪಟ್ಟೆನೆ ಹೊರತು ನನ್ನ ವಿದ್ಯೆಗೆ ಬೆಲೆ ಬಂತೆ ಹೇಳು. ಯಾವ ದುರ್ಮುಹೂರ್ತದಲ್ಲಿ ನಾನು ವಿದ್ಯೆಯನ್ನ ಕಲಿಯುವುದಕ್ಕಾಗಿ ಮುಂದಾಗಿ ಹೋದೆನೋ, ಆ ಭಾರ್ಗವರಾಮರ ಆಶ್ರಮದಲ್ಲಿಯೂ ಕೂಡ ದುಂಬೆಯೊಂದು ನನ್ನನ್ನ ಕಟುಕಿ ನನ್ನ ಕ್ಷಾತ್ರಿಯತ್ವವನ್ನ ತೋರುವುದಕ್ಕೆ ಮುಂದಾಗಿ ಅಲ್ಲಿಯೂ ಶಾಪಗ್ರಸ್ತನಾದನೆ ಹೊರತು ನಾನೊಬ್ಬ ಯೋಗ್ಯತಾವಂತ ಅಂತ ಅನಿಸಿಕೊಳ್ಳಲೇ ಇಲ್ಲ ಹೇಳು. ಇದೆಲ್ಲವೂ ನನ್ನನ್ನು ಬೆಂಬತ್ತಿ ಬಂದ ನತದೃಷ್ಟತ್ವ. ಇನ್ನು ದಾಸ್ಯತ್ವ ಕೇಳು. ನಾನು ಏನೂ ಅಲ್ಲದೆ ಇದ್ದಾಗ ನನಗೊಂದು ಆಶ್ರಯವನ್ನು ಅಭಯವನ್ನು ಕೊಟ್ಟನು ನನ್ನ ಮಿತ್ರನಾದಂತಹ ಸುಯೋಧನ. ಯಾವ ಮಾತನ್ನಾಡಿದ? ನಿನಗೆ ಯೋಗ್ಯತೆಯು ರಾಜತ್ವದಿಂದ ಬರುವುದಾದರೆ ರಾಜತ್ವವನ್ನು ಈಗಲೇ ಕೊಡ್ತೇನೆ ಅಂತ ಹೇಳಿದ. ಹಸ್ತಿನಾವತಿಯಲ್ಲಿ ತನ್ನ ಮಾತನ್ನು ನಡೆಸುವುದಕ್ಕೆ ಬೇಕಾದಂತಹ ಆ ಶಕ್ತಿಯನ್ನೆಲ್ಲ ಸಂಪಾದಿಸಿದ್ದ ಸುಯೋಧನ ನನಗೆ ಆ ಕ್ಷಣದಲ್ಲಿ ಅಂಗರಾಜ್ಯದ ಅಧಿಪತಿತ್ವವನ್ನ ಕೊಟ್ಟು ಬಿಟ್ಟ. ಹೌದೇವು, ಆದರೆ ನಾನು ಮಾತ್ರ ನೀನೆಂದಂತೆ ಸುಯೋಧನನ ಬಾಯಂಬುಲಕ್ಕೆ ಕೈಯೊಡ್ಡಿದವನೇ ಆಗಿ ಹೋದೆ. ನನ್ನ ಅಂತಃಶಕ್ತಿಯನ್ನ ಗೌರವಿಸಿದ ವ್ಯಕ್ತಿಗೆ ಇದಕ್ಕಿಂತ ಹೆಚ್ಚಿನ ಯಾವ ಗೌರವವನ್ನು ನಾನು ಕೊಡುವುದಕ್ಕೆ ಸಾಧ್ಯ? ಇಷ್ಟೂ ಕಾಲ ಅವನ ಒಡನಾಡಿಯಾಗಿ ಅವನ ಭರವಸೆಗೆ ಮೂರ್ತ ರೂಪನಾಗಿ ಬಂದಂತಹ ನಾನು ಈ ಕ್ಷಣದಲ್ಲಿ ಪಾಂಡವರ ಪಕ್ಷಕ್ಕೆ ಬಂದರೆ ಆಗುವ ಕೋಲಾಹಲಗಳೆಷ್ಟು ನೀನು ಯೋಚಿಸಬಾರದೆ? ನನ್ನನ್ನು ಪಾಂಡವರು ಒಪ್ಪಿಕೊಳ್ತಾರೇನು?

0: ನೀನು ಒಪ್ಪಿಸುತ್ತಿ ಅಂತ ಹೇಳ್ತಿ. ನಾನು ಹಸ್ತಿನಾವತಿಯ ರಾಜಸಿಂಹಾಸನದ ಎದುರಿನಲ್ಲಿ ನಡೆದಂತಹ ಅತ್ಯಂತ ಕೀಳು ಮಟ್ಟದ ಒಂದು ಘಟನೆಯಲ್ಲಿ ಪಾಂಚಾಲಿಯನ್ನ ಬೈದ ಮಾತೇನು? ಐವರಿಗೆ ಹೆಂಡತಿಯಾದ ನೀನು ಆರನೆಯದು ಧರಿಸಬಲ್ಲೆ. ಈ ಮಾತನ್ನ ಆಡುವಾಗ ನನ್ನ ಕಲ್ಪನೆಯಲ್ಲಿದ್ದ ಆರನೆಯವನು ಯಾರಾಗಿತ್ತು? ನೀನು ನನ್ನನ್ನ ಕರೆದು ನಾನು ಅಲ್ಲಿಗೆ ಬಂದೆ ಅಂತಾದ್ರೆ ಆರು ನಾನೇ ಆಗಿ ಹೋಗುತ್ತೇನಷ್ಟೆ. ಎಂತಹ ಹೇಯವಾದ ಮಾತುಗಳು ನನ್ನಿಂದ ಬಂದು ಹೋಗಿದೆ. ಅತ್ಯಂತ ಹೀನ ಮಾತುಗಳನ್ನ ಆಡಿದಂತಹ ನಾನು ಯಾವ ಬಾಯಲ್ಲಿ ಬಂದು ಪಾಂಡವರ ಕುಲದಲ್ಲಿ ನಿಮಗೆ ನಾನು ಅಣ್ಣ ಅಂತ ಹೇಳಿಕೊಂಡೇನು?
1: ಕರ್ಣ,
0: ಆಗದು ನನ್ನಿಂದ.
1: ಆತ್ಯಂತಿಕವಾಗಿ ನಿನಗೊಂದು ಮಾತನ್ನು ನಾನು ಹೇಳಲೇಬೇಕಾದ.
0: ಹೇಳು ಕೃಷ್ಣ.
1: ನಿನಗೆ ನೆನಪಿರಬೇಕು, ಒಂದು ದಿವಸ ನೀನು ಮತ್ತು ಸುಯೋಧನ ಸತ್ಯಂತಪರ ಆಶ್ರಮಕ್ಕೆ ಹೋಗಿದ್ರಿ, ನೆನಪಿರಬೇಕು ನಿನಗೆ.
0: ಹೌದು.
1: ಸತ್ಯಂತಪರು ಏನು ಮಾಡಿದ್ರು? ಮೊದಲು ನಿನಗೆ ಆಸನವನ್ನು ಕೊಟ್ಟು ಕೂತ್ಕೋ ಅಂತ ಹೇಳಿದ್ರು. ಆಮೇಲೆ ಸುಯೋಧನ ಕೇಳಿದಂತೆ, ನಾನು ಸಿಂಹಾಸನದ ಅಧಿಕಾರಿ ಇರುವಾಗ ನಿನ್ನನ್ನು ಆಚೆ ಕಳಿಸಿ ಕೇಳಿದ್ದವ, ಅವನಿಗೆ ಮೊದಲು ಯಾಕೆ ಮಣೆ ಕೊಟ್ರಿ ನೀವು ಅಂತ. ಅದಕ್ಕೆ ಅವರು ಹೇಳಿದ್ದಾರೆ, ಕಾನೀನ ಅವನೇ ನಿಮ್ಮ ವಂಶದಲ್ಲಿ ಹಿರಿಯವ ಅಂತ ಅವರು ಹೇಳಿದ್ರಂತೆ. ಇದು ಕೇವಲ ಕೃಷ್ಣನ ಮಾತು ಅಂತಲ್ಲ, ಋಷಿ ಮುನಿಗಳು ಒಪ್ಪಿಕೊಂಡ ಮಾತಪ್ಪ. ಇದನ್ನು ಸ್ಪಷ್ಟ ಮಾಡಿಸೋದಕ್ಕೆ, ಉದ್ಘೋಷ ಮಾಡುವುದಕ್ಕೆ ಕಾಲ ಬಂದಿರಲಿಲ್ಲ, ಈಗ ಬಂದದೆ ನಾನು ಮಾಡ್ತಾ ಇದ್ದೇನೆ.
0: ಹೌದು,
1: ನೀನು ಹೇಳಿದ ಎಲ್ಲ ಈ ಹೀನತ್ವವು ಪರಿಹಾರವಾಗಿ ನೀ ಆಲೋಚನೆ ಮಾಡು. ಒಂದು ದೇಶದ ಯುದ್ಧವನ್ನ ತಪ್ಪಿಸುವ, ರಕ್ತದೋಕುಳಿಯನ್ನು ನಿಲ್ಲಿಸುವ ಬಹುದೊಡ್ಡ ಭಾಗ್ಯಕ್ಕಿಂತ ಇನ್ನೊಂದು ಯಾವ್ದು ಬೇಕು ಹೇಳು? ಅಂತದ್ದೊಂದು ಭಾಗ್ಯ ಇದೆ, ಹಸ್ತಿನಾವತಿಯ ಸಿಂಹಾಸನವನ್ನು ಏರುವುದಕ್ಕಿಂತ ದೊಡ್ಡ ಭಾಗ್ಯ ಅದು ಅಂತ ಪರಿಕಲ್ಪಿಸಿಕೋ. ಬಾ ಕರ್ಣ, ನನ್ನ ಜೊತೆ ಬಾ.
0: ಆಗದು ಆಗದು ಕೃಷ್ಣ, ನೀನ್ ಎಷ್ಟೇ ಹೇಳಿದರೂ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತೇ? ಮಾಡಿದಂತಹ ಈವರೆಗಿನ ಎಲ್ಲ ಕಾಯಕಗಳಲ್ಲಿ ಕೌರವನನ್ನ ಒಪ್ಪಿ ಅವನ ಭರವಸೆಗೆ ಪ್ರತಿಯಾಗಿ ನಿಂದ ನಾನು ಈ ಕ್ಷಣದಲ್ಲಿ ರಾಜ್ಯದ ಅಧಿಕಾರಕ್ಕಾಗಿ ಬಂದು ನಿಂತೆ ಅಂತಾದ್ರೆ ನನ್ನನ್ನ ಈ ಭೂಮಿ ಹೊರಲಾರಳು. ಯಾರೂ ನನ್ನನ್ನು ನೋಡಿ ನನ್ನನ್ನು ಮೆಚ್ಚಲಾರು, ನಿಂದೆಯಿಂದ ನಗೆಯಾಡುತ್ತಾರೆ.
1: ಸಿಂಹಾಸನದ ಉಳಿವಿಗಿಂತಲೂ ದೊಡ್ಡದು ಈ ಲಕ್ಷ ಲಕ್ಷ ಸೈನಿಕರನ್ನು ಉಳಿಸಬೇಕು, ಜಗತ್ತು ಉಳಿಬೇಕು, ಜನ ಉಳಿಬೇಕು, ರಕ್ತ ಪ್ರವಾಹ ಹರಿಯುವುದು ಬೇಡ, ಇದನ್ನು ಆಲೋಚನೆ ಮಾಡಬಹುದಲ್ಲ
0: ಕೃಷ್ಣ? ಅದನ್ನ ಮಾಡುವುದಾದರೆ ನಿನಗೆ ಇದಕ್ಕಿಂತ ಹೆಚ್ಚು ಸಂಗತಿಗಳು ಎಂದೋ ಸಿಕ್ಕಿದೆ. ನೀನು ಕಾರ್ಯತಂತ್ರ ನಿಪುಣ, ರಣನೀತಿಯನ್ನ ನಿರ್ವಹಿಸುವುದರಲ್ಲಿ ನೀನು ನಿಪುಣ, ಲೋಕಾಧ್ಯಕ್ಷರಾದಂತಹ ನಿನಗೆ ಒಬ್ಬ ಕರ್ಣನಿಂದ ಆಗುವುದೇನಿದೆ? ಆದರೂ ನೀನು ನನ್ನ ಒಳಗಾಗಿ ಹೋದೆ, ನನ್ನ ಒಳಗಾಗಿ ಮಾಡಬೇಕಾದ ಕೆಲಸವನ್ನ ನೀನು ಮಾಡುವುದಕ್ಕೆ ಮುಂದಾದೆ, ಭೇದ ಮಾಡಿಬಿಟ್ಟೆ. ಇದರಿಂದ ಪಾಂಡವರಿಗೆ ಎಷ್ಟು ಲಾಭವಾಯಿತೋ ಗೊತ್ತಿಲ್ಲ, ಆದರೆ ಕೌರವ ಸತ್ತ, ಕೃಷ್ಣ ಕೌರವ ಸತ್ತ. ಆಗಲಿ, ನೀನು ಇಷ್ಟು ಈ ಕಾಲದಲ್ಲಾದರೂ ಬಂದು ನನಗೆ ಹೇಳಿದ್ದರಿಂದ
1: ಕರ್ಣ
0: ನಿನ್ನ ಮಾತನ್ನು
1: ಈಗಲೂ ನೀನು ಕೌರವನನ್ನು ಉಳಿಸಬೇಕು ಅಂತಾದ್ರೆ ನನ್ನ ಜೊತೆ ಬರಬೇಕು.
0: ಕೌರವನನ್ನು ಉಳಿಸುವುದಕ್ಕಾದರೆ ಅವನೊಂದಿಗೆ ಹೋದೆ.
2: ಶೌರ್ಯ ವೀಕ್ಷಿಸೋ
0: ಶ್ರೀಕೃಷ್ಣ
2: ಹೊರು

0: ಕೊಲ್ಲದೆ ತವ ಪದಾಬ್ಜಗೆ ಹಾರಣ ಗಾಣಿಗೆ ಕೊಡುವೆ.
1: ಶ್ರೀಕೃಷ್ಣ,
0: ನಿನ್ನ ಇವರನು ಕೊಲ್ಲದೆ ತವ ಪದಾಬ್ಜಗೆ ಹರಣ ಕಾಣಿಕೆ ಕೊಡುವೆ. ಪ್ರತಿಮತವಿಲ್ಲ ತೆರಳೆಂದ

0: ಶ್ರೀಕೃಷ್ಣ ನಿನ್ನ ಅತ್ಯಂತ ಶ್ರೇಷ್ಠವಾದ ಮಾತುಗಳೆಲ್ಲವನ್ನು ನಿನ್ನ ರಥದಲ್ಲಿಯೇ ಜೊತೆಯಾಗಿ ನಿಂತು ಕೇಳುವುದಕ್ಕೆ ಭಾಗ್ಯವಂತನು ನಾನು ಅಂತ ಹೇಳುತ್ತಲೇ ನಿನ್ನನ್ನು ನನ್ನ ಒಳಗಿಟ್ಟು ಸೇರಿಸಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಒಪ್ಪುದು. ಆದರೆ ಒಂದೇ ಒಂದು ಮಾತು, ನಾಳಿನ ಯುದ್ಧದಲ್ಲಿ ಏನೇ ಆಗಲಿ ನಾನು ಮಾತ್ರ ಕೌರವನ ಪಕ್ಷದಿಂದ ಹೋರಾಟವನ್ನು ಮಾಡಿಯೇ ಸಿದ್ಧ. ಕೊನೆಯ ಕಾಲದಲ್ಲಿ ಕ್ಷತ್ರಿಯ ಕುಮಾರ ಎನ್ನುವಂತಹ ಒಂದನ್ನಾದರೂ ಸ್ಥಾಪಿಸುವುದಕ್ಕೆ ಬೇಕಾಗಿ ವೀರನಾಗಿ ರಣಕಣದಲ್ಲಿ ಹೋರಾಡುವುದಕ್ಕೆ ಮುಂದಾಗುತ್ತೇನೆ. ನೀನೆಂದ ಐವರು ಪಾಂಡವರನ್ನು ನಾನು ರಕ್ಷಿಸುವುದಕ್ಕೆ ಪ್ರಯತ್ನಶೀಲನೆಯಾಗುತ್ತೇನೆ. ಆದರೆ ಗೆಲುವು ಸುಯೋಧನದ್ದಾಗಬೇಕು ಎಂಬ ವಿಷಯದಲ್ಲಿ ಆ ಶರಜ ಬಾಂಧವನಾಣೆ ನನ್ನ ಹೋರಾಟದಲ್ಲಿ ಕಪಟವಿಲ್ಲ, ಹಾಗೆಯೇ ನಡೆದುಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ನೀನು ಕರೆದುಕೊಂಡು ಬಾ ಪಾರ್ಥನನ್ನು ಮುಂದಿಟ್ಟು ನಾನು ಅವನನ್ನು ಸೆಣಸುವುದರ ಮುಖೇನವಾಗಿ ಕಟ್ಟಕಡೆಯ ಸಿದ್ಧಾಂತ ನಾನೇನಾದರೂ ಸಾಯುವ ಸಂದರ್ಭ ಬಂದರೆ ನಿನ್ನ ಪದಮೂಲದಲ್ಲಿಯೇ ಪ್ರಾಣವನ್ನು ಅರ್ಪಿಸುವುದಕ್ಕೆ ಸಿದ್ಧನೇ ಹೊರತು ಯಾವ ಕಾರಣಕ್ಕೂ ನಾನು ಪಾಂಡವರ ಪಕ್ಷವನ್ನು ಸೇರುವ ಮನಸ್ಸನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಕ್ಷಮಿಸು, ನಿನ್ನೊಂದು ಮಾತನ್ನು ಈಡೇರಿಸುವುದಕ್ಕಾಗದೇ ಇದ್ದುದಕ್ಕೆ.
1: ಕರ್ಣ,

0: ಈ ಕಾಲವೇ ಯುದ್ಧದ ಕಾಲ ಇರಬೇಕು, ಹಾಗಲ್ಲದಿದ್ರೆ ಎಲ್ಲವರೂ ಯುದ್ಧ ಬೇಕು ಬೇಕು ಅಂತ ಹೇಳುವಾಗ ನಾನೊಬ್ಬ ಯುದ್ಧ ಬೇಡ ಅಂದ್ರೆ ಹೇಗಾಗ್ತದ? ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗಪ್ಪ.
1: ಆಗಲಂತೆ ರಣರಂಗದಲ್ಲಿಯೇ ಸಿಗುತ್ತೆ.

ಶ್ರೀಕೃಷ್ಣನನ್ನ ಬೀಳ್ಕೊಂಡು ಬಂದು ಸೂರ್ಯಾಸ್ತವಾಗಿ ಮಲಗಿ ನಿದ್ರಿಸುವುದಕ್ಕೆ ಅಂತ ಪ್ರಯತ್ನ ಮಾಡುತ್ತಾ ಎಷ್ಟು ಕಾಲ ಕಳೆದರೂ ನಿದ್ರೆಯೇ ಬಾರದು. ರಾತ್ರಿಯೇ ದೂರವಾಗಿದೆ, ರಾತ್ರಿಯೇ ಹೆಚ್ಚಾಗಿ ಹೋಯಿತು. ಕಾರಣ ಇಷ್ಟೇ, ಶ್ರೀಕೃಷ್ಣನ ಯಾವ ಮಾತನ್ನು ನಾನು ಹೇಗೆ ಸ್ವೀಕರಿಸಿದರೂ ಪಾಂಡವರಿಗೆ ನಾನು ಅಣ್ಣ. ಕತ್ತಿ ಎತ್ತಿದರೆ ಐವರು ಪಾಂಡವರನ್ನ ಕೊಲ್ಲುವಂತಹ ಹೀನಾಯವಾದ ಕೆಲಸಕ್ಕೆ ಮುಂದಾಗಬೇಕು. ಇತ್ತ ಸುಯೋಧನನ್ನ ಒಲಿಸಿ ಅವನನ್ನ ರಕ್ಷಿಸುವಂತಹ ಕಾಯಕದಲ್ಲಿ ಮುಂದಾಗಬೇಕು. ಎಂತೆಂತಹ ಕಷ್ಟದಲ್ಲಿ ನನ್ನನ್ನು ಸಾಕಿದ ಸುಯೋಧನ, ಆದರೆ ಇನ್ನು ಅವನನ್ನ ರಕ್ಷಿಸುವುದಕ್ಕೆ ನನ್ನ ರಟ್ಟೆಯಲ್ಲಿ ಕಸುವೆ ಕಳೆದು ಹೋಯ್ತಲ್ಲ. ಒಂದರ್ಥದಲ್ಲಿ ಅಸುಗೀರಿಗಿದ್ದೇನೆ ನಾನು. ಏನು ಮಾಡೋಣ, ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಇದನ್ನೇ ನೆನೆಯುತ್ತಾ ನನ್ನ ಕಾಯಕವನ್ನು ಮುಂದುವರಿಸುವುದಕ್ಕಾಗಿ ಗಂಗಾ ನದಿಯತ್ತ ಸಾಗುತ್ತೇನೆ. ಬೆಳ್ಳಂ ಬೆಳಗಾಗುತ್ತಾ ಇದೆಯಷ್ಟೇ. ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಡಬೇಕು ಅಂತ ಸಾಗಿದ್ರೆ ಧೀಶಕ್ತಿಯನ್ನ ಪ್ರಚೋದಿಸು ಎಂದ ಭಗವಾನ್ ಭಾಸ್ಕರನಿಗೆ ಅರ್ಘ್ಯವನ್ನ ಕೊಡುವುದಕ್ಕೆ ಮುಂದಾದ್ರೆ ಸ್ವಯಂ ತಾನೇ ಇಳಿದು ಬಂದು ನಿನ್ನ ತಾಯಿ ಕುಂತಿ ಬರುತ್ತಾಳೆ ಅಂತ ಹೇಳಿ ಹೋದ. ಕೇಳಿದ್ದನ್ನ ಕೊಡಬೇಡ, ಎಚ್ಚರಿಕೆ ನಿನಗೆ ಎಂಬ ಮಾತನ್ನೇನೋ ಹೇಳುತ್ತಾನೆ. ಎಂತಹ ವಿಧಿ ಇದು! ನಿನ್ನೆ ತನಕ ಬಂದ ತಂದೆ ಈ ಮಾತನ್ನ ಹೇಳಿರಲಿಲ್ಲ. ಶ್ರೀಕೃಷ್ಣ ಬಂದು ಅವನೇ ನಿನ್ನ ತಂದೆ ಅಂತ ಹೇಳಿದಾಗ ಇಳಿದು ಬಂದು ನಾನು ನಿನ್ನ ತಂದೆ, ತಾಯಿ ಬರುತ್ತಾಳೆ, ಮಾತು ಕೊಡಬೇಡ ಅಂತ ಹೇಳಿದರೆ ಈ ಪ್ರಕೃತಿಯಲ್ಲಿ ತಂದೆ ತಾಯಿಗಳು ಹೇಗೆ ಅಂತ ಹೇಳಿ ನಾನು ಯಾರನ್ನ ಕಂಡು ಭರವಸೆಯನ್ನ ಇಡುವುದಕ್ಕೆ ಸಾಧ್ಯ? ಕರ್ತವ್ಯವೇ ಮುಖ್ಯ, ಬಂದ ಕಾಯಕವನ್ನು ನಿರ್ವಹಿಸುವುದೇ ಮುಖ್ಯ. ಇದು ಒಂದು ತತ್ವವನ್ನ ಅಂತೂ ಅರ್ಘ್ಯ ಕೊಡುವುದಕ್ಕೆ ಮುಂದಾಗ್ತೀವಿ.

0: ಪ್ರಪಂಚದಲ್ಲಿ ಭ್ರಾಂತಿಗೆ ಒಳಗಾಗದವರು ಯಾರಿದ್ದಾರೆ? ಪ್ರತಿಯೊಬ್ಬ ವ್ಯಕ್ತಿಯು ಭ್ರಾಂತಿಗೋ ಭ್ರಮೆಗೋ ಮಾಯೆಗೋ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಮೃಣ್ಮಯರು ನಾವು, ನಾವೊಂದೇ ಏಕೆ? ಹಿಂದೆ ಸೀತಾಮಾತೆ ಅಂತವಳೇ ಭ್ರಮೆಗೋ ಮಾಯೆಗೋ ಸಿಕ್ಕಿ ಹಾಕಿಕೊಂಡಿದ್ದಾಳಲ್ಲ. ಸಮಾಜದ ಭೀತಿ ಎನ್ನುವ ಭ್ರಾಂತಿ ಈ ಬದುಕಿನಲ್ಲಿ ನನ್ನನ್ನು ಇಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸಿತ್ತು. ಭಗವತ್ ಸಂಕಲ್ಪ ಇದ್ದರೆ ಏನಾದರೂ ಆದೀತು ಎನ್ನುವಂತಹ ಕಾರಣದಿಂದ ಅವನ ಸಂಕಲ್ಪದಂತೆ ಅವನ ನಿರ್ದೇಶನದಂತೆ ಈ ಗಂಗಾ ತಟಾಕದ ಸಮೀಪಕ್ಕೆ ಬಂದಿದ್ದೇನೆ. ಮಗ ಕರ್ಣ ಅರ್ಘ್ಯವನ್ನು ನೀಡುತ್ತಾ ನಿಂತಿದ್ದಾನೆ. ಕ್ಷಣ ಹೊತ್ತು ನೋಡುತ್ತಾ ನಿಂತಿರುವುದು, ಮಾತನಾಡಿಸುವುದು ಅದೂ ಸಹ ಭ್ರಮೆ ಎನಿಸುವಂತಾಗಿದೆ. ಈಗ ಒಮ್ಮೆ ಹತ್ತಿರಕ್ಕೆ ಹೋಗಿ ಕರೆಯುತ್ತೇನೆ. ಕಂದ,
1: ಯಾರು? ತಿರುಗಿ ನೋಡಿದರೆ ಕುಂತಿ.
0: ನಿನ್ನಮ್ಮ

0: ಅಮ್ಮ ನಿನ್ನ ಪರಮ ಪವಿತ್ರವಾದ ಪದಾರವಿಂದಗಳಿಗೆ ಈ ಹತಭಾಗ್ಯನಾದಂತಹ ಕರ್ಣನ ಪ್ರಣಾಮಗಳಮ್ಮ.
1: ಕಂದ,
0: ಈ ಕ್ಷಣದಲ್ಲಿಯೇ ಕಕಲ ಕಾಲವು ಚರಾಚರ ಪ್ರಕೃತಿಯು ಸ್ತಬ್ಧವಾಗಿರಬಾರದೆ ಅಂತ ಅನಿಸಿತು ನನಗೆ. ಯಾಕೆ ಗೊತ್ತೇ?
1: ಯಾಕೆ?
0: ಮೇಲೆ ನೋಡಿದರೆ ತಂದೆ, ಎದುರಿನಲ್ಲಿ ಅಮ್ಮ ನೀನು, ಮತ್ತೊಬ್ಬಳು ತಾಯಿ ಗಂಗಾಮಾತೆ ಇಲ್ಲಿ, ಪಾಪನಾಶಿನಿಯಾದ ಅವಳು, ನೀವು ಎಲ್ಲರೂ ಒಟ್ಟಾಗಿ ಇಂದಿನ ಬೆಳಗನ್ನ ಸಂಪನ್ನಗೊಳಿಸಿದರಲ್ಲ. ಹೇಳಮ್ಮ ತಾಯಿ.
1: ನಿನ್ನನ್ನು ಕರೆದು ನನ್ನ ಮಡಿಲಿಗೆ ತೆಗೆದುಕೊಂಡಿದ್ದೇನೆ ಕಂದ, ನೆತ್ತಿಯನ್ನು ಆಘ್ರಾಣಿಸಲೇ.
0: ನೀನಲ್ಲವೇ ನಮ್ಮ, ನಿನ್ನ ಸ್ವಾತಂತ್ರ್ಯವನ್ನ ನಾನೆಲ್ಲಿ ಕಸಿದುಕೊಳ್ಳುವುದಕ್ಕೆ ಸಾಧ್ಯ? ಆದರೆ ಒಂದು ದುಃಖದ ಮಾತೇನು ಗೊತ್ತೇ?
1: ಏನು?
0: ನಿನ್ನ ಭಾವ ತನ್ಮಯತೆಯ ಆ ಮಡಿಲಿನಲ್ಲಿ ನಾನೇನಾದರೂ ತಲೆಯಿಟ್ಟು ಮಲಗಿದರೆ ಈ ಹತಭಾಗ್ಯನ ಕಣ್ಣಿನಿಂದ ಉದುರುವ ಒಂದು ಹನಿ ಬಿಂದು ನಿನ್ನ ಮಡಿಲನ್ನು ಸುಟ್ಟು ಬಿಟ್ಟಿತಮ್ಮ. ಪಾಪಿ ನಾನು. ಹೇಳಮ್ಮ, ಯಾಕೆ ಕರೆದೆ?
1: ವೇದ ಮಂತ್ರ ಪಠಣಗಳಲ್ಲಿ ನಿರತನಾಗಿದ್ದವ ನೀನು, ಒಮ್ಮೆ ಮಾತನಾಡಿಸಬಹುದೋ ಬಾರದೋ ಎನ್ನುವ ಭಯದಿಂದ ನಿನ್ನ ಉತ್ತರಿಯದ ನೆರಳಲ್ಲಿ ನಿಂತವಳು ನಾನು. ನಿನ್ನನ್ನು ಹಿಂದಿನಿಂದ ನೋಡುತ್ತಿರುವಾಗ ನನ್ನ ನೆನಪು ಹಿಂದೆ ಹಿಂದೆ ಬಹಳ ಹಿಂದೆ ಹೋಯಿತು ಕಂದ. ಎಂತಹ ಪರಿಸ್ಥಿತಿ ನನಗೆ ಎದುರಾದದ್ದು ಬಲ್ಲಯ್ಯ?
0: ಏನಾಯ್ತು?
1: ಅಂದು ಅಘನಾಶಿನಿಯಲ್ಲಿ ನನ್ನ ಮಗುವನ್ನು ಕಾಪಾಡು ಎನ್ನುವುದಾಗಿ ಕಳುಹಿಸಿಕೊಟ್ಟವನು ನಾನು. ಇಂದು ಅದೇ ಅಘನಾಶಿನಿಯ ತಟಾಕದಲ್ಲಿ ನನ್ನೆದುರಿಗೆ ಬಂದು ನಿಂತಿದ್ದೀಯಲ್ಲ ಕಂದ.
0: ಹೌದಮ್ಮ.
1: ಇದು ನಿನ್ನನ್ನು ಬಳಿಗೆ ಸೆಳೆದುಕೊಂಡಿದ್ದೇನೆ. ಒಂದು ಮಾತು ಹೇಳಬಹುದೇ?
0: ಹೇಳಮ್ಮ.

0: ಚಿಕ್ಕವನಿರುವಾಗ ನಿನ್ನನ್ನು ವಾತ್ಸಲ್ಯದಿಂದ ಸಾಕಲಾಗಲಿಲ್ಲ ಎನ್ನುವಂತಹ ಭಾವದಲ್ಲಿ ನೊಂದು ಬೆಂದು ಮಾತನಾಡುತ್ತಿದ್ದೇನೆ ಕಂದ.
1: ಅದು ಬೇಡಮ್ಮ, ಆ ಪರಿಸ್ಥಿತಿಯನ್ನು ನಾನು ಊಹಿಸಬಲ್ಲೆ.
0: ಯೋಗ ವಿಹೀನೆ ನಾನು, ಲೋಕಮುಖಕ್ಕೆ ಬೆದರಿ ನಿನ್ನನ್ನು ಆ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ತೇಲಿ ಬಿಡಬೇಕಾದಂತಹ ಸಂದರ್ಭ ಎದುರಾಯಿತು. ಈಗ ನೀನು ನನ್ನ ಮುಂದೆ ನಿಂತಿರುವಾಗ ನಾನು ಪ್ರಪಂಚ ಮುಖದಲ್ಲಿಯೇ ಹೇಳಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೆ ಕಂದ. ಈತ ನನ್ನ ಹಿರಿಯ ಮಗ, ಹಿರಿಯ ಮಗ ಕರ್ಣ ವಸುಶೇಣ ನನ್ನ ಮಗ ಇಲ್ಲಿ ಬಂದು ನಿಂತಿದ್ದಾನೆ ಎನ್ನುವುದಾಗಿ ಹೇಳಿಕೊಳ್ಳುವುದಕ್ಕೆ ಸಿದ್ಧಳಾಗಿ ಬಂದಿದ್ದೇನೆ ಕಂದ. ನಿನ್ನ ದಿವ್ಯ ರೂಪ, ದಿವ್ಯ ಲಕ್ಷಣ, ದಿವ್ಯ ತೇಜಸ್ಸು ಇವೆಲ್ಲವನ್ನು ಆಗಲೇ ಕಂಡು ಸಂತಸ ಪಟ್ಟವಳು. ಪರೀಕ್ಷಾ ರಂಗದಲ್ಲಿ ಸತ್ಯ ಹೇಳಲಾಗದ ಕರ್ಮ ನನ್ನದು.
1: ಹೌದಮ್ಮ,
0: ಆದರೇನು ಮಾಡಲಿ ಹೇಳು. ಈಗ ಭಗವತ್ ಸಂಕಲ್ಪದಂತೆ ಸಂದರ್ಭ ನಮ್ಮ ಕಣ್ಣು ಮುಂದೆ ಬಂದು ನಿಂತಿದೆ ಕಂದ. ಅದಕ್ಕಾಗಿಯೇ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ, ಎಲ್ಲರಿಗೂ ಹಿರಿಯನಾದ ನೀನು ನನ್ನ ಜೊತೆ ಬರಬೇಕು. ಹೇಳು ಮಗ.
1: ನಾನು ನಿನಗೆ ಹಿರಿಯ ಮಗ, ನಾನು ನಿನಗೆ ಹಿರಿಯ ಮಗ ಎನ್ನುವುದು ಲೋಕ ತಿಳಿಯದೇ ಇದ್ದ ಸತ್ಯವೇ. ಹೌದಮ್ಮ, ಲೋಕಕ್ಕೀಗ ಆ ಸತ್ಯವನ್ನ ತಿಳಿಸುವುದಕ್ಕೆ ಮುಂದಾದರೂ ಲೋಕ ಅದನ್ನು ನಿರೀಕ್ಷಿಸುತ್ತಿಲ್ಲಮ್ಮ. ಲೋಕವೇ ನಿರೀಕ್ಷಿಸದೇ ಇದ್ದಾಗ ನಾನು ನನ್ನತನವನ್ನ ಹೊರಗೆಟ್ಟು ಏವ ಪ್ರಯೋಜನವಾಗುವುದಕ್ಕೆ ಸಾಧ್ಯ?
0: ತಾಯಿಯ ಮನದ ನಿರೀಕ್ಷೆ ಅದು ಕಂದ.
1: ಚೊಚ್ಚಲ ಕಂದ, ನಾನು ನಿನಗೆ ಇರಬಹುದಮ್ಮ, ಆದರೆ ಈಗ ನಾನು ಬಂದು ಅದನ್ನು ನಿರ್ವಹಿಸುವಂತಹ ಯಾವ ಸಾಧ್ಯತೆಯೂ ನನಗಿಲ್ಲದಿರುವಾಗ ನನ್ನಿಂದ ಅದನ್ನು ನಿರೀಕ್ಷಿಸುವುದು ಹೇಗೆ ಸಾಧ್ಯವಾದೀತು? ಅಷ್ಟೇ ಅಲ್ಲ, ಕಾಲ ಬಹುದೂರ ಸಾಗಿ ಹೋಗಿದೆ, ಹಿಂತಿರುಗಿ ನೋಡಲಾರದಷ್ಟು, ನೋಡಿದರೂ ಆ ಮೊದಲನೆಯ ಬಿಂದುವನ್ನು ಬಂದು ಸೇರಲಾರದಷ್ಟು ದೂರ ನಾವು ಕ್ರಮಿಸಿದಾಗಿದೆ. ಆದುದರಿಂದ ಹಿಂದೆ ನೋಡುತ್ತಾ ನೋಡುತ್ತಾ ಯಾಕೆ ಕೊರಗುತ್ತೀರಿ? ತಾವು ಮುಂದಾಗಬೇಕಾದ ವಿಷಯದ ಬಗ್ಗೆ ತಾವು ಸೂಚನೆಯನ್ನ ಕೊಟ್ಟ

0: ಅದರಂತೆ ಮುಂಬರಿಯುವುದು ಯುಕ್ತ ತಾನೆ.
1: ಧರ್ಮಿಷ್ಠರಾದಂತಹ ಪಾಂಡವರು ನನ್ನ ಮಕ್ಕಳು.
0: ಹೌದಮ್ಮ,
1: ಅವರ ಜೊತೆ ನೀನೂ ಸೇರಿಕೊಂಡರೆ ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಸಾಧ್ಯ. ಅಂತಹ ನೀನು ದುರ್ನೀತಿವಂತನಾದಂತಹ ದುರ್ಯೋಧನನ ಸಂಘವನ್ನು ಮಾಡಿರುವೆಯಲ್ಲ, ಅದು ನನಗೆ ಅತ್ಯಂತ ದುಃಖದ ವಿಷಯ. ಆದ ಕಾರಣ ನಿನ್ನಲ್ಲಿ ಕೇಳಿಕೊಳ್ಳುವುದಕ್ಕೆ ಬಂದಿದ್ದೇನೆ. ಖಂಡಿತವಾಗಿಯೂ ನೀನು ನಮ್ಮ ಜೊತೆ ಬರಬೇಕು ಎನ್ನುವುದಾಗಿ.
0: ಅಮ್ಮ, ನಾನು ಸುಯೋಧನನೊಂದಿಗೆ ಸಂಘವನ್ನ ಮಾಡಿದ್ದೇನೆ, ದುರ್ನೀತಿವಂತ ಅಂತ ನೀನು ಹೇಳಿದರು, ನಿನ್ನ ಮಾತನ್ನ ವಿರೋಧಿಸುವಂತಹ ಶಕ್ತಿ ನನ್ನ ನಾಲಿಗೆ ಇಲ್ಲ. ಆದರೆ ನಾನು ಅವನನ್ನು ದುರ್ನೀತಿವಂತ ಅಂತ ಗುರುತಿಸುತ್ತಿಲ್ಲ. ನನ್ನ ಆಪತ್ತಿ ಒದಗಿದಂತಹ ಒಬ್ಬ ನೀತಿವಂತ ಅಂತ ನಾನು ಗುರುತಿಸಬೇಕಾಗಿದೆ. ನೀನು ಐವರು ಪಾಂಡವರ ತಾಯಿಯಾಗಿ ಧರ್ಮಿಷ್ಠರು ಅವರು ಎಂಬ ಮಾತನ್ನ ಲೋಕಕ್ಕೆ ಸಾರುತ್ತಾ ಸಾರುತ್ತಾ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗೆಂದ ಮಾತ್ರಕ್ಕೆ ನನ್ನ ಒಡನಾಡಿಯಾದಂತಹ ಸುಯೋಧನನನ್ನು ದುರ್ನೀತಿವಂತ ಅಂತ ಹೇಳುವಷ್ಟು ಹೀನ ಸಂಸ್ಕಾರ ನನ್ನದಾಗಬಾರದು ತಾನೆ. ಯಾರಿಂದ ನೆರವನ್ನ ಪಡೆದಿದ್ದೇನು, ಯಾರಿಂದ ಅಭಯ ಆಶ್ರಯಗಳನ್ನ ಪಡೆದಿದ್ದೇನು, ಯಾರ ಬಾಯ ತಂಬುಲಕ್ಕೆ ನಾನು ನನ್ನ ಕೈಯನ್ನ ಒಡ್ಡಿದ್ದೇನು, ಈ ಜೀವನದ ಸುದೀರ್ಘವಾದ ಬದುಕಿನಲ್ಲಿ ಅವನನ್ನ ಆಶ್ರಯಿಸಿ ಬದುಕಿದ್ದೇನು, ಈ ಕಾಲದಲ್ಲಿ ಅವನನ್ನ ಬಿಟ್ಟು ಹಾಗೆ ಎನ್ನುವುದು ನನಗೆ ಸುತರಾಂ ಸರಿಯಾಗಲಾರದು. ಆದುದರಿಂದ ಕೈ ಮುಗಿದು ಒಂದು ಪ್ರಾರ್ಥಿಸುತ್ತೇನೆ, ಕಾಡಲಾಗದು ನೀವು.

0: ತಂದ.
1: ಈ ಭಾಗೀರಥಿಯ ತಟದಲ್ಲಿ ನಿಂತು ನಿನ್ನನ್ನು ನಾನು ಗೋಳು ಹೊಯಿಸಿಕೊಳ್ಳುವಂತಹ ಕಾಯಕಕ್ಕೆ ಮುಂದಾಗಬಾರದು. ನಾನು ಬಲ್ಲೆ ಅಮ್ಮ, ಪುಟ್ಟ ಪುಟ್ಟ ಹೆಜ್ಜೆಗಳಿಂದ ಅಮ್ಮನನ್ನ ಒದೆಯುವಂತಹ ಕಾಯಕ ಚಿಕ್ಕ ಮಕ್ಕಳ ಇದ್ದಾಗ ಆಗಬಹುದು, ದೊಡ್ಡವರಾದಾಗ ಅಮ್ಮನ ಮಾತನ್ನ ಕೇಳಬೇಕು ತಾನೆ. ನೀನು ಬಂದು ಪಾಂಡವರ ಪಕ್ಷಕ್ಕೆ ಸೇರು, ಅಲ್ಲಿ ನೀನು ವಿಜೃಂಭಿಸುವಂತ ನೀನು ಮತ್ತೆ ಮತ್ತೆ ಹೇಳಿ ನನ್ನನ್ನು ಕಾಡಲಾಗದು ಅಮ್ಮ. ಯಾಕೆಂದರೆ ನಾನು ಬಹುದೂರ ಬಂದು ಹೋಗಿದ್ದೇನೆ. ಈಗ ನಾನು ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥಿಸುವುದಿಷ್ಟೇ, ಹಿಂದೇನಾಯಿತು ಏನಾಗಬೇಕಿತ್ತು ಎಂಬ ವಿಷಯದಲ್ಲಿ ನೀನು ದುಃಖಿಸಬೇಡಮ್ಮ. ನೀನು ಸಾಮ್ರಾಜ್ಞಿಯಾದವಳು, ಪಾಂಡವರಲ್ಲಿಯೇ ಶ್ರೇಷ್ಠಳಾದವಳು, ಐವರು ವೀರ ಮಕ್ಕಳಿಗೆ ತಾಯಿಯಾದವಳು, ಧರ್ಮವು ಬಲವು ಸವ್ಯಸಾಚಿತ್ವವು ತೇಜಸ್ಸು ಓಜಸ್ಸು ನಿನ್ನ ಕಂದಮ್ಮಗಳಾಗಿ ಈ ಭೂಮಿಯಲ್ಲಿ ಬೆಳಗುತ್ತಿದ್ದಾರೆ. ಅವರು ಧರ್ಮಿಷ್ಠರು ಎನ್ನುವಂತಹ ಒಂದು ಹೆಗ್ಗಳಿಕೆಯಾದು ನಿನಗೆ ಸಾಕಮ್ಮ. ಮತ್ತೆ ನನ್ನನ್ನ ಅಲ್ಲಿಗೆ ಕರೆದುಕೊಂಡು ಆ ಒಂದು ಧವಳ ಕೀರ್ತಿಗೆ ನೀನು ಕಪ್ಪು ಮಸಿಯುವಂತಹ ಕಾಯಕಕ್ಕೆ ಮುಂದಾಗಬೇಡ. ಅದೆಲ್ಲವೂ ಒತ್ತಟ್ಟಿಗಿರಲಮ್ಮ, ನನ್ನೆಡೆಗೆ ಬಂದೆಯಲ್ಲ, ನನಗೆ ಈ ಕಾಲದಲ್ಲಿ ತಾಯ್ತನದ ಆ ಪಡಿ ನೆರಳನ್ನ ನೀಡಿದೆಯಲ್ಲಮ್ಮ. ನಿನ್ನ ಆ ಶ್ರೇಷ್ಠವಾದಂತಹ ಮಡಿಲಿನಲ್ಲಿ ನಾನು ಮುಖವಿಟ್ಟು ಅರೆಕ್ಷಣ ಎರಡು ಹನಿ ನೀರನ್ನ ಹರಿಸುವುದಕ್ಕೆ ಅವಕಾಶವನ್ನ ಕೊಟ್ಟೆಯಲ್ಲ ಅಮ್ಮ. ನೀನು ತಳುಕಿಸಿ ತಲೆ ನೇವರಿಸಿದೆಯಲ್ಲಮ್ಮ, ಕರ್ಣನ ಬದುಕಿಗಷ್ಟು ಸಾಕು, ಇನ್ನೇನನ್ನೂ ನಾನು ನಿರೀಕ್ಷಿಸಲಾರೆ. ಹೇಳು, ನನ್ನಿಂದ ಆಗಬೇಕಾದುದೇನು? ಯಾಕೆ ನೀ ಹೀಗೆ

0: ಸ್ಥಿತಿ. ಮಾತೃತ್ವ, ದೇವತ್ವ, ಭ್ರಾತೃತ್ವ ಇವೆಲ್ಲಕ್ಕಿಂತಲೂ ಹೆಚ್ಚು ಮಿತ್ರತ್ವ ಎನ್ನುವುದಾಗಿ ತೋರಿಸಿ ಅಂತಿದ್ದಾನಲ್ಲ, ಇನ್ನೇನು ಕೇಳುವುದು? ಬಂದ ಕಾರ್ಯವನ್ನು ಆತನಲ್ಲಿ ಉಚ್ಚರಿಸುವುದೇ ಮೇಲು. ಮಗು,
1: ಅಮ್ಮ,
0: ಈ ಸಂದರ್ಭದಲ್ಲಿ ಒಂದು ಮಾತು ಕೇಳುತ್ತೇನೆ.
1: ಕೇಳಮ್ಮ.
0: ತೊಟ್ಟಂಬ ತೊಡದಿರು ಮಗನೇ.
1: ತೊಟ್ಟಂಬ ತೊಡದಿರು.
0: ಮುಂಬರುವ ಯುದ್ಧದಲ್ಲಿ ನನ್ನ ಐವರು ಮಕ್ಕಳನ್ನು ಉಳಿಸಿಕೊಡು, ಉಳಿಸಿಕೊಡು.
1: ಒಂದು ಮಾತು, ಎರಡು ಮಾತು, ಒಂದನ್ನೇ ಎರಡನ್ನಾಗಿಸಿ, ಎರಡನ್ನು ಒಂದನ್ನಾಗಿಸಿ ಕೇಳಿದೆಯೇನಮ್ಮ? ಆದೀತು, ನಿನ್ನಲ್ಲಿ ನಾನು 10 ಮಾತುಗಳನ್ನಾಡಿ ಆಮೇಲೆ ಕೊಡ್ತೇನೆ ಅಂತ ಹೇಳುವುದು ಏನಿದೆ? ತೊಟ್ಟಂಬನ್ನ ತೊಡುವುದಿಲ್ಲ, ನಿನ್ನ 5 ಮಕ್ಕಳನ್ನ ಕಾಪಾಡುತ್ತೇನೆ. ಒಂದು ವೇಳೆ ಪಾರ್ಥನೇ ನನ್ನನ್ನ ಕೊಂದರು, ಪಾರ್ಥ ಉಳಿದು ನೀನು 5 ಮಕ್ಕಳ ತಾಯಿಯಾಗಿಯೇ ಉಳಿಯುತ್ತೀಯೇ, ಅಥವಾ ನಾನು ಕ್ರೂರವಾದಂತಹ ನನ್ನ ಬಾಣಕ್ಕೆ ಪಾರ್ಥನನ್ನು ಬಲಿ ತೆಗೆದುಕೊಂಡರು, ನಾನು ನಿನ್ನ ಮಗ ಅಂತ ಒಪ್ಪಿಕೊಂಡದ್ರಿಂದ ನೀನು ಆಗಲು 5 ಮಕ್ಕಳ ತಾಯಿಯೇ ಆಗಿ ಉಳಿಯುತ್ತೀಯಮ್ಮ. ಮತ್ತಾವ ಮಾತನ್ನು ಕೇಳಿ ನನ್ನನ್ನು ಸಂಕೋಚಗೊಳಿಸಬೇಡ. ನಿನ್ನ ಮುಖಾರವಿಂದ ದರ್ಶನ ಇಂದಿನ ಬೆಳಗನ್ನು ಸಂಪನ್ನಗೊಳಿಸಿದೆ, ಪವಿತ್ರವಾಗಿಸಿದೆ. ಆ ಶ್ರೇಷ್ಠವಾದಂತಹ ಸಂತೋಷದಲ್ಲಿಯೇ ಇನ್ನು ಬದುಕುತ್ತೇನೆ. ಆಗಲಮ್ಮ.
0: ಶುಭವಾಗಲಿ.

ಇದುವರೆಗೂ ಯಕ್ಷಗಾನ ಪ್ರಸಂಗ ಕರ್ಣಭೇದನ ಇದರ ಮುಂದುವರೆದ ಎರಡನೆಯ ಭಾಗವನ್ನ ನೀವೀಗ ಆಲಿಸಿದಿರಿ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸರ್ವೇಶ್ವರ ಕೃಷ್ಣ ಹೆಗಡೆ, ಮುರೂರು ಕುಮಟ ಹಾಗೂ ತಂಡದವರು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ನಾಳೆ ಬೆಳಿಗ್ಗೆ 6:35 ಕರುನಾಳು ಬಾಬಳಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕಥನಗಳನ್ನ ಆಲಿಸಲಿದ್ದೀರಿ. ನಾಳಿನ ಸಂಚಿಕೆ ಏಕಾಗ್ರತೆಯಿಂದ ಪರಿಶ್ರಮ ಮಾಡಿದರೆ ಉನ್ನತ ಸ್ಥಿತಿಗೆ ಬರಲು ಸಾಧ್ಯ. 6:40 ನೇಗಿಲು ಮಿಡಿತ. ನಾಳಿನ ವಿಷಯ ಅಂಜೂರ ಹಣ್ಣಿನ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ಮಾಹಿತಿಯನ್ನ ನೀಡಲಿದ್ದಾರೆ ತಜ್ಞರಾದ ಡಾಕ್ಟರ್ ಗೌಡ್ರು, ಪ್ರಮೋದ್ ಗೌಡ ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಬಾಣಂತನ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಚಂದುಶ್ರೀ ಬಿಪಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು. ನಾಳೆ ಬೆಳಿಗ್ಗೆ 7:15 ಜನಪದ ಗೀತೆಗಳನ್ನು ಕೇಳಬಹುದು.

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳೋಣ. ಭೂಮಿಗೆ ಬಂದ ಭಗವಂತ ಚಿತ್ರಕ್ಕಿಂತೂ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಈ ಗೀತೆಯನ್ನು

ಕಾರ್ಯಕ್ರಮದ ಕುರಿತಾಗಿ ಸಂದೇಶಗಳನ್ನು ನೋಡೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಮೇಡಮ್. ಊಟ ಆಯ್ತಾ? ಊಟ ಮುಗಿಸಿ ಕೂತಾಗಿದೆ. ನಾವು ಕೂಡ ಸವಿನೆನಪು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ. ಭೂಮಿಗೆ ಬಂದ ಭಗವಂತ ಚಿತ್ರದ ಹಾಡು ಕೇಳಿ ತುಂಬ ದಿನ ಆಗಿತ್ತು, ಇಷ್ಟವಾಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದ್ರೆ. ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಕನ್ನಡ ಹಾಡುಗಳು ತುಂಬ ಚೆನ್ನಾಗಿ ಮೂಡಿಬರ್ತಾ ಇವೆ. ತಂಪಾದ ಸಮಯದಲ್ಲಿ ಇಂಥ ಇಂಪಾದ ಗೀತೆಗಳನ್ನು ಕೇಳೋದಕ್ಕೆ ಮನಸ್ಸಿಗೆ ಹಿತವಾಗಿದೆ. ಧನ್ಯವಾದಗಳು. ಗೀತಾ ರಾಜೇಂದ್ರಪ್ಪ, ಆಶಾ, ವಿನಯ್, ವಿಜಯ್ ಮತ್ತು ಪುಟ್ಟಗೌರಿ ಹಳೇಪೇಟೆ ಬೀದಿ ಭದ್ರಾವತಿಯಿಂದ, ರೂಪಾ ಎಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ. ಚಿತ್ರಗೀತೆಗಳು ತುಂಬ ಮನಸ್ಸಿಗೆ ಇಂಪಾಗಿ ಮೂಡಿ ಬರ್ತಿದೆ, ಒಂದಕ್ಕಿಂತ ಒಂದು ಹಾಡು ಸೊಗಸಾಗಿ ಮೂಡಿ ಬರ್ತಿದೆ. ಧನ್ಯವಾದ ಮೇಡಮ್. ಅಂದರೆ ನಾಗರಾಜ್ ಕೊಡೇಕಲ್ ಭತ್ತದ ನಾಡು ಗಂಗಾವತಿ ಅಂತರ್ಜಾಲದಲ್ಲಿ ಕೋಟಿ ಕೋಟಿ ಹಾಡುಗಳು ನಮ್ಮ ಕೈಯಲ್ಲಿದ್ದರೂ ಕೂಡ ಸಮಯಕ್ಕೆ ಸರಿಯಾಗಿ ಸವಿನೆನಪು ಅಂತ ಕೇಳೋದಕ್ಕೆ ಹಳೆಯ ಮಧುರ ಕನ್ನಡ ಚಿತ್ರಗೀತೆಗಳು ಪಂಚಾಮೃತ ಅಭಿಷೇಕ ಕೊಡುವ ಆಕಾಶವಾಣಿ ಭದ್ರಾವತಿ ವಿನಯಕ್ಕೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಕಿರಣ, ನಮಸ್ತೆ ಮೇಡಮ್. ಸವಿನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಆಯ್ಕೆಯ ಅಪರೂಪದ ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ ಅಂತ ಸಂದೇಶ ಕಳಿಸಿದ್ರೆ, ಡಾಕ್ಟರ್ MD ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ, ಸವಿನೆನಪು ಪ್ರಸಾರದಲ್ಲಿ SPB ಹಾಡಿದ ಭೂಮಿಗೆ ಬಂದ ದೇವಕ್ಕೆ ಕಂದ ಗೀತೆ ಸಾಹಿತ್ಯ ಸೂಪರ್ ಆಗಿತ್ತು, ಗರುಡರೇಖೆ ಹಾಡು ಸಹ ಸೊಗಸಾಗಿ ಇತ್ತು, ಜನಪದ ಶೈಲಿಯಲ್ಲಿತ್ತು, ಎಸ್ ಜಾನಕಿ

ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ ಸುಶ್ರಾವ್ಯವಾಗಿತ್ತು. ಭಕ್ತಿ ಪ್ರಧಾನ ಈ ಗೀತೆ ಮನಕ್ಕೆ ಮುದ ನೀಡ್ತು. ಕೃಷ್ಣನ ಕುರಿತ ಗೀತೆಗಳನ್ನ ಕೇಳುವುದೇ ಒಂದು ಚಂದ ಉಂಟು ಮೇಡಮ್ ಅಂತ ಇದ್ದಾರೆ. ಇಂದು ಮಿನುಗುತ್ತಾರೆ ಕಲ್ಪನಾ ನಮ್ಮನ್ನ ಅಗಲಿದ ದಿನ ಅವರ ನೆನಪಿಗಾಗಿ ಗೀತೆಗಳು ಪ್ರಸಾರ ಆಗ್ತಾ ಇದ್ದೆ. ಭಕ್ತಿ ಪ್ರಧಾನ ಗೀತೆಗಳಷ್ಟೇ ಇವತ್ತು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುತ್ತು. ಹಾಗಾಗಿ ಮಂಗಳ ಮೈಸೂರು ಅವರಿಗೆ ಗೀತೆಗಳನ್ನ ಕೇಳಿ ಖುಷಿಯಾಗಿದೆ ಅಂತ ಭಾವಿಸ್ತಾ ಮುಂದಿನ ಸಂದೇಶ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಸವಿನೆನಪು ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಅರ್ಥಪೂರ್ಣವಾದ ಹಾಡು, ಪ್ರಸಾರಕ್ಕೆ ಧನ್ಯವಾದಗಳು. ಹಾಡು ಕೇಳಿ ಸಂತಸ ಆಯಿತು ಅಂತ ಹೇಳಿದ್ರೆ ಸಿ ಟಿ ಚಂದ್ರಶೇಖರ್, ವಸಂತ್ ಕುಮಾರ್, ಎತ್ತಿ, ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಅಪರೂಪದ ಆಕರ್ಷಕ ಸುಮಧುರ ಅರ್ಥಪೂರ್ಣವಾದ ಗೀತೆಗಳು, ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಪ್ರಸಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಶಾಂತಾಚಾರ್ ಬಡಿಗೇರ ಕುಕ್ಕನೂರು ಹರಿಯರ, ನಮಸ್ತೆ ಮೇಡಮ್. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸವಿನೆನಪು ಕಾರ್ಯಕ್ರಮ ದಶಕಗಳಿಂದ ಅನೇಕರ ಪಾಲಿಗೆ ಒಂದು ಸುಂದರ ಅನುಭವ. ಇದು ಕೇವಲ ಒಂದು ರೇಡಿಯೋ ಕಾರ್ಯಕ್ರಮ ಅಲ್ಲ, ಅದೊಂದು ಭಾವನೆ. ರಾತ್ರಿಯ ನಿಶಬ್ದದಲ್ಲಿ ಹಳೆಯ ಮಧುರ ಗೀತೆಗಳ ಮೂಲಕ ಆಪ್ತರು ಹಂಚಿಕೊಳ್ಳುವ ನೆನಪುಗಳು ಕೇಳ್ತಾ ನಿದ್ರೆಗೆ ಜಾರುವುದು ನಿಜಕ್ಕೂ ಒಂದು ಅದ್ಭುತ ಲೋಕಕ್ಕೆ ಹೋದಂತೆ ಇರುತ್ತೆ. ಡಿಜಿಟಲ್ ಯುಗದಲ್ಲೂ ರೇಡಿಯೋಗೆ ಅದರದ್ದೇ ಆದ ಒಂದು ಮೋಡಿ ಇದೆ ಎಂಬುದಕ್ಕೆ ನಮ್ಮ ಈ ಅನುಭವವೇ ಸಾಕ್ಷಿ. ಧನ್ಯವಾದಗಳು, ಶುಭರಾತ್ರಿ ಅಂತ ತಿಳಿಸಿದ್ದಾರೆ. ದೇವರು ಕೊಟ್ಟ ಅಕ್ಕ ಅವರ ನಿಮ್ದು ಊಟ ಆಯ್ತಾ ಅಂತಿದ್ದಾರೆ. ನಾವಂತೂ ಊಟ ಮಾಡಿದ್ವಿ, ನಾನು ಕೂಡ ಊಟ ಮಾಡಿದೆ ಅಂತ ಹೇಳ್ತಾ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯವರೆಗೂ ಕೇಳ್ತಿರ್ತೇವೆ. ಶಿವರಾತ್ರಿನ ಈಗಲೇ ತಿಳಿಸಿದ್ದಾರೆ ಮುರಳೀಧರವರು ಶಿವಮೊಗ್ಗದಿಂದ. ಮುಂದಿನ ಗೀತೆಯನ್ನ ಕೇಳೋಣ ಎಸ್ ಜಾನಕಿ ಅವರ ಸ್ವರದಲ್ಲಿ. ದೇವರ ಕೊಟ್ಟ ತಂಗಿ ಚಿತ್ರದ ಗೀತೆಯನ್ನ

ಮೇಡಮ್, ಎಲ್ಲ ಸಾಂಗ್ ಸೂಪರ್. ನಿರೂಪಣೆ ಕೂಡ ಚೆಂದ ಇದೆ ಅಂತೆ. ಮ್ಯಾಮ್, ಸುಮಾ ನಿರಂಜನ್ ಟೇಲರ್ ಬೆನಕನಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ರೆ, ತೀರ್ಥಹಳ್ಳಿ ತಾಲೂಕಿನ ಕಸಬೆ ಗ್ರಾಮದ ಚಂದ್ರಶೇಖರ್, ನಾವು ಸವಿನೆನಪು ಕೇಳ್ತಾ ಇದ್ದೇವೆ ಅಂತ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಎಂ ಡಿ ಕೃಷ್ಣ, ಶ್ರೀರಾಮ್ಪುರ, ಮೈಸೂರು. ಈಗ ನೀವು ಪ್ರಸಾರ ಮಾಡ್ತಿರೋ ಎಲ್ಲ ಭಕ್ತಿಪೂರ್ವಕ ಗೀತೆಗಳು ಅನನ್ಯ. ಶರಪಂಜರ ಚಿತ್ರದ ಗೀತೆ ಅದ್ಭುತ, ಕಲ್ಪನಾ ಅಭಿನಯ ಅಮೋಘ, ಪುಟ್ಟಣ್ಣನವರ ನಿರ್ದೇಶನ ಅಂತೂ ಸೂಪರ್ ಸೂಪರ್ ಅಂತ ಇದ್ದಾರೆ. ಧನ್ಯವಾದಗಳು. ಯಾವ ಜನ್ಮದ ಮೈತ್ರಿ ಚಿತ್ರದ ಒಂದು ಹಾಡು ಪ್ಲೇ ಮಾಡಿ ಗೋಪಿಲೋಲ ಹೇ ಗೋಪಾಲ ಕೇಳಿ ಖುಷಿಯಾಯ್ತಂತೆ. ಮಂಗಳ ಅವರು ಮೈಸೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಲಾಲಿಸಿದಳು ಮಗನ ಯಶೋಧೆ, ನಿಜವಾಗಿ ನಮ್ಮೆಲ್ಲರನ್ನ ಮಲಗಿಸುವ ಜೋಗಳದ ಹಾಡಿನಂತಿದೆ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ, ಬಿ ಎಚ್ ಆಂಜನೇಯ ವೋಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿಯಿಂದ ಸಂದೇಶ. ವೀಲೀಲಾ ವಿದ್ಯಾನಗರ, ನಮಸ್ತೆ. ಈಗ ಪ್ರಸಾರ ಆಗ್ತಿರೋ ಪ್ರತಿಯೊಂದು ಭಕ್ತಿ ಪ್ರಧಾನ ಗೀತೆಗಳು ಹಾಡು ಕೂಡ ಕೇಳುವರ ಮನಸ್ಸಿಗೆ ತುಂಬಾ ಹಿತವೆನಿಸ್ತಾ ಇದೆ. ನಮಗಂತೂ ಮನಸ್ಸಿಗೆ ಬಹಳ ಖುಷಿ ಕೊಡ್ತಾ ಇದೆ ಮೇಡಮ್. ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡುಗಳು. ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ತಿಳಿಸಿದ್ರೆ, ಬ್ರಹ್ಮಾನಂದ ರಾನಡೆ ಸುಮಧುರ. ಈ ರಾತ್ರಿಯಲ್ಲಿ ಹಳೆಯ ಭಕ್ತಿ ಪ್ರಧಾನ ದೇವರ ಗೀತೆಗಳನ್ನ ಕೇಳೋದು ಮೆಲ್ಕಾಗ್ತಾ ಒಳ್ಳೆ ಭಕ್ತಿ ಭಾವದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ. ನಾನು ಕೂಡ ಕೇಳ್ತಾ ಇದ್ದೀನಿ, ಗೀತೆಗಳು ಇಷ್ಟ ಆಗ್ತಿದೆಯಂತೆ. ಮುಂದಿನ ಗೀತೆಗಳು ಯಾವ್ದಿರ್ಬೋದು ಅಂತ ಕೇಳೋ ತವಕದಲ್ಲಿದ್ದೇನೆ. ವಂದನೆಗಳು ಶುಭರಾತ್ರಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ ತೀರ್ಥಪ್ರಸಾದ್. ಶುಭರಾತ್ರಿ ಮೇಡಮ್. ರಾತ್ರಿ ಸಮಯದಲ್ಲಿ ಭಕ್ತಿ ತುಂಬಿರೋ ಪ್ರಧಾನ ಹಾಡುಗಳು ಚೆನ್ನಾಗಿವೆ, ಧನ್ಯವಾದಗಳು. ದೊಡ್ಡಮೇಟಿ ಕುರ್ಕೆಯಿಂದ ಸಂದೇಶ. ಸಿ ಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಹತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ನಮಗೆ ಅರಿವಿಲ್ಲದಂತೆ ಹಳೆಯ ಹಾಡುಗಳಿಗೆ ಮನಸೋತಿದ್ದೇವೆ. ಆಹಾ, ಎಂಥ ಅದ್ಭುತ ಹಾಡುಗಳು ಅಂತ

ದೇಶ ಕಳಿಸಿದ್ರೆ ಸರ್ ತುಂಬಾ ಇಂಪಾದ ಮೇಡಮ್, ತುಂಬಾ ಇಂಪಾದ ಹಾಡುಗಳು. ವಿಜಯಪುರ ಜಿಲ್ಲೆ ಕೆಸಿ ನಗರದಿಂದ ವಿಠಲರಾವ್ ಕುಲಕರ್ಣಿ ಮನೆಯ ಎಲ್ಲ ಸದಸ್ಯರು ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್, ಹಳೆಯ ಸಿನಿಮಾಗಳ ಹಾಡುಗಳನ್ನು ಕೇಳೋದೇ ಒಂದು ಖುಷಿ, ಒಂದು ಕರ್ಣಕ್ಕೆ ತುಂಬ ಹಿತಕರವಾದ ಅನುಭವ ಆಗುತ್ತೆ. ಚಂದ್ರಪ್ಪ ವಿಶ್ರಾಂತ ಶಿಕ್ಷಕ ಹಾಗೂ ಶ್ರೀಮತಿ ಮಂಗಳಾದೇವಿ ವಿದ್ಯಾನಗರ ಹರಿಹರದಿಂದ ಸಂದೇಶ.

ಲಂಕೆಯ ಸೇರಿ ಲಂಕಿನಿಯನು ಕೊಂದೆ. ಲಕ್ಷ್ಯವಿಲ್ಲದೆ ಅಕ್ಷಯ ಕುಬರನ ಭಕ್ಷವನೇ ಸಿಗಿದೆ. ರಾಮ ರಾಮ ಶ್ರೀರಾಮ ಜನ್ನುತ, ರಾಮ ರಾಮ ಶ್ರೀರಾಮ ಜನ್ನುತ, ಅಶೋಕವನ ಕೇಸ.

ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದು ತಲುಪಿ ಆಯ್ತು. ಸಂದೇಶಗಳನ್ನ ಕಳಿಸಿದ್ರೆ ಓದ್ಲಿಲ್ಲ ಅಂದ್ರೆ ಬೇಸರ ಪಡ್ಕೋಬಾರ್ದು. ಅಪರೂಪದ ಸುಮಧುರ ಹಾಡುಗಳನ್ನ ಕೇಳ್ತಾ ಇದ್ರೆ ಲಾಲಿ ಹಾಡಿದಂತೆ ಆಗ್ತಾ ಇದೆ. 11 ಗಂಟೆ ಆಗೋದೇ ಬೇಡ ಅನ್ನಿಸ್ತಾ ಇದೆ. ಗೀತೆಗಳನ್ನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ರೆ, ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಜಲಗೇರಿಯಿಂದ ಮಲ್ಲಪ್ಪ ಶೆಟ್ರು, ಓಲ್ಡ್ ಈಸ್ ಗೋಲ್ಡ್ ಅಲ್ಲಿ ಭಕ್ತಿ ಪ್ರಧಾನಮಯವಾದ ಒಳ್ಳೆ ಕನ್ನಡ ಚಿತ್ರಗೀತೆಗಳು ಕೇಳಿ ನಮ್ಮದೇ ಬಹಳ ಸಂತೋಷ ಆಗ್ತಾ ಇದೆ, ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ರೆ, ಶ್ಯಾಮ್ ಸುರೇಶ್ ಬಿಎಚ್ ರಸ್ತೆ ಭದ್ರಾವತಿಯಿಂದ, ಈಗ ಪ್ರಸಾರ ಮಾಡಿದ ಭೂಮಿಗೆ ಬಂದ ಭಗವಂತ, ದೇವತೆ ನಾರಿ ಮುನಿದರೆ ಮಾರಿ ಎಲ್ಲಾ ಗೀತೆಗಳು ರಾತ್ರಿ 10 ಗಂಟೆಯಿಂದ ಈಗೇನು ಮೂಡ್ ಬರ್ತಾ ಇದೆ, ಎಲ್ಲ ಭಕ್ತಿ ಪ್ರಧಾನ ಗೀತೆಗಳು ತುಂಬಾ ಇಷ್ಟ ಆಯ್ತು. ಹೀಗೆ 60, 70 ಈ ದಶಕಗಳಲ್ಲಿ ಏನು ನಿರ್ದೇಶನಗೊಂಡಿದೆ ಅಂತ ಗೀತೆಗಳು ವಿಶೇಷವಾಗಿ ಇರುತ್ತೆ. ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ರೆ, ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರು. ಈಗ ಹೇಗಿದ್ರೂ ಭಕ್ತಿ ಗೀತೆ ಹಾಕಿದ್ದೀರಲ್ಲ ಶ್ರೀನಿವಾಸ ಕಲ್ಯಾಣ, ಕೆಲವೊಂದು ಗೀತೆಗಳು ಲಭ್ಯವಿಲ್ಲದ ಕಾರಣ ನಿಮಗೆ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಬೇಸರವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ, ಪತ್ರ ಬರೆದಿದ್ರಂತೆ ಪ್ರಸಾರ ಆಗಿಲ್ಲ ಯಾಕೆಂತ ಗೊತ್ತಾಗಿಲ್ಲ ಅಂತ ದಯವಿಟ್ಟು ಈಗ ಪ್ರಸಾರ ಮಾಡಿ ಅಂತ ಇದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗಾಗಿ ನಿಮ್ಮ ಹೆಸರಿನಲ್ಲೇ ನೀವು ಪತ್ರ ಬರೆದಿದ್ದೀರಾ, ಪತ್ರಗಳಿಲ್ಲೇ ಇದೆ, ಪ್ರಸಾರ ಆಗುತ್ತೆ ಅಂತ ತಿಳಿಸಿದ ಕಾರ್ಯಕ್ರಮದಲ್ಲಿ ಸಿ ಟಿ ಚಂದ್ರಶೇಖರ್, ವಸಂತಕುಮಾರಿ, ಹತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ಹಳೆ ಹಾಡುಗಳು ಹೇಳುವುದು ಕೇಳುವುದು ಒಂದು ಆಹ್ಲಾದಕರ ಅನುಭವ, ಆಹಾ ಅಂತ ಸೊಗಸಾದ ಇಂಪಾದ ಉತ್ತಮ ಸಾಹಿತ್ಯ ಸಂಗೀತ ಇರುವಂತಹ ಗೀತೆಗಳು. ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ನಿದ್ರೆಗೆ ಜಾರದ ಬೇಡ ಅನಿಸ್ತಿದೆ ಅಂತ ಶುಭರಾತ್ರಿ ಧನ್ಯವಾದಗಳು ಅಂತ ತಿಳಿಸಿದ್ರೆ, ಭಕ್ತಿ ಪ್ರಧಾನವಾದ ಗೀತೆಗಳು ಸವಿ ನೆನಪು ಕಾರ್ಯಕ್ರಮದಲ್ಲಿ ತುಂಬಾ ಇಂಪಾಗಿ ಕೇಳಿ ಬಂದು ಧನ್ಯವಾದಗಳು ರಾಧಾ ಅವರು ನಿದ್ರೆಯಿಂದ. ಸಮಯ 10 ಗಂಟೆ ಆಗ್ತಾ ಇದೆ, ಇನ್ನು ಮುಂದೆ ಸರಿಯಾಗಿ ಹಿಂದಿಯಲ್ಲಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.